ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುವರಿಗೆಲ್ಲ ನಿಮ್ಮ ರೇಡಿಯೋ ಗೆಳೆಯ ವಿಶ್ವನಾಥನು ಮಾಡುವ ಶುಭ ಮುಂಜಾನೆ ನಮಸ್ಕಾರಗಳು. ಇಂದು ಶನಿವಾರ 11ನೇ ತಾರೀಕು ಜುಲೈ ತಿಂಗಳು 2026 ಇಸ್ವಿ. ರಾಷ್ಟ್ರೀಯ ಪಂಚಾಂಗ 1948 ಶಕ ವರ್ಷ ಆಷಾಢ ಮಾಸ 20ನೇ ದಿನ. ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಮಂಗಳಧ್ವನಿಯೊಂದಿಗೆ

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಕೆಳಗರಿಂದು ಶನಿವಾರ 11ನೇ ತಾರೀಕು ಜುಲೈ ತಿಂಗಳು 2026ನೇ ಇಸ್ವಿ. ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಆಷಾಢ ಮಾಸ 20ನೇ ದಿನ. ಈ ದಿನದ ಬೆಳಗಿನ ಪ್ರಸಾರವನ್ನು ಆರಂಭಿಸೋಣ.

ಕಳಗರಿಗ ಸಮಯ ಸರಿಯಾಗಿ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಇಂದು ಪಿತೃಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ. ಬಿಂದಿಗನವಿಲೆ ಭಗವಾನ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ, ಆನಂದಕಂದ ಅವರ ರಚನೆ ರುಂದಗಾನದಲ್ಲಿ. ಇನ್ನು 6:40 ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳು. ಬಸವರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಹಾಗೂ ಕೆ ಯುವರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಲಿದ್ದೀರಿ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 8:30 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು. ಇಂದಿನ

ಗುಡಿಯ ಬೆರಗು ಕಾರ್ಯಕ್ರಮದಲ್ಲಿ ಡಿ ರಾಂಪುರ್ ಗ್ರಾಮದ ಶ್ರೀ ಚಿಕ್ಕಲ್ದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪರಿಚಯ ನಿರೂಪಣ ಧ್ವನಿ ಶ್ರೀದೇವಿ ಮತ್ತು ತಿಮ್ಮಪ್ಪ ಗೊಂಜಾಳಿ. ಇನ್ನು ಈ ಬೆಳಗ್ಗೆ 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳ ಕಾರ್ಯಕ್ರಮ, ಇನ್ನು 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ, ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರ ಜಾನಪದ ಕಾರ್ಯಕ್ರಮ, ಪ್ರಸ್ತುತಿ ಸುಮಾ ಆರ್. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹೇಮಗಿರಿ ಅವರೊಡನೆ ಸಂದರ್ಶನವನ್ನು ಕಳೆದಿದ್ದೀರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. ಇನ್ನು 2:40 ಚಿಲ್ಡ್ರನ್ಸ್ ಪ್ರೋಗ್ರಾಂ, 3:00 FM 101.3 MHz ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿವೆ. ಇನ್ನು 5:00 ಅಂತ್ಯಾಕ್ಷರಿ ನಿಲಯದಿಂದ ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ, ಕನ್ನಡ ಚಲನಚಿತ್ರ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ. 6:10 ಪ್ರಕಟಣೆಗಳು. 6:15 ಗೋಧುಳಿ ಮಕ್ಕಳಿಗಾಗಿ ಕಾರ್ಯಕ್ರಮ. ರಾಯಚೂರು ಜಿಲ್ಲೆಯ ಕೆರೆಬೂದೂರು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ವೇಣುವೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಾಳಪ್ಪ ಚೌಡ್ಕಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. ಇನ್ನು 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ಒಡವಟ್ಟಿ ಗ್ರಾಮದ ಅಮರಪ್ಪ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳು. 9:15 ಭಾವಗೀತೆಗಳು. 9:30 ಯುವವಾಣಿಯಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಚಂದನ್ ನಂದರ್ಬೆಟ್ಟು ಅವರೊಂದಿಗೆ ಮಾತುಕತೆ. ಇನ್ನು ಈ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನದ ಧ್ವನಿಮುದ್ರಿತ ಪ್ರಸಾರ ಆಲಿಸಲಿದ್ದೀರಿ. 10:30 11:05 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದರೆ 11:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ ಕೇಳಿರಿ. ಇದುವರೆಗೂ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

ಭಕ್ತಿಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಪುರಂದಾಸರ ಅವರ ರಚನೆಯನ್ನು ರಂಧ್ರಗಾನದಲ್ಲಿ

0: ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಸಮಯ 6:30 ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಇತ್ತೀಚಿನ ವರ್ಷಗಳಲ್ಲಿ ಬಹು ತ್ವರಿತವಾಗಿ ಅಭಿವೃದ್ಧಿಯಾಗುತ್ತಿದೆ. ಆಧುನಿಕ ಜೀವನವನ್ನು ಅದು ಹಲವು ಬಗೆಗಳಲ್ಲಿ ಪರಿವರ್ತಿಸುತ್ತಿದೆ. AI ಮನುಷ್ಯನ ಬುದ್ಧಿವಂತಿಕೆಯನ್ನು ಪ್ರಚೋದಿಸುವ ತಂತ್ರಜ್ಞಾನಗಳ ಸರಣಿಯನ್ನು ಒಳಗೊಂಡಿದೆ. ಯಂತ್ರ ಕಲಿಕೆ, ಸ್ವಾಭಾವಿಕ ಭಾಷೆಯ ಸಂಸ್ಕರಣೆ ಮತ್ತು ಕಂಪ್ಯೂಟರ್ ದೃಷ್ಟಿ ಕೃತಕ ಬುದ್ಧಿಮತ್ತೆಯ ವ್ಯಾಪ್ತಿಯಲ್ಲಿದೆ. ಆರೋಗ್ಯ, ಹಣಕಾಸು ಹಾಗೂ ಶಿಕ್ಷಣದಲ್ಲಿ AIನ ಅನ್ವಯಗಳು ಪ್ರಚಲಿತವಾಗುತ್ತಿವೆ. AI ಕೇವಲ ತಾಂತ್ರಿಕ ಆವಿಷ್ಕಾರವಲ್ಲ, ಅದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಗುಹೋಗುಗಳನ್ನು ಪ್ರಭಾವಿಸುತ್ತವೆ. AI ಉತ್ತೇಜಿತ ಪರಿಕರಗಳು ರೋಗಗಳನ್ನು ಶೀಘ್ರವಾಗಿ ಪತ್ತೆ ಮಾಡುತ್ತವೆ. ರೋಗಿಗಳಿಗೆ ಅವರವರ ರೋಗ ನಿರೋಧಕ ಶಕ್ತಿಗೆ ತಕ್ಕಂತೆ ಚಿಕಿತ್ಸಾ ವಿಧಾನಗಳನ್ನು

0: ವಲಯಗಳಲ್ಲಿ ಸುಗಮ ಆಡಳಿತಕ್ಕೆ ಎಐ ಹಿಂದೆಂದಿಗಿಂತಲೂ ವೇಗವನ್ನು ಹೆಚ್ಚಿಸಿದೆ. ಹೇಳಿ ಕೇಳಿ ಕೃತಕ ಬುದ್ಧಿಮತ್ತೆ ಮನುಷ್ಯನದೇ ನಿರ್ಮಾಣ. ಎಷ್ಟಾದರೂ ಕೃತಕವಾದ ಅದಕ್ಕೆ ಇತಿಮಿತಿಗಳಿವೆ. ಎಐನಿಂದ ಕಾರೊಂದು ಓಡುತ್ತಿದೆ ಎಂದ ಮಾತ್ರಕ್ಕೆ ಸೀಟ್ ಬೆಲ್ಟ್ ಬೇಡ ಎನ್ನಲಾಗುತ್ತದೆಯೇ? ನಮ್ಮ ಎಚ್ಚರಿಕೆ ನಮಗಿರಬೇಕು. ಎಐ ಮೇಲಿನ ಸಹಜ ಆರೋಪವೆಂದರೆ ಅದು ಉದ್ಯೋಗ ಕಲ್ಪಿಸುತ್ತದೆ ಎಂದು. ಇದಲ್ಲದೆ ನೌಕರರಲ್ಲಿ ಅಭದ್ರತೆ ಕಾಡುತ್ತದೆ, ನಾಳೆ ಹೇಗೋ ಏನೋ ಎನ್ನುವ ಭಾವವು ಅವರಲ್ಲಿ ಆತಂಕ ಕೀಳರಿಮೆ ಮೂಡಿಸುತ್ತದೆ. ಕೃತಕ ಬುದ್ಧಿ ಮತ್ತೆ ಬಿಟ್ಟರೆ ನಾವಿಲ್ಲ, ಅದೇ ಸರ್ವಸ್ವ ಎನ್ನುವ ಭ್ರಮೆಯಿಂದ ನಾವು ಹೊರಬರಬೇಕಿದೆ. ಎಐನ ಅತಿ ಅವಲಂಬನೆಯಿಂದ ನಾವು ನಮ್ಮ ವಿಮರ್ಶಾತ್ಮಕ ಆಲೋಚನೆಯನ್ನು ಕಳೆದುಕೊಳ್ಳುತ್ತೇವೆ. ಎಐನ ಶಿಫಾರಸುಗಳನ್ನು ಪ್ರಶ್ನಿಸದೇ ಒಪ್ಪುವ ಮನೋಭಾವ ಸರಿಯಲ್ಲ. ಮಾನವ ನಿರ್ಣಯಗಳ ಮೌಲ್ಯ ಕುಸಿಯುವ ಪ್ರಸಂಗ ಬರಬಾರದು. ಸ್ಕ್ರೀನ್ ಅಂದರೆ ಪರದೆಯ ಮೇಲೆಯೇ ನಮ್ಮ ಸಮಯ ಹೆಚ್ಚು ವ್ಯಯವಾಗುವುದರಿಂದ ಸಾಮಾಜಿಕ ಒಂಟಿತನ, ಮಾನಸಿಕ ಅನಾರೋಗ್ಯ ಕಾಡುತ್ತದೆ. ಎಐಗೆ ಮಾನವ ಸಹಾನುಭೂತಿ ಇಲ್ಲ. ತನಗೆ ಒದಗಿಸಿದ ಅಂಕಿಅಂಶಗಳ ಆಧಾರದಿಂದಲೇ ಅವು ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಅದು ತಪ್ಪು ಮಾಹಿತಿ, ತಪ್ಪು ಚಿತ್ರ, ತಪ್ಪು ಸುದ್ದಿಗಳನ್ನು ನೀಡಬಹುದು. 2020ರಿಂದಲೇ ನಾವು ಈ ಬಾಧೆಗೊಳಗಾಗಿದ್ದೇವೆ. ಎಲ್ಲರಿಗೂ ಖಾಸಗಿತನ ಎನ್ನುವುದಿದೆ. ಪಾರದರ್ಶಕ ಗೋಡೆಗಳಿರುವ ಮನೆಗಳಲ್ಲಿ ಯಾರು ತಾನೇ ವಾಸಿಸ ಬಯಸುತ್ತಾರೆ? ಪ್ರೊಫೈಲಿಂಗ್ ಅಥವಾ ವ್ಯಕ್ತಿ ಚಿತ್ರ ವಿವರಣವನ್ನು ಎಐ ಸಿದ್ಧಪಡಿಸುತ್ತದೆ. ಇದು ಆತಂಕಕಾರಿ. ಈ ನ್ಯೂನತೆಯನ್ನು ವಾಸ್ತವತೆಯ ಕುಸಿತ ಎನ್ನುತ್ತಾರೆ. ನಕಲಿ ಫೋಟೋ, ಪತ್ರ, ದಾಖಲೆ ಸೃಷ್ಟಿಸಿ ಹೆದರಿಸಿ ಬೆದರಿಸಿ ವಂಚಿಸುವ ಪ್ರವೃತ್ತಿ ನಾಗರಿಕತೆಗೆ ಸವಾಲಾಗಿದೆ. ಮಾಡೆಲ್ ಎಂದರೆ ಕಂಪ್ಯೂಟರ್ ಮೂಲಕ ಸಿದ್ಧಪಡಿಸುವ ಕೃತಕ ಮೆದುಳು. ವಿವಿಧ ಉದ್ದೇಶಗಳಿಗಾಗಿ ಮಾಡೆಲ್ಗಳನ್ನು ಸಿದ್ಧಪಡಿಸಲಾಗುತ್ತದೆ. ಒಂದು ಎಐ ಮಾಡೆಲ್ ಅಣಿಯಾಗಲು ಅಪಾರ ವಿದ್ಯುತ್ತು, ದುಬಾರಿ ಸಂಸ್ಕರಕ ಸಾಧನಗಳು ಮತ್ತು ಮಾನವನ ಬುದ್ಧಿಶಕ್ತಿ ವ್ಯಯವಾಗುತ್ತದೆ. ಎಲ್ಲಕ್ಕೂ ಮುಖ್ಯವಾಗಿ ಇದರಿಂದ ಪರಿಸರಕ್ಕೂ ಗಂಭೀರ ಹಾನಿಯಾಗುತ್ತದೆ. ಒಂದೇ ಒಂದು ಮಾಡೆಲ್ ಸಿದ್ಧಗೊಳಿಸುವಾಗ 300,000 ಕಿಲೋಗ್ರಾಂಗಳಷ್ಟು ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಜಮೆಯಾಗುತ್ತದೆ. ಉಪಾಯ, ಅಪಾಯವನ್ನೂ ತರಬಹುದು ಎನ್ನುವುದು ಚೆನ್ನುಡಿ. ಎಐ ಒಡ್ಡುವ ಓರೆಕೋರೆಗಳ ಬಗ್ಗೆಯೂ ಸಾರ್ವಜನಿಕ ಜಾಗೃತಿ ವರ್ಧಿಸಬೇಕಿದೆ.
1: ಇದುವರೆಗೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಆನಂದ ಕಂದ ಅವರ ರಚನೆಯನ್ನು ರಂಧ್ರಗಾನದಲ್ಲಿ ಕೇಳಿ.

0: ಇದುವರೆಗೆ ದೇಶಭಕ್ತಿ ಗೀತೆ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:40. ಈಗ ರೈತರಿಗೆ ಸಲಹೆ.
1: ಅಪೌಷ್ಟಿಕತೆಯು ಅನೇಕ ರೋಗಗಳಿಗೆ ಮೂಲವಾಗಿದೆ. ಕೆಲವೊಮ್ಮೆ ಮಾರಕವಾಗಿಯೂ ಕೂಡ ಇದು ಪರಿಣಮಿಸುತ್ತದೆ. ಅಪೌಷ್ಟಿಕತೆಯು ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಆಹಾರ ಸೇವನೆಯಿಂದ ಬರುವ ಅಸಮತೋಲಿತ ಸ್ಥಿತಿ ಅಂತ ಹೇಳಿ ನಾವು ಕರೀಬಹುದು. ಸರಿಯಾದ ಪ್ರಮಾಣದಲ್ಲಿ ವಯಸ್ಸಿಗೆ ಸರಿಯಾದ ಪೋಷಕಾಂಶಗಳು ಸಿಗದೆ ಹೋದರೆ ಅಪೌಷ್ಟಿಕತೆಯಿಂದ ಮಕ್ಕಳು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಕುಂಠಿತ ಕಾಣಬಹುದು. ದ್ವಿದಳ ಧಾನ್ಯಗಳು ಏಕದಳ ಧಾನ್ಯಗಳಾದಂತಹ ಗೋಧಿ ಮತ್ತು ಅಕ್ಕಿಗಿಂತ 2 ಪಟ್ಟು ಸಸಾರಜನಕವನ್ನು ಹೊಂದಿದ್ದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಜನತೆಗೆ ಪ್ರೋಟೀನ್ ಒದಗಿಸುವಂತಹ ಪ್ರಮುಖ ಆಗರ ಯಾವುದು ಅಂತಂದರೆ ಈ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಲೆಗುಮ್ ಕುಟುಂಬಕ್ಕೆ ಸೇರಿದಂತಹ ಒಂದು ಬೇಳೆಕಾಳಾಗಿದ್ದು ಬೀನ್ಸ್, ತೊಗರೆ, ಕಡಲೆ, ಅವರೆ, ಕೇಸರಿ ಬೇಳೆ, ಬಟಾಣಿ, ಇತರೆ ಕಾಳುಗಳನ್ನು ಇದು ಒಳಗೊಂಡಿದೆ. ಜಗತ್ತಿನ ಅನೇಕ ನಾಗರಿಕತೆಗಳು ದ್ವಿದಳ ಧಾನ್ಯಗಳ ಒಕ್ಕಣೆಯನ್ನು ಮಾಡುತ್ತಿದೆ ಎಂದು ತಿಳಿದು ಬಂದಿದ್ದು ಇವುಗಳ ಉತ್ಪಾದನೆ ಅಂದಾಜು 10,000 ವರ್ಷಗಳಷ್ಟು ಹಳೆಯದೆಂದು ನಾವು ಊಹಿಸಬಹುದು. ಬೇಳೆಕಾಳುಗಳು ಪ್ರೋಟೀನ್, ನಾರು, ವಿವಿಧ ಜೀವಸತ್ವ ಮತ್ತು ಖನಿಜ ಲವಣಗಳನ್ನು ಹೊಂದಿದೆ. ಬೇಳೆಕಾಳು ಆಹಾರಕ್ಕಲ್ಲದೆ ಮಸಾಲೆ ಪದಾರ್ಥಗಳಿಗಾಗಿ, ಹಾಲಿನ ಉತ್ಪನ್ನಕ್ಕಾಗಿ, ಗಿಣ್ಣು ಮತ್ತು ಕುರುಕುಲು ತಿಂಡಿಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಹೆಲ್ತಿ ಕ್ರಾಪ್ ಎಂತಲೂ ಕೂಡ ಇದನ್ನು ಕರೀಬಹುದು. ಇವುಗಳ ಪೌಷ್ಟಿಕ ಮೌಲ್ಯದಿಂದಲೇ ಜಗತ್ತಿನ ಆಹಾರ ಭದ್ರತೆ ಒದಗಿಸುವ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳ ಉತ್ಪಾದನೆಗೆ ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇದೆ. ದ್ವಿದಳ ಧಾನ್ಯಗಳು ಅನೇಕ ಉಪಯೋಗಗಳನ್ನು ಹೊಂದಿವೆ. ಈಗಾಗಲೇ ತಿಳಿಸಿದಂತೆ ಆಹಾರಕ್ಕಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಮೇವು, ಹಸಿರೆಲೆ ಗೊಬ್ಬರ, ಸೈಲೇಜ್ ತಯಾರಿಕೆಯಲ್ಲೂ ಕೂಡ ಈ ದ್ವಿದಳ ಧಾನ್ಯಗಳ ಬೆಳೆಯನ್ನು ಉಪಯೋಗಿಸಲಾಗ್ತದೆ. ಸೋಯಾಬೀನ್ ಮತ್ತು ಶೇಂಗಾ ಬೀಜಗಳನ್ನು ಖಾದ್ಯ ತೈಲದ ಉತ್ಪಾದನೆಗಾಗಿ ಹೇರಳವಾಗಿ ಬಳಸಲಾಗ್ತಾ ಇದೆ. ಈ ಖಾದ್ಯ ತೈಲವು ಹೃದಯ ತೊಂದರೆಗೆ ಕಾರಣವಾದಂತಹ ಕೊಲೆಸ್ಟ್ರಾಲ್ ಮುಕ್ತವಾಗಿದ್ದು ಜನರ ಶಕ್ತಿಯನ್ನು ಕೊಡುವಂತಹ ಆಹಾರದ ಮೂಲವಾಗಿದೆ. ದ್ವಿದಳ ಧಾನ್ಯಗಳು ದೇಶದ ಆಹಾರ ಭದ್ರತೆಗೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡುತ್ತಿದ್ದಾವೆ. ಇವುಗಳು ಸಸಾರಜನಕದ ಆಗರವಾಗಿದ್ದು ವ್ಯಕ್ತಿಯ, ದೇಶದ, ಜಗತ್ತಿನ ಪೌಷ್ಟಿಕ ಮಟ್ಟವನ್ನು ಹೆಚ್ಚಿಸಿ ಹಸಿವು ಎಂಬ ಭೂತವನ್ನು ಓಡಿಸಿ ಆರೋಗ್ಯವನ್ನು ಸುಧಾರಿಸ್ತದೆ. ಅಲ್ಲದೆ ಜೀವನ ಶೈಲಿ ರೋಗಗಳಾದಂತಹ ಮಧುಮೇಹ ಮತ್ತು ಬೊಜ್ಜನ್ನು ಕಡಿಮೆ ಮಾಡುವಂಥ ಒಂದು ಶಕ್ತಿ ಈ ದ್ವಿದಳ ಧಾನ್ಯಗಳಿಗಿದೆ. ಜನಸಂಖ್ಯೆಯ ಹೆಚ್ಚಳದಿಂದ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಬೆಳೆಯ ಉತ್ಪಾದನೆ ಸಾಧ್ಯವಾಗುತ್ತಿಲ್ಲವಾದುದರಿಂದ ಜನರು ನ್ಯೂನ ಪೋಷಣೆ ಅಂತಂದರೆ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಜಗತ್ತಿನ ಅಂದಾಜು 800 ಮಿಲಿಯನ್ ಜನರು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ ಎಂಬಂಥ ಒಂದು ವರದಿ ಇದೆ. ಇದರಿಂದ ಹೊರಬರುವ ಸರಳ ಮಾರ್ಗ ಏನು ಅಂತಂದರೆ ಆಹಾರದಲ್ಲಿ ದ್ವಿದಳ ಧಾನ್ಯಗಳ ಮೂಲಕ ಸಸಾರಜನಕದ ಪ್ರಮಾಣವನ್ನು ಹೆಚ್ಚಿಸುವುದು. ವಿಶ್ವಸಂಸ್ಥೆ ಪ್ರಕಾರ 2016ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಬೇಳೆಕಾಳು ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಈ ಮೂಲಕ ಬೇಳೆಕಾಳುಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮೂಲಕ ನಮ್ಮ ದೈನಂದಿನ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣವನ್ನು ಹೆಚ್ಚಿಸಿ ನ್ಯೂನ್ಯ ಪೋಷಣೆಯನ್ನು ಹೋಗಲಾಡಿಸುವ ಗುರಿಯನ್ನು ಹಾಕಿಕೊಂಡಿದೆ. ಮುಖ್ಯವಾಗಿ ದ್ವಿದಳ ಧಾನ್ಯಗಳು ಜಗತ್ತಿನಾದ್ಯಂತ ಉಪಯೋಗಿಸಲ್ಪಡ್ತಿದೆ. ಪ್ರಾಣಿಜನ್ಯ ಪ್ರೋಟೀನು ಕಡಿಮೆ ಸಿಗುವ ಪ್ರದೇಶಗಳಲ್ಲಿ, ಉದಾಹರಣೆಗೆ ದಕ್ಷಿಣ ಪೂರ್ವ ಏಷ್ಯಾ ಹಾಗೂ ಆಫ್ರಿಕಾ, ದ್ವಿದಳ ಧಾನ್ಯಗಳ ಪ್ರೋಟೀನ್ಗಳನ್ನು ಒದಗಿಸುವ ಅತಿ ಮುಖ್ಯ ಮೂಲವಾಗಿದೆ. ಈ ದೇಶಗಳಲ್ಲಿ ಮಕ್ಕಳು ಹಾಗೂ ವಯಸ್ಕರಿಗೆ ಬೇಕಾದಂತಹ ಸಸಾರಜನಕದ ಪ್ರತಿಶತ 20%ರಷ್ಟು ದ್ವಿದಳ ಧಾನ್ಯದಿಂದಲೇ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಶಿಶುಗಳ ಮತ್ತು ಮಕ್ಕಳ ಪ್ರೋಟೀನ್ ಅವಶ್ಯಕತೆಗಳನ್ನು ಇವು ನೀಗಿಸ್ತದೆ. ಆದುದರಿಂದಲೇ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸಹ ನಾಗರಿಕರ ಆಹಾರ ಪೂರೈಕೆ ಮತ್ತು ಶಾಲಾ ಬಿಸಿಯೂಟ ಕಾರ್ಯಕ್ರಮಗಳಲ್ಲಿ ದ್ವಿದಳ ಧಾನ್ಯಗಳು ಪ್ರಮುಖ ಪಾಲನ್ನು ಹೊಂದಿದ್ದಾವೆ. ಆದುದರಿಂದ ಎಲ್ಲ ವಯೋಮಾನದವರಿಗೂ ಕೂಡ ಈ ದ್ವಿದಳ ಧಾನ್ಯಗಳ ಆಹಾರ ಸೂಕ್ತ ಅಂತಲೇ ಹೇಳಬಹುದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ವಿಜ್ಞಾನಿಗಳು ಹೆಚ್ಚೆಚ್ಚಿನ ಒಂದು ತಳಿಯನ್ನು ಕೂಡ ಸುಧಾರಿತ ಬೇಸಾಯ ಕ್ರಮಗಳನ್ನು ಕೂಡ ತಿಳಿಸ್ತಿದ್ದಾರೆ. ಸರ್ಕಾರವು ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಈ ದ್ವಿದಳ ಧಾನ್ಯಗಳಿಗೆ ನೀಡುತ್ತಿದ್ದಾರೆ. ಆದ್ದರಿಂದ ದ್ವಿದಳ ಧಾನ್ಯಗಳು ಎಲ್ಲ ವಯಸ್ಕರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ ಹಾಗೂ ನ್ಯೂನ್ಯ ಪೋಷಣೆಯುಕ್ತವಂತಹ ಒಂದು ಜನರಿಗೆ ನೀಡುವುದರಿಂದ ಆಹಾರದಲ್ಲಿ ಸುಧಾರಣೆಯನ್ನು ಮಾಡ್ಕೋಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ, ಅಂಬರೀಶ್ ಆಶಯಾಳ ಅವರಿಂದ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45 ಆಗುತ್ತಲಿವೆ. ಇನ್ನು ಮುಂದೆ ಜನಪದ ಗೀತೆಗಳು. ಮೊದಲಿಗೆ ಕೇಳಿ ಬಸವರಾಜ್ ಗಿವಾರಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಯೊಂದನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೇಳಿದ್ರೆ ಜನಪದ ಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ ಕೆ ಯುವರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:55 ಆಗುತ್ತಲಿವೆ. ಇನ್ನು ಮುಂದೆ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

www.radiomirchi.com ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: वाचती धारा। अथर मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ ಮೂರನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ದಸರಾ ಪೂರ್ವ ಸಿದ್ಧತೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗಜಪೂಜೆ ನಡೆಯಲಿದ್ದು ದಸರಾ ಉದ್ಘಾಟನೆ ಅಕ್ಟೋಬರ್ 11ರಂದು ಬೆಳಗ್ಗೆ 11:50ಕ್ಕೆ ನಿಗದಿಯಾಗಿದೆ. ರಾಜ್ಯದ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಲು ತೀರ್ಮಾನಿಸಲಾಗಿದೆ ಎಂದರು. ಜಂಬೂ ಸವಾರಿಯ ನಂದಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಯಲಿದ್ದು ಭಾರತೀಯ ವಾಯುಸೇನೆಯಿಂದ ಏರ್ ಶೋ ನಡೆಸುವ ಕುರಿತು ಕೇಂದ್ರಕ್ಕೆ ಸದ್ಯದಲ್ಲೇ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ನುಡಿದರು. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ನಿನ್ನೆಗೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಎನ್ಯುಮರೇಷನ್ನಲ್ಲಿ 7ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ.
1: ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿ ಚೆನ್ನಾಗಿ ಇದೆ. 335,342 ಮತದಾರರ ಪೈಕಿ ಈಗಾಗಲೇ ನಾವು 13,25,775 ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಹಂಚಿಕೆ ಮಾಡಿದ್ದೇವೆ. ಪ್ರತಿಶತ 99.28% ಪ್ರಗತಿಯಾಗಿದೆ. ಸ್ವೀಕೃತಿ ಮಾಡಿದಂತ ಎನ್ಯುಮರೇಷನ್ ಫಾರ್ಮ್ಸ್ ಗಳನ್ನ ಗಣಕೀಕರಣ ಮಾಡುವಂತ ಕೆಲಸವೂ ಸಹ ಈಗಾಗಲೇ 4,73,466 ಅರ್ಜಿಗೆ ನಾವು ಮಾಡಿದ್ದೇವೆ. ಪ್ರತಿಶತ 35.46 ಇದೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 85.52% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆ ಪೈಕಿ 151,231 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ವಿತರಿಸಿದ್ದು 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಿಸಲಾಗಿದೆ ಎಂದು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 95%ರಷ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಶೇಕಡ 17.85% ಫಾರ್ಮ್ಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಜರುಗಿತು. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯೋಜಿತ 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ ಎಚ್ಪಿವಿ ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಶೇಕಡ 95%ರಷ್ಟು ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಕ್ಕಳ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಮಾಹಿತಿ ನೀಡಿದ್ದಾರೆ.
2: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ಎಚ್ಪಿವಿ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, ಸಿಎಚ್ಒ, ಎಚ್ಐಒ ಇವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮುಂಬರುವ ದಿನಗಳಲ್ಲಿ ಎಲ್ಲ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಈ ಲಸಿಕೆಯನ್ನು ಪಡೆದುಕೊಳ್ಳುವಂತ ಕೇಳಿಕೊಳ್ತೇವೆ.
0: ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿಗಳು ನಾಳೆ 12 ಭಾನುವಾರದಂದು ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ ಪಡೆಯಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಧಾರವಾಡ ಜಿಲ್ಲೆ ಅಧಿಕಾರಿ ಡಾಕ್ಟರ್ FK ಪರಶುರಾಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
6: ವಿಶ್ವ ಜನಸಂಖ್ಯಾ ದಿನಾಚರಣೆ ಮುಖ್ಯ ಉದ್ದೇಶ ಓಡಿಸುತ್ತಿರುವ ಜನಸಂಖ್ಯೆಯಿಂದ ಆಗ್ತಕ್ಕಂತ ಸಮಸ್ಯೆಗಳನ್ನು ತಡೆಗಟ್ಟುವುದು. ಆಹಾರ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ಶಿಕ್ಷಣ ಕೊರತೆ ಆಗಬಹುದು. ಇದ್ದಂತ ಭೂಮಿ ಇದ್ದಷ್ಟೇ ಇದೆ, ಬಟ್ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಗತ್ತಿನಾದ್ಯಂತ 831 crore ಜನಸಂಖ್ಯೆ ಇದ್ದಾಗ ನಮ್ಮ ಭಾರತದ್ದು 140, ಅದರಲ್ಲಿ ಕರ್ನಾಟಕ ತಗೊಂಡಾಗ 6.91 crore ಜನಸಂಖ್ಯೆ. ಧಾರವಾಡ ನಾವು ತಗೊಂಡಾಗ ಅಂದ್ರೆ 20,16,000. ಸಾಮಾಜಿಕ ಸಮಸ್ಯೆಗಳು, ವಸತಿ, ನೀರು, ಆಹಾರ, ಜಾಗ ಇವೆಲ್ಲ ಅಭಾವ ಆಗುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ನಾವು ಜನಸಂಖ್ಯೆಯನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲೇಬೇಕು.
0: ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬೆಂಗಳೂರಿನ ಯಲಹಂಕದವರೆಗೆ ನೂತನ ಮೆಮು ರೈಲು ಸಂಚಾರವನ್ನು ಅನುಮೋದಿಸಿದ್ದಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಹೊರತುಪಡಿಸಿ ವಾರದ 6 ಮೆಮು ರೈಲು ಸಂಚರಿಸಲಿದ್ದು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದ್ದಾರೆ. ಪ್ರತಿಷ್ಠಿತ ಡಾ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿಯನ್ನು ಡಾ ಬರಗೂರು ರಾಮಚಂದ್ರಪ್ಪ ಅವರಿಗೆ ರಾಜ್ಯ ಸರ್ಕಾರದ ಹೊಸದಿಲ್ಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇಂದು ಬೆಳಗ್ಗೆ 11 ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಡಾ ಗೋರೂರ್ ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡೋಜ ಡಾ ಉಡೆ ಪಿ ಕೃಷ್ಣ ವಹಿಸಲಿದ್ದಾರೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಇಂದಿನಿಂದ 2 ನಡೆಯಲಿದೆ. 14 ಹಾಗೂ 14 ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರ ಕಂಬ ಹಾಗೂ ಹಗ್ಗದ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಸ್ಪರ್ಧಾವಳಿ ಆಯೋಜಿತವಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯ ವಹಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಸಾರಥ್ಯದ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಬೆಳವಟಕಿ ಗ್ರಾಮದ ಅಥ್ಲೀಟ್ ಶಿವಾಜಿ ಮಾದಪ್ಪಗೌಡ ಚೀನಾದಲ್ಲಿ ನಡೆಯುತ್ತಿರುವ 23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 5,000 ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿ ಗ್ರಾಮೀಣ ಪ್ರತಿಭೆ ಶಿವಾಜಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಮೆಹರ್ ಬಾಬಾ ಅವರ ಕುರಿತ ಆಧ್ಯಾತ್ಮಿಕ ಚಿಂತನ ಹಾಗೂ ಮೆಹರ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಮೆಹರ್ ಚಿಂತನ ಅಮೃತ ಸಿಂಚನ ನಾಳೆ ಬೆಳಗ್ಗೆ 10 ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಲಿದೆ. ಖ್ಯಾತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಶ್ರಾಂತ ಪ್ರಾಚಾರ್ಯೆ ಡಾ ಚಿತ್ರಾ ನಾಯಕ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಒಪ್ಪಿಗೆ ಪಡೆದು ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೀಂದ್ರಪ್ಪ ಬಿರಾದರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ ಮೂರನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚಿಸಿದ ಭಾವಗೀತೆಯನ್ನು.

0: ಇದೊಂದು ವಾಣಿಜ್ಯ ಪ್ರಕಟಣೆ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಮುಂದಿನ ಭಾವಗೀತೆಯನ್ನು ಕೇಳಿ. ಸುಲೋಚನ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿದ ಭಾವಗೀತೆಯನ್ನು

ಮುಂದಿನ ಗೀತೆಯನ್ನು ಕೇಳಿ. ಮುಂದಿನ ಭಾವಗೀತೆಗೆಂದು ಹಾಡಿದ್ದಾರೆ ರತ್ನಮಾಲ ಪ್ರಕಾಶ್, ರಚನೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ಧಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ಧತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ 5 ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ

0: ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಗಿ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ಧತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ಧನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ಧ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟಿನಲ್ಲಿ ಸಶಸ್ತ್ರ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡಾ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ಧತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
4: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ SA ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚಂದ್ರಚಕೋರಿ ಚಿತ್ರದ ಗೀತೆಯನ್ನು. S. ನಾರಾಯಣ ಅವರ ಗೀತ ರಚನೆಗೆ SA ರಾಜ್ಕುಮಾರ್ ಅವರ ಸಂಗೀತವಿದೆ.

0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಹೇಮಂತ್ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿ ಬೃಂದಾವನ ಚಿತ್ರದ ಗೀತೆಯನ್ನು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೆಳಗರ ಚಿತ್ರಗೀತೆ ಕಾರ್ಯಕ್ರಮದ ಮುಂಜಿನ ಗೀತೆಯನ್ನು ಕೇಳೋಣ. ವಿಜಯ್ ಪ್ರಕಾಶ್ ವೀರ್ ಸಮರ್ಥ್ ಅವರ ಧ್ವನಿಗಳಲ್ಲಿ ಕೇಳಿ ಯೋಗರಾಜ್ ಭಟ್ ಅವರ ರಚನೆಯನ್ನು ಚಾರ್ಲಿ ಚಿತ್ರದಿಂದ. ಸಂಗೀತ ನಿರ್ದೇಶನ ವೀರ್ ಸಮರ್ಥ್ ಅವರದು.

ಚಾರ್ಲಿ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಬೆಳಿಗ್ಗೆ 9:30 ಚಿತ್ರಗೀತೆ ಕಾರ್ಯಕ್ರಮ ಕೇಳೋಣ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 8:00 ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮೊದಲಿಗೆ ಕೇಳಿ ಸಮಾಚಾರ ಪ್ರಭಾತ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 8:30. ಈಗ ಕೇಳಿ ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು. ಇಂದಿನ ಗುಡಿಯ ಬೆರಗು ಕಾರ್ಯಕ್ರಮದಲ್ಲಿ ಡಿ ರಾಂಪುರ್ ಗ್ರಾಮದ ಶ್ರೀ ಚೀಕಲ್ದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪರಿಚಯ. ಕೇಳಿ ಕಾರ್ಯಕ್ರಮ ಗುಡಿಯ ಬೆರಗು.
1: ಆಕಾಶವಾಣಿ ರಾಯಚೂರು ನುಡಿ ಚಿತ್ರ
2: ಗುಡಿಯ ಬೆರಗು.
1: ಗುಡಿಯ ಬೆರಗು ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.
2: ಪ್ರಸ್ತುತಿ
1: ತಿಮ್ಮಪ್ಪ ಗಂಜಳ್ಳಿ.

ಆತ್ಮೀಯ ಕೇಳುಗರೆ, ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ ಗುಡಿಯ ಬೆರಗು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನಾವು ರಾಯಚೂರು ನಗರದಿಂದ 25 ಕಿಲೋಮೀಟರ್ನಷ್ಟು ದೂರದಲ್ಲಿರುವ ಡಿ ರಾಂಪೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಚಿಲಕಲ ದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಂದು ನಾವು ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಡಿ ರಾಂಪುರ ಗ್ರಾಮವನ್ನು ಸುಮಾರು 300 ವರ್ಷಗಳ ಹಿಂದೆ ಚಿಲಕಲ ದೊಡ್ಡಿ ಎಂದು ಕರೆಯುತ್ತಿದ್ದರು ಎಂಬುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಯಾಕೆಂದರೆ ಡಿ ರಾಂಪುರ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಚಿಲಕಲ ದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನವೇ ಇದಕ್ಕೆ ಸಾಕ್ಷಿಯಾಗಿದೆ. ಚಿಲಕ ಎಂದರೆ ತೆಲುಗು ಭಾಷೆಯಲ್ಲಿ ಗಿಳಿ ಎಂದು ಅರ್ಥ. 300 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಜನರು ಮತ್ತು ಗ್ರಾಮಸ್ಥರು ವಾಸಿಸುತ್ತಿದ್ದರು ಎಂಬುದಕ್ಕೆ ಇಲ್ಲಿರುವ ಗ್ರಾಮಸ್ಥರಿಗೆ

0: ಆದ ಕಾರಣ ಇಲ್ಲಿರುವ ದೇವಸ್ಥಾನಕ್ಕೆ ಶ್ರೀ ಚಿಲಕಲದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದು ಕರೆಯಲು ಇದಕ್ಕೆ ಮುಖ್ಯ ಕಾರಣವಾಗಿದೆ ಎಂದು ಹೇಳಲಾಗಿದೆ. ಶ್ರೀ ಚಿಲಕಲದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಗ್ರಾಮದ ಜನರು ವಾಸಿಸುತ್ತಿದ್ದರು. ಕಾಲ ಕಳೆದಂತೆ ಸುಮಾರು 200 ವರ್ಷಗಳ ಹಿಂದೆ ಈ ಚಿಲಕಲದೊಡ್ಡಿ ಗ್ರಾಮವನ್ನು ಡೊಂಗ ರಾಮಾಪುರ ಎಂದು ಮರುನಾಮಕರಣ ಮಾಡಿರುವುದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಆಧಾರಗಳು ಇಲ್ಲ.
1: ಸುಮಾರು ಶತಮಾನಗಳ ಹಿಂದೆ ಈ ಸ್ಥಳದಲ್ಲಿ, ಈ ಚಿಲಕಲದೊಡ್ಡಿ ಸ್ವಾಮಿ ನೆಲೆಸಿರ್ತಕ್ಕಂಥ ಈ ಸ್ಥಳದಲ್ಲಿ ಇದ್ರಂತ ಒಂದು ಪ್ರತೀತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದಂಡೋರ ಹೊಲ ಇದೆ. ಆ ಹೊಲದಲ್ಲಿ ಹಲವು ವರ್ಷಗಳ ಹಿಂದೆ ಅಲ್ಲಿ ಮನೆಗಳು ಇದ್ದುದು ಸಹ ಒಂದು ಇವು ಕಂಡು ಬಂದಿದ್ದು. ಆ ನಂತರ ಆ ಜನರು ಮುಂದೆ ಎದುರುಕಂಠರಾಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಇದ್ರಂತ ಒಂದು ಪ್ರತೀತಿ ಇದೆ. ಇಲ್ಲಿ ಈ ಸ್ವಾಮಿಯ ದೇವಸ್ಥಾನದಲ್ಲಿ ಬಹಳಷ್ಟು ಪವಾಡಗಳು ನಡೀತಕ್ಕಂಥವು ಈ ದೇವಸ್ಥಾನದಲ್ಲಿ ಇದೆ. ವಿಶೇಷವಾಗಿ ಏನಪ್ಪಾ, ಈ ಡೊಂಗರಾಮ್ಪುರನ ಎಲ್ಲ ಸಮಾಜ ಜನರು ಈ ದೇವಸ್ಥಾನದಲ್ಲಿಯೇ ಬಂದ್ಬಿಟ್ಟು ತಮ್ಮ ಮದುವೆಗಳನ್ನು ಮಾಡ್ತಕ್ಕಂಥದ್ದು ಒಂದು ವಾಡಿಕೆ, ಜೊತೆಗೆ ನಂಬಿಕೆ, ಒಂದು ಪವಿತ್ರವಾದ ನಂಬಿಕೆ ಇದೆ.
0: ಆದರೆ ಈ ಗ್ರಾಮವನ್ನು 200 ವರ್ಷಗಳ ಹಿಂದೆ ಡೊಂಗರಾಮಾಪುರ ಎಂದೇ ಕರೆಯುತ್ತಿದ್ದರು ಎಂದು ಈಗಿರುವ ಡಿರಾಮ್ಪುರ ಗ್ರಾಮದ ಮುಖಂಡರು ಕೇಳಿಕೊಂಡು ಬಂದಿರುವ ವಾಕ್ಯವಾಗಿದೆ.

0: ಶ್ರೀ ಚಿಲಕಲದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಈ ಸ್ಥಳದಲ್ಲಿ ಜನವಸತಿ ಇರುವ ಕಾರಣದಿಂದಾಗಿ ಇಲ್ಲಿ ನೆಲೆಸಿರುವಂತಹ ಗ್ರಾಮಸ್ಥರೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರಬಹುದು ಎಂದು ಗ್ರಾಮಸ್ಥರಿಗೆ ಇಂದಿಗೂ ಕಾಡುವಂತಹ ಒಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಇನ್ನು ಕೆಲವು ಜನರ ಗ್ರಾಮಸ್ಥರ ಅಭಿಪ್ರಾಯದಂತೆ ಇಲ್ಲಿ ನೆಲೆಸಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಲ್ಲಿನ ಮೂರ್ತಿಯು ತನ್ನಿಂದ ತಾನೇ ಉದ್ಭವವಾಗಿದೆ ಎಂದು ಹೇಳುತ್ತಾರೆ. ಒಟ್ಟಾರೆಯಾಗಿ ಶ್ರೀ ಚಿಲಕಲದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಸುಮಾರು 300 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸವಿರುವ ಪುರಾತನ ದೇವಸ್ಥಾನವಿದಾಗಿದೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನದ ಬಗ್ಗೆ ಇಂದಿಗೂ ಕೂಡ ಯಾರಿಗೂ ಸ್ಪಷ್ಟತೆ ಸಿಕ್ಕಿಲ್ಲ.
1: ಕೆಲವು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ, ಅಂದರೆ ದೇವಸ್ಥಾನದ ಆವರಣದ ಸ್ಥಳದಲ್ಲಿ ಜನ ವಸತಿ ಇತ್ತು ಎಂಬುದಕ್ಕೆ ಮಡಿಕೆ ಮತ್ತು ಕಲ್ಲಿನ ರುಬ್ಬುಗಲ್ಲಿನಂತಹ ಕೆಲವು ಕುರುಹುಗಳು ಸಿಕ್ಕಿದವು ಎಂದು ಗ್ರಾಮಸ್ಥರು ಹೇಳುತ್ತಾರೆ. ದೇವರನ್ನ ಪ್ರತಿಷ್ಠಾಪನೆ ಮಾಡಿದ ಈ ಸ್ಥಳದಲ್ಲಿ ಅಶ್ವತ್ ವೃಕ್ಷಗಳಿವೆ, ಅಂದರೆ ಬೇವಿನ ಮರ, ಅರಳಿ ಮರ ಮತ್ತು ರಾಗಿ ಮರ ಎಂಬುವ 3 ಪುರಾತನ ಮರಗಳಿವೆ. ಈ ದೇವಸ್ಥಾನದ ಸುತ್ತಮುತ್ತ ಗುಡಿ ಗೋಪುರ

0: ಈ ಮರಗಳ ಮೇಲೆ ಪ್ರತಿನಿತ್ಯ ಅನೇಕ ಗಿಳಿಗಳು ವಾಸಿಸುತ್ತವೆ. ಪ್ರತಿದಿನ ಗಿಳಿಗಳು ಕೋಗಿಲೆಗಳು ಕೂಗುವ ರಾಗವನ್ನು ಇಂದಿಗೂ ಕೇಳಬಹುದು. ಈ ಮರಗಳ ಮೇಲೆ ಹಲವಾರು ಪಕ್ಷಿಗಳು ಗೂಡನ್ನು ಕಟ್ಟಿಕೊಂಡಿವೆ. ದೇವಸ್ಥಾನದ ಸುತ್ತಮುತ್ತ ದೊಡ್ಡ ಗಾತ್ರದ ಕಟ್ಟೆಯೂ ಇದೆ. ಈ ಕಟ್ಟೆಯ ಮೇಲೆ ಅಂದರೆ ದೇವಸ್ಥಾನದ ಪಕ್ಕದಲ್ಲಿ ಈಗಿರುವ ಗ್ರಾಮಸ್ಥರು ರಾತ್ರಿ ವೇಳೆ ಯಾರೂ ಕೂಡ ಮಲಗುವುದಿಲ್ಲವಂತೆ. ಒಂದು ವೇಳೆ ಯಾರಾದರೂ ಮಲಗಿದ್ದೇ ಆದರೆ ರಾತ್ರಿ ವೇಳೆ ದೇವರ ಮಹಿಮೆಯೇ ವಿಚಿತ್ರ ಪವಾಡ ಘಟನೆಗಳು ನಡೆಯುವುದಂತೂ ಸತ್ಯ ಎಂದು ಹೇಳುತ್ತಾರೆ ಗ್ರಾಮಸ್ಥರು, ಅಲ್ಲದೆ ನಂಬುತ್ತಾರೆಯೂ ಕೂಡ. ಆದ ಕಾರಣ ಶ್ರೀ ಚಿಲಕಲದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ ವೇಳೆ ಗ್ರಾಮಸ್ಥರು ಮಲಗಿಕೊಳ್ಳಲು ಹೆದರುತ್ತಾರೆ.
1: ಶಿವರಾತ್ರಿ ಯುಗಾದಿಯಂತಹ ಹಬ್ಬದ ಸಮಯದಲ್ಲಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಸ್ಥಾನಕ್ಕೆ ಬಂದು ದೇವರಿಗೆ ಹರಕೆ ಜ್ಯೋತಿ ಹೊತ್ತು ನೈವೇದ್ಯವನ್ನು ಅರ್ಪಿಸಿ ಪೂಜೆ ಮಾಡಿ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿ ಹೊತ್ತು ಮುಳುಗುತ್ತಿದ್ದಂತೆ ರಾತ್ರಿ ಆಗುವಷ್ಟರಲ್ಲಿ ಭಕ್ತರು ತಮ್ಮ ತಮ್ಮ ಮನೆಗಳಿಗೆ ಮತ್ತು ಗ್ರಾಮಗಳಿಗೆ ಹಿಂತಿರುಗುತ್ತಾರೆ. ಡಿರಾಂಪುರ ಗ್ರಾಮದ ಎಲ್ಲ ಸಮುದಾಯದ ಜನರು ಈ ದೇವಸ್ಥಾನದಲ್ಲಿ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ.

ಯಾರೋ ಒಂದು ತಿಳಿಲಾರದವರು ಬಂದು ಈ ದೇವಸ್ಥಾನದಲ್ಲಿ ಇದ್ಯಾವ ದೇವಸ್ಥಾನ, ಇಲ್ಲೇನಿದೆ ಅಡವಿಯಲ್ಲಿ ಈ ಗಿಡಗಳು ಇದಾವಲ್ಲ ಅಂತ ಒಂದು ಏನೋ ಸ್ವಲ್ಪ ತಪ್ಪು ಭಾವನೆಗಳನ್ನು ಅಂದ್ಕೊಂಡಿದ್ದಾರೆ. ಆ ಜೇನು ಹುಳುಗಳು ಎಲ್ಲಿಂದ ಬರ್ತವೋ ಗೊತ್ತಿಲ್ಲ, ಒಂದು ತ್ರಾಸ ಕೊಡ್ತಕ್ಕಂಥದ್ದನ್ನು ಸಹ ಇಲ್ಲಿ ಆಗ್ತಾ ಇದ್ದಾವೆ. ಅದು ಇದೊಂದು ಪವಿತ್ರವಾಗಿರ್ತಕ್ಕ ಈ ದೇವಸ್ಥಾನದ ಒಂದು ಸ್ಥೂಲ ಚರಿತ್ರೆ. ಈಗ ನಮ್ಮ ಗ್ರಾಮದಲ್ಲಿ ಈಗಿನ ಡಿ ರಾಮ್ಪುರ ಅಥವಾ ಡೊಂಗರಾಮ್ಪುರ ಗ್ರಾಮಸ್ಥರು ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಸಹ ಪ್ರತಿ ಹುಣ್ಣಿಮೆಗೂ ಸಹ ಬಹಳಷ್ಟು ಜನರು ಬಂದು ಇಲ್ಲಿ ಕಾಯಿ ಕರ್ಪೂರಗಳನ್ನು ಕೊಡೋದ್ರ ಜೊತೆಗೆ ತಮ್ಮ ಅಡುಗೆಗಳನ್ನು ಸಹ ಪ್ರಸಾದವನ್ನು ಇಲ್ಲೇ ಮಾಡಿ ಈ ದೇವಸ್ಥಾನಕ್ಕೆ ಒಪ್ಪಿಸ್ತಕ್ಕಂಥದ್ದು ಸಹ ಒಂದು ವಾಡಿಕೆಯಾಗಿದೆ. ಇದು ಪೂರ್ವಕಾಲದಿಂದಲೇ ಬಂದಿರತಕ್ಕಂಥ ಒಂದು ವಿಷಯ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂತಾರೆ, ಒಂದು ಇದೊಂದು ಪವಿತ್ರವಾಗಿರ್ತಕ್ಕಂಥ ದೇವಸ್ಥಾನ. ಇದು ಎಷ್ಟು ಮಟ್ಟಿಗೆ ಪವಿತ್ರ ಅಂದರೆ, ನಮ್ಮ ಊರಿನ ಕೆಲವು ರೋಗಗ್ರಸ್ತ ದೇಹಗಳು ಸಹ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬೇಡ್ಕೊಂಡ್ರೆ ಇದಕ್ಕೆ ಒಂದು ಒಳ್ಳೇದಾಗುತ್ತೆ ಅಂತೇಳಿ ಹೇಳ್ತಕ್ಕಂಥದ್ದು ಇಲ್ಲಿ ಒಂದು ವಾಡಿಕೆ ಇದೆ. ಈ ದೇವಸ್ಥಾನದಲ್ಲಿ ಮದುವೆಗಳನ್ನು ಮಾಡ್ಕೊಂತಾರು, ಅವ್ರ ಸಂಸಾರಗಳು ಇದುವರೆಗೆ ಸಹ ಎಲ್ಲಿ ಕೆಟ್ಟಿವೆ ಅಂತ ಒಂದು ಭಾವನೆಗಳಿಲ್ಲ. ಅಂತ ಪವಿತ್ರವಾದ ದೇವಸ್ಥಾನ. ಹೇ ಭಗವಂತ, ಆಶೀರ್ವಾದವನ್ನು ಕೊಡ್ತಕ್ಕಂಥ ನೀನು ನಮ್ಮ ಮೇಲೆ ಕರುಣೆ ತೋರಿತಂದೆ. ನಮ್ಮ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಮ್ಮ ಪರಿಸ್ಥಿತಿಯನ್ನು ಒಂದ್ಸಲ ನೀನು ನಿನ್ನ ದಿವ್ಯ ದೃಷ್ಟಿಯಿಂದ ನೋಡು ತಂದೆ. ನನ್ನ ಜನ ಗುಳೆ ಹೋಗ್ತಿದ್ದಾರೆ, ಮಳೆ ಇಲ್ಲ, ಬೆಳೆ ಇಲ್ಲ, ದುಡಿತಕ್ಕಂಥ ಕೈಗೆ ಕೆಲಸವೂ ಇಲ್ಲ. ಒಂದು ಹಾಡಿನ ಮೂಲಕ ಈ ಅರ್ಪಣೆ ನಿನಗೆ ಮಾಡ್ತಿದ್ದೀನಿ. ಬಂದಿತೋ ಬರಗಾಲ ತಂದಿತೋ ಹಾಲ ಹಲಾ.

ಬೆಳೆಯೂ ಇಲ್ಲ, ದುಡಿವ ಕೈಗೆ ಕೆಲಸವಿಲ್ಲ. ಮಳೆಯೂ ಇಲ್ಲ, ಬೆಳೆಯೂ ಇಲ್ಲ, ದುಡಿವ ಕೈಗೆ ಕೆಲಸವಿಲ್ಲ. ಬಂದಿತೋ ಬರಗಾಲ, ತಂದಿತೋ ಹಾಲ ಹಲ. ಮಡದಿ ಮಕ್ಕಳು ಮರಗುತಿಹರು, ಮುಲೆಯ ಹಾಲಿಗೆ ಹಸಿದ ಕಂದನು. ಯತ ಹೋಯಿತ ಸುತ್ತ ಮಳೆಯೂ, ಯತ ಹೋಯಿತ ಸುತ್ತ ಮಳೆಯು, ಬತ್ತಿದವು ಕೆರೆ ಹೊಳೆಯು ಹಳ್ಳ. ಬತ್ತಿದವು ಕೆರೆ ಹೊಳೆಯು ಹಳ್ಳ.

0: ಹೇ ಭಗವಂತ, ದಯವಿಟ್ಟು ನಮ್ಮ ಮೇಲೆ ಕೃಪೆ ತೋರು. ದಯವಿಟ್ಟು ಹೇ ವರುಣದೇವ, ಈ ರೈತನ ಮೇಲೆ ಕರುಣೆ ತೋರು. ಮಳೆಯನ್ನು ಧರೆಗಿಳಿಯಲಿ, ಈ ಫಸಲುಗಳೆಲ್ಲ ಹಸಿರಾಗಲು ಎಂದು ತಮ್ಮಲ್ಲಿ ದೀನನಾಗಿ ಬೆಳೆಯುತ್ತಿರುವ ತಂದೆ. ಚಿಲಕಲ ದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸುತ್ತಮುತ್ತ ಸಾವಿರಾರು ಎಕರೆ ಸುಮಾರು ಇಲ್ಲಿ ಹತ್ತಿ ಬೆಳೆದಂಥವರಿದ್ರೆ ಮಳೆ ಇಲ್ಲ, ಕೃಷ್ಣಾ ನದಿಯಿಂದ ನೀರನ್ನು ತೆಗೆದುಕೊಂಡು ಬಿಟ್ಟು ಭತ್ತ ಬೆಳೆಯೋರು ಇದ್ದಾರೆ. ಬಯಲು ಬೆಳೆಯಾಗಿ ಹತ್ತಿ, ನೀರಾವರಿ ಬೆಳೆಯಾಗಿ ಭತ್ತ ಮಾಡ್ತಕ್ಕಂಥ ಈ ರೈತರಿಗೆ ನೀರಿಲ್ಲ, ಮಳೆ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಆ ಭಗವಂತ ಈ ರೈತನ ಮೇಲೆ ಕರುಣೆ ತೋರಿ ಮಳೆಯನ್ನು ಧರೆಗಿಳಿಸ್ತಕ್ಕಂಥ ಒಂದು ಪ್ರಯತ್ನ ಆ ಭಗವಂತ ಮಾಡಲಿ ಅಂತ ಆಶಿಸ್ತೀನಿ.
1: ಶ್ರೀ ಚಿಲಕಲದೊಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 300 ವರ್ಷಗಳಿಗಿಂತ ಹೆಚ್ಚು ಪುರಾತನದ ಇತಿಹಾಸವಿರುವ ಕಾರಣದಿಂದಾಗಿ ಚಿಲಕಲದೊಡ್ಡಿ ಎಂದು ಕರೆಯುತ್ತಿದ್ದ ಈ ಗ್ರಾಮವು ಹಲವಾರು ವರ್ಷಗಳ ಹಿಂದೆ ಡೊಂಗಾರಾಮಾಪುರ ಎಂದು ಮರುನಾಮಕರಣವಾಯಿತು.
2: ನಂತರ ಈ ಗ್ರಾಮವನ್ನು ಬೇರೆ ಕಡೆ ಸ್ಥಳಾಂತರಿಸಲಾಯಿತು. ಅಂದರೆ ಬೆಟ್ಟದ ಪರಮೇಶ್ವರ ನೆಲೆಸಿರುವಂತಹ ಸ್ಥಳ ಬೆಟ್ಟದ ಮೇಲೆ ಈ ಗ್ರಾಮವನ್ನು ಸ್ಥಳಾಂತರಿಸಲಾಯಿತಂತೆ. ಸ್ಥಳಾಂತರಿಸಿದ ಈ ಗ್ರಾಮವನ್ನು ಡೊಂಗರಗಾಂವ್ ಎಂದು ಕರೆಯಲಾಗುತ್ತದೆ. ಈ ಡೊಂಗರಗಾಂವ್ ಗ್ರಾಮವೇ ಇಂದು ಡಿ ರಾಂಪುರ ಗ್ರಾಮ ಎಂದು ಹೆಸರುವಾಸಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಡಿ ರಾಂಪುರ ಗ್ರಾಮದ ಬೆಟ್ಟದ ಪರಮೇಶ್ವರ ದೇವಸ್ಥಾನದ ಪರಿಚಯಾತ್ಮಕ ಕಾರ್ಯಕ್ರಮದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೂ ಕಾರ್ಯಕ್ರಮ ನುಡಿ ಚಿತ್ರ ಗುಡಿಯ ಬೆರಗು ಕೇಳಿದಿರಿ. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಪ್ರಸ್ತುತಿ
2: ತಿಮ್ಮಪ್ಪ ಗಂಜಳ್ಳಿ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣಾ ಧ್ವನಿಗಳು
1: ಶ್ರೀದೇವಿ
2: ಮತ್ತು ತಿಮ್ಮಪ್ಪ.

0: ಗುಡಿಯ ಬೆರಗು ಕಾರ್ಯಕ್ರಮ ಪ್ರಸಾರವಾಯಿತು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕಳಿಗರೆ ಈಗ ಭಾವಗೀತೆ ಕೇಳೋಣ. ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿ ವಿ ಆರ್ ಲಕ್ಷ್ಮಣ್ ರಾವ್ ಅವರು ರಚಿಸಿದ ಭಾವಗೀತೆಯನ್ನು.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 9:01. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ. ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಊದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಇದುವರೆಗೆ ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 9:05. ಕೇಳಿದ್ರೆ ಈಗ ಭಾವಗೀತೆಗಳನ್ನು ಕೇಳೋಣ. ಭಾವಗೀತೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯನ್ನು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಮುಂದಿನ ಭಾವಗೀತೆಯನ್ನು ಕೇಳಿ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚಿಸಿದ ಭಾವಗೀತೆಯನ್ನು ಅರ್ಚನಾ ಉಡಪ ಅವರ ಧ್ವನಿಯಲ್ಲಿ.

ಭಾವಗೀತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಕೇಳಿ ದ.ರಾ. ಬೇಂದ್ರೆಯವರ ರಚನೆಯನ್ನು.

0: ಮುಂದಿನ ಗೀತೆಯನ್ನು ಕೇಳಿ. ರಾಮ್ ಪ್ರಸಾದ್ ನಂದಿತಾ ಅವರ ಧ್ವನಿಗಳಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಮನೋಮೂರ್ತಿ ಅವರ ಸಂಗೀತವಿದೆ.
1: ಒಂದು ಮಾತು ಕೇಳ್ತೀನಿ, ಹೇಳ್ತೀಯಾ?
2: ಏನ್ರಿ?

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಶ್ರೀರಾಮಚಂದ್ರ ಚಿತ್ರದ ಗೀತೆಯನ್ನು ಮನು ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಪ್ರೀತಿಗಾಗಿ ಚಿತ್ರದ ಗೀತೆಯನ್ನು ಕೇಳಿ. ಚಿತ್ರ ಎಸ್ ಎ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಗೀತ ರಚನೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.
1: ಮೃಗೋತ್ತರಿ ಗಂಬರಿ ಮುಂಬೋ ದಡಿಗಡಿ ಬಬೋ ಜಾತ್ರೆ.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೆಜೆ ಯೇಸುದಾಸ್, ಅನುರಾಧ ಶ್ರೀರಾಮ್ ಅವರ ಧ್ವನಿಗಳಲ್ಲಿ ಪ್ರೀತ್ಸೋತ್ತಪ್ಪ ಚಿತ್ರದ ಗೀತೆಯನ್ನು. ಗೀತ ರಚನೆ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ ಅವರದು.

ಮುಗಿಲಲಿ ಮಾತಿನ ಮಳೆಯು ತುಂಬಿದೆ ಹೊರಗೆ ಬಾರದೆ ನಿಂತಿದೆ ಮಿಂಚಿದೆ

ಕೇಳಿದ್ರೆ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನು ಕೆ ಕಲ್ಯಾಣ್ ಅವರ ರಚನೆ ಮತ್ತು ಸಂಗೀತ ನಿರ್ದೇಶನ, ಗಾಯಕರು ಎಲ್ ಎನ್ ಶಾಸ್ತ್ರಿ, ಪಲ್ಲವಿ, ನಾಗಚಂದ್ರಿಕಾ, ಬದ್ರಿ, ಮೈಸೂರು ರಮೇಶ್ ಅವರು.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೆಳಗಡೆ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಹೇಮಂತ್ ಅವರ ಧ್ವನಿಯಲ್ಲಿ ಸಂಗಾತಿ ಚಿತ್ರದ ಗೀತೆಯನ್ನು, ಗೀತರಚನೆ ಮತ್ತು ಸಂಗೀತ ನಿರ್ದೇಶನ ಹಂಸಲೇಖ ಅವರದು.

ರಾಮ್ಲೀಲಾ ಚಿತ್ರದ ಗೀತೆಯನ್ನು ಕೇಳಿ. ಸೋನು ನಿಗಮ್ ಶ್ರಾವಣಿಯವರ ಧ್ವನಿಗಳಲ್ಲಿ ಕವಿರಾಜ್ ಅವರ ಗೀತರಚನೆಗೆ ಅನುಪ್ ರೂಬಿನ್ಸ್ ಅವರ ಸಂಗೀತವಿದೆ.

ಪ್ರೀತ್ ಸು ತಪ್ಪೇನಿಲ್ಲ ಚಿತ್ರದ ಗೀತೆಯನ್ನು ಕೇಳಿ. ಎಲೆನ್ ಶಾಸ್ತ್ರಿ ಸುರೇಶ್ ಪೀಟರ್ ಅವರ ಧ್ವನಿಗಳಲ್ಲಿ ಗೀತ ರಚನೆ ಮತ್ತು ಸಂಗೀತ ನಿರ್ದೇಶನ ವಿ ರವಿಚಂದ್ರನ್ ಅವರದು.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸಖಾಸಖಿ ಚಿತ್ರದ ಗೀತೆ. ಕಾರ್ತಿಕ್ ನಂದಿತಾ ಅರ್ಚನಾ ಅವರ ಧ್ವನಿಗಳಲ್ಲಿ ಕೇಳಿ ಶಿವನಜಗೌಡ ರಚನೆಯನ್ನು ಕೋಕಿಲ ಸಾಧು ಅವರು ಸಂಗೀತ ನಿರ್ದೇಶನದಲ್ಲಿ.

ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಸಂಚಾರಿ ಚಿತ್ರದ ಗೀತೆಯನ್ನು. ಸೋನು ನಿಗಮ್, ಶ್ರೇಯ ಘೋಷಾಲ್ ಅವರ ಧ್ವನಿಗಳಲ್ಲಿ ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಯನ್ನು. ಸಂಗೀತ ನಿರ್ದೇಶನ ಅರ್ಜುನ್ ಅವರದು.

ಕೇಳಿದ್ರೆ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಂಚಾರಿ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆ ಕಾರ್ಯಕ್ರಮ ಮುಕ್ತಾಯವಾಗುವುದು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 10:32. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮ ಮೂಡಿಬರಲಿವೆ.

ಮಹಾಪುರುಷ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜೆ ಗೋಪಾಲ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಸತ್ಯಂ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಹಾವು ಏಣಿ ಆಟ ಚಿತ್ರದ ಗೀತೆ ಕೇಳಿದಿರಿ. ವಿಜಯಭಾಸ್ಕರ್ ಅವರು ಸಂಗೀತ ನೀಡಿದ ಗೀತೆ ಇದು. ಸಾಹಿತ್ಯ ದೊಡ್ಡರಂಗೇಗೌಡರದು.

ಎಸ್ಪಿ ಸುಶೀಲಾ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಕಾಳಿಂಗ ಚಿತ್ರದ ಗೀತೆ ಕೇಳಿದಿರಿ. ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್.

ಎಸ್ಪಿ ಶೈಲಜಾ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ವಜ್ರದ ಜಲಪಾತ ಚಿತ್ರದ ಗೀತೆ ಕೇಳಿದಿರಿ. ನರೇಂದ್ರ ಬಾಬು ಅವರ ಬರೆದ ಗೀತೆಗೆ ರಮೇಶ್ ನಾಯ್ಡು ಅವರ ಸಂಗೀತ ನಿರ್ದೇಶನವಿತ್ತು.

0: ಯಾಕೆ ಹೋಗ್ತೀರಿ?
1: ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ.
0: ಐ ನೋ ಯುವರ್ ಟೇಸ್ಟ್, ಕಮ್ ಆನ್ ಫ್ರೆಂಡ್ಸ್, ನೌ ಲಿಸನ್.
1: ಲಲ್ಲ ಲಲ್ಲ ಲಲ್ಲ ಲಲ್ಲ

ಇಳಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಶ್ಯಾಮ್ ಸುಂದರ ಕುಲಕರ್ಣಿ ಅವರು ಬರೆದ ಗೀತೆ ಇದು. ಚಿತ್ರ ಶಿಕಾರಿ.

0: ಕೇಳ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಇದೊಂದು ಪ್ರಕಟಣೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ಕೇಳಿದ್ರೆ ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಘಟಕರಿಂದ ಜಾನಪದ ವೈವಿಧ್ಯ ಕಾರ್ಯಕ್ರಮ ಕೇಳಲಿದ್ದೀರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ಆರೋಗ್ಯ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಆಲಿಸುವಿರಿ. ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು, ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹಿಮಗಿರಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 11:02. ಇನ್ನು ಮುಂದೆ ವಿವಿಧ ಭಾರತಿ ಕಾರ್ಯಕ್ರಮ ಮುಂದುವರಿಯುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
3: ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಮಾತುಕತೆಗಳನ್ನು ಮುಂದುವರಿಸಲು ಇರಾನ್ ಕೋರಿದ್ದು ಇದಕ್ಕೆ ಅಮೆರಿಕ ಒಪ್ಪಿದೆ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ವೆನೆಜುವೆಲಾದಲ್ಲಿ ಭೀಕರ ಭೂಕಂಪಗಳಿಂದ ಮೃತಪಟ್ಟವರ ಸಂಖ್ಯೆ 4,000 ದಾಟಿದೆ. ಕಳೆದ ಜೂನ್ 24 7.2 ಮತ್ತು 7.5 ತೀವ್ರತೆಯ ಭೂಕಂಪನಗಳಿಂದ ಸುಮಾರು 17,000 ಜನ ಗಾಯಗೊಂಡು ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ ಎಂದು ಅಲ್ಲಿನ ಸರ್ಕಾರ ತಿಳಿಸಿದೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದಿನಿಂದ 2 ದಿನ ನಡೆಯಲಿದೆ. 14 ವರ್ಷದೊಳಗಿನ ಹಾಗೂ 14 ವರ್ಷ ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರು ಕಂಬ ಹಾಗೂ ಹಗ್ಗದ ಮೇಲ್ಕಂಬ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇದು ವಿವಿಧ ಭಾರತಿ.

ಆಕಾಶವಾಣಿ ಕನ್ನಡ 102.9 ಎಫ್ಎಂ ರೇಡಿಯೋ ಸಮಯವಾಗಿದೆ 11:03:40. ಈ ಹೊತ್ತಿನಲ್ಲಿ 11 ಗಂಟೆಯ ಈ ಹೊತ್ತಿನ ಕಾರ್ಯಕ್ರಮ ಹೊಸ ಹಾಡು. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.

ಕೇಳುಗರೆ, ಇದೀಗ ಕೇಳಿದ್ರೆ ಆರ್ಯಸ್ ಲವ್ ಚಿತ್ರದ ಗೀತೆಯನ್ನು ಅಜಯ್ ವಾರಿಯವರ ಧ್ವನಿಯಲ್ಲಿ, ಪುನೀತ್ ಆರ್ಯ ಅವರ ಸಾಹಿತ್ಯಕ್ಕೆ ಅಭಿಷೇಕ್ ಅವರ ಸಂಗೀತವಿದೆ.

ಕೇಳ್ತಾ ಇದ್ದೀರಾ ರಾವಣ ಚಿತ್ರದ ಗೀತೆಯನ್ನ ಜಿ ಅಭಿಮಾನ್ ರಾಯ್ ಅವರ ಧ್ವನಿಯಲ್ಲಿ. ಅಭಿಮಾನ್ ರಾಯ್ ಅವರೇ ಬರೆದು ಸಂಗೀತ ನೀಡಿರುವಂತಹ ಗೀತೆಯನ್ನ ಕೇಳ್ತಾ ಇದ್ದೀರಾ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರೈ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋ ಅಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ದಯವಿಟ್ಟು ಗಮನಿಸಿ ಚಿತ್ರದ ಗೀತೆಯನ್ನ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ರೋಹಿತ್ ಪಡಕೆ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಳಿನ್ ಅವರ ಸಂಗೀತವಿದೆ.
1: ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ ಡುಬಿ

ಸ್ನೇಹಿತರೆ ಕೇಳ್ತಾ ಇದ್ರ, ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ರೇಡಿಯೋ. ಸಮಯವಾಗಿದೆ 11:23:24. ಇದೀಗ ಮೂಡಿ ಬರಲಿರುವ ಕಾರ್ಯಕ್ರಮ ಕಲ

ಕೆಳಗ್ರೆ ನಾವು ಹೇಳಿದ್ವಿ ಈ ಹಾಡಿನ ಮೂಲಕ ಇಂದಿನ ಕಲಾಭಾರತೀಯ ಆ ವಿಶೇಷ ಪ್ರತಿಭೆ ಕನ್ನಡ ಹಾಗೂ ಭಾರತೀಯ ಚಿತ್ರರಂಗದ ಅನನ್ಯ ಹಾಸ್ಯ ಚಕ್ರವರ್ತಿ ಯಾರು ಅಂತ ಊಹೆ ಮಾಡಿ ಅಂತ ಹೇಳಿ. ಬಹಳಷ್ಟು ಜನ ಸರಿಯಾದ ಊಹೆಯನ್ನು ಮಾಡಿದ್ದೀರಾ. ಹೌದು, ಇಂದು ಶ್ರೀಯುತ ತಿಪಟೂರು ರಾಮರಾಜು ನರಸಿಂಹರಾಜು ಅವರ ಸ್ಮರಣೆಯ ದಿನ, ಹಾಗಾಗಿ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕನ್ನಡದ ಚಾರ್ಲಿ ಚಾಪ್ಲಿನ್, ಹಾಸ್ಯ ಚಕ್ರವರ್ತಿ, ಪ್ರಖ್ಯಾತ ಹಾಸ್ಯ ಕಲಾವಿದ ಶ್ರೀಕೃಷ್ಣ ದೇವರಾಯ ಚಿತ್ರದ ವಿಕಟ ಕವಿ ತೆನಾಲಿರಾಮ, ಎಲ್ಲರೂ ಆಗಿರುವಂತಹ ನರಸಿಂಹರಾಜು ಅವರ ಕುರಿತಾದ ಕಲಾಭಾರತಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನರಸಿಂಹರಾಜು ಅವರು ಜನಿಸಿದ್ದು ಜುಲೈ ತಿಂಗಳ 24ನೇ ತಾರೀಕು 1923 ಇಸ್ವಿ. ಆನಂತರ ಅವರು 4 ವರ್ಷದವರಿದ್ದಾಗ ನಾಟಕ ರಂಗವನ್ನು ಪ್ರವೇಶ ಮಾಡ್ತಾರೆ. ಬಾಲನಟರಾಗಿ ಅವರ ಚಿಕ್ಕಪ್ಪನ ಜೊತೆ ನಾಟಕ ರಂಗವನ್ನು ಪ್ರವೇಶ ಮಾಡ್ತಾರೆ. ಅವರ ಹೆಸರು ಲಕ್ಷ್ಮೀಪತಿ ರಾಜು, ಅವರ ಚಿಕ್ಕಪ್ಪನ ಹೆಸರು. ಪ್ರಹ್ಲಾದ, ಲೋಹಿತಾಶ್ವ, ಕೃಷ್ಣನ ಪಾತ್ರಗಳನ್ನು ಮಾಡ್ತಾ ಬೆಳೆದಂಥ ಇವರು ಆನಂತರ ಹಿರಣ್ಣಯ್ಯ ಮಿತ್ರ ಮಂಡಳಿ ಹಾಗೂ ಗುಬ್ಬಿ ಕಂಪನಿ ಹೀಗೆಲ್ಲ ನಾಟಕ ಕಂಪನಿಗಳನ್ನ ಸೇರ್ತಾ ಹೋಗ್ತಾರೆ. ಕೇಳುಗರು ನಮ್ಮೊಂದಿಗಿದ್ದೀರಾ. ಹೌದು, ಗುಬ್ಬಿ ವೀರಣ್ಣ ಅವರ ಕಂಪನಿ ಅಂದರೆ ಬಹಳ ಹೆಸರುವಾಸಿಯಾದದ್ದು. ಕನ್ನಡ ಚಿತ್ರರಂಗಕ್ಕೆ ಬಂದಂತಹ ಬಹಳಷ್ಟು ಕಲಾವಿದರು ಆ ಕಂಪನಿಯಿಂದ ಬಂದರು. ಹಾಗಿದ್ರೆ ಗುಬ್ಬಿ ಕಂಪನಿಯ ಅಧಿಕೃತ ಹೆಸರೇನಿರಬಹುದು? ಊಹೆ ಮಾಡ್ತಾ ಇರಿ, ಕೇಳ್ತಾ ಇರಿ ಈ ಹಾಡು. ನಾವು ಹೇಳಿದ್ವಿ ನರಸಿಂಹರಾಜು ಅವರು ಗುಬ್ಬಿ ಕಂಪನಿಯ ನಂತರ ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವರ ಒಡಗೂಡಿ 1954 ಬೇಡರ ಕಣ್ಣಪ್ಪ ಚಿತ್ರದೊಂದಿಗೆ ಅವರ ಚಿತ್ರರಂಗ ಪ್ರವೇಶ ಆಗುತ್ತೆ. ಶಾಸ್ತ್ರಿ, ಕಾಶಿನಾಥ ಶಾಸ್ತ್ರಿ ಪಾತ್ರದಲ್ಲಿ

ನರಸಿಂಹರಾಜು ಚಿತ್ರ ಪಯಣ ಹೇಗೆ ಆರಂಭ ಆಯಿತು? ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಅವರು ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. 1954 1967 ನಡುವೆ 100 ಚಿತ್ರಗಳನ್ನು ಪೂರೈಸಂತಹ ಹೆಗ್ಗಳಿಕೆ ಇವರದು. 1954 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಚಿತ್ರರಂಗ ಹಾಗೂ ನಾಟಕರಂಗ ಎರಡೂ ಕಡೆ ಬಹು ಬೇಡಿಕೆಯ ನಟರಾಗಿ ಸಾಗಿ ಬಂದ ಹಾಸ್ಯ ಕಲಾವಿದ ನವರಸ ನಟ ನರಸಿಂಹರಾಜು ಅವರು.

Hehehehe.

0: ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಸ್ನೇಹಿತರೆ, ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಕೇಳಿದ್ವಿ, ಇವರು ನಾಟಕ ರಂಗ ವನ್ನ ಪ್ರವೇಶಿಸಿ ಆ ನಂತರ ಚಿತ್ರರಂಗವನ್ನು ಪ್ರವೇಶಿಸಿದ್ರು, ಗುಬ್ಬಿ ಕಂಪನಿಯ ಮೂಲಕ ಬಂದರು ಅಂತ. ಗುಬ್ಬಿ ಕಂಪನಿಯ ಅಧಿಕೃತ ಹೆಸರೇನು ಅಂತ ಕೇಳಿದ್ವಿ, ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಚನ್ನಬಸವೇಶ್ವರ ನಾಟಕ ಸಂಘ ಅಥವಾ ಚನ್ನಬಸವೇಶ್ವರ ನಾಟಕ ಕಂಪನಿ ಅನ್ನೋದು ಗುಬ್ಬಿ ನಾಟಕ ಕಂಪನಿಯ ಅಧಿಕೃತ ಹೆಸರು. ನರಸಿಂಹರಾಜು ಅವರು 1954 ಚಿತ್ರರಂಗ ಪ್ರವೇಶ ಮಾಡಿದ್ದೇನೆ. ಆಗಿನ ಬಹಳಷ್ಟು ಚಿತ್ರಗಳ ನಿರ್ಮಾಣ ಅಥವಾ ಅದರದ್ದು ಯಾವುದೇ ಒಂದು ಚಿತ್ರೀಕರಣಗಳು ಚೆನ್ನೈಯಲ್ಲಿ ನಡೀತಾ ಇದ್ವು ಅಂತ ಕೇಳಿದ್ವಿ. ಹಾಗಾಗಿ ಅವರು ಚೆನ್ನೈಯಲ್ಲಿ ಮನೆ ಖರೀದಿಸಿದಂತಹ, ಸ್ವಂತ ಮನೆಯನ್ನು ಹೊಂದಿದಂತಹ ಆರಂಭಿಕರಲ್ಲಿ ಮೊದಲನೆಯವರು ಅಂತ, ಅಥವಾ ಆರಂಭಿಕ ನಟರಲ್ಲಿ ಮೊದಲನೆಯವರು ಅಂತ ಅವ್ರನ್ನ ಗುರುತಿಸ್ತಾರೆ. ಅವರು ತಮ್ಮದೇ ಆದಂತಹ ತೆರೆಯ ಮೇಲೆ ಹಾಸ್ಯ ಕಲಾವಿದರಾದರೂ ಕೂಡ ಮನೆಯಲ್ಲಿ ಮನೆಗೆ ತಕ್ಕಂತಹ ಕುಟುಂಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂತಹ ಒಬ್ಬ ತಂದೆಯಾಗಿದ್ರು ಅಂತ ಅವರ ಮಕ್ಕಳು ಗುರುತಿಸ್ತಾರೆ. ಅವರ ಆರ್ಥಿಕ ನಿರ್ವಹಣೆ ಬಹಳ ಉತ್ತಮವಾಗಿತ್ತು ಅಂತ ನೆನೀತಾರೆ. ಅವರ ವ್ಯಕ್ತಿತ್ವದಿಂದಲೂ ಕೂಡ ಅವರು ಜೀವನಕ್ಕೆ ಕೊಟ್ಟಂತಹ ಪ್ರಾಮುಖ್ಯತೆಗಳು ಹಾಗೂ ತೆರೆಯ ಮೇಲೆ ತಂದಂತಹ, ನಮಗೆ ಹೇಳ್ತಾರಲ್ಲ ನಗಬೇಕು ನಗಿಸಬೇಕು ಅದೇ ನನ್ನ ಧರ್ಮ ಅಂತ, ಆ ರೀತಿಯಾಗಿ ಎಲ್ಲವನ್ನ ಎಲ್ಲರನ್ನೂ ಕೂಡ ತುಂಬಿಸಿಕೊಂಡು ಹೋದಂತಹ, ಎಲ್ಲರನ್ನ ನಗಿಸಿಕೊಂಡು ನಮಗೆ ಇಂದಿಗೂ ಕೂಡ ನೆನಪಾಗುವಂತಹ ಅತ್ಯುತ್ತಮ ಕಲಾವಿದರಲ್ಲಿ ಒಬ್ಬರು.
3: ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು?

ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು ಯಾರು.

0: ಮಾತು ಕೇಳು.
1: ಯಾರು ಯಾರು ನೀನ್ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕೆಲ್ಲಿ ಜನರು ಬಂದುಳಿಯಲಾರು, ಯಾಕೆಲ್ಲಿ ಜನರು ಬಂದುಳಿಯಲಾರು, ಏನಿದರ ಗುಟ್ಟು ಸಾರು.

0: ಬಂದೆಯ ಊರು.
1: ಬದುಕಿದ್ದ ಜನರು ಹೆದರೋಡುತ್ತಿದ್ರು,
0: ಇನ್ನಿವರು ಹೆದರಲಾರು.

0: ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ಜಾತಕ ಬಲ ನಕ್ಕರೆ ಅದೇ ಸ್ವರ್ಗ, ಈ ಒಂದು ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದಂತಹ ಅವರ ಪಾತ್ರದ ವೈಖರಿ ಹೇಗಿರ್ತಿತ್ತು ಅಂದ್ರೆ, ಬೇರೆ ಯಾವುದೇ ಚಿತ್ರದಲ್ಲಿ ಅವರನ್ನು ನೋಡಿದ್ರು ಕೂಡ ಅವರ ಪಾತ್ರವೇನಿತ್ತು, ಅವರ ನಟನೆ ಹೇಗಿತ್ತು, ಅವರ ಸಂಭಾಷಣೆಗಳೇನಿತ್ತು ಅಂತ ನೆನಪಲ್ಲಿ ಉಳಿಯೋ ರೀತಿ ಅಚ್ಚುಕಟ್ಟಾಗಿ ಆ ಪಾತ್ರವನ್ನ ತಮ್ಮ ಭಾಷೆ, ಆಂಗಿಕ ಅಭಿನಯ ಹಾಗೂ ವೈಖರಿಯಿಂದ, ತಮ್ಮ ಹೆಜ್ಜೆಗಳಿಂದಲೂ ಕೂಡ ಅದನ್ನ ಮೇಳೈಸುವಂತಹ, ಅದನ್ನ ಬಣ್ಣ ಬಣ್ಣ ತುಂಬುವಂತಹ ನವರಸ ನಟ ನರಸಿಂಹರಾಜ್ ಅವರು. ಈ ಹಿನ್ನೆಲೆಯಲ್ಲಿ ಹೇಳ್ತಾರೆ, ಆಗಿನ ಕಾಲದಲ್ಲಿ ಅವರು ಎಷ್ಟು ಬ್ಯುಸಿ ಆಗಿರ್ತಿದ್ರು ಅಂದ್ರೆ, ಮೊದಲು ನರಸಿಂಹರಾಜು ಅವರ ಕಾಲ್ ಶೀಟ್ ಅನ್ನ ತಗೊಂಡು ಅವರಿಂದ ಡೇಟ್ಸ್ ದಿನಾಂಕಗಳನ್ನ ಪಡೆದುಕೊಂಡು ಆ ನಂತರ ನಾಯಕ ನಟರನ್ನ ಬುಕ್ ಮಾಡಬೇಕಿತ್ತು. ಆ ರೀತಿಯಾಗಿ ಅವರು ಅಭಿನಯಿಸಿರುವಂತಹ ಚಿತ್ರಕ್ಕೆ ಅಷ್ಟೇ ಬೇಡಿಕೆ ಇರ್ತಿತ್ತು, ಜನ ಬಂದು ನೋಡ್ತಾ ಇದ್ರು. ಹಾಗೂ ಆ ಕಾಲ್ ಶೀಟ್ನ ನಂತರ ನಾಯಕರನ್ನ ಗುರ್ತು ಮಾಡಬೇಕಿತ್ತು. ಈ ರೀತಿ ಪ್ರಸಿದ್ಧಿ ಸುಪ್ರಸಿದ್ಧಿ ಇವರದ್ದಾಗಿತ್ತು.
1: ಪದ ಪದ್ಯ

ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ ನರಸಿಂಹರಾಜು ಅವರು ಬಗ್ಗೆ ಕುರಿತಾದಂತಹ ಕಾರ್ಯಕ್ರಮ ಕೇಳ್ತಾ ಇದ್ರ. ಅವರ ವಿಷಯಗಳು, ಅಂಶಗಳು, ಅವರ ಅಭಿನಯದಲ್ಲಿ ಮೂಡಿ ಬಂತಹ ಚಿತ್ರಗಳು, ಚಿತ್ರಗಳಲ್ಲಿನ ಪಾತ್ರಗಳನ್ನ ಬಗ್ಗೆ ನಾವು ಹಂಚ್ಕೊತಾ ಇದ್ವಿ, ಅಂತಹ ವಿಷಯಗಳನ್ನ ಹಂಚ್ಕೊತಾ ಇದೀವಿ ಇಂದಿನ ಕಾರ್ಯಕ್ರಮದಲ್ಲಿ. ಅವರು ಹಾಗಿರುವಾಗ ಅವರ ಕುಟುಂಬಕ್ಕೆ ಬಂದರೆ, ಅವರ ತಂದೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು, ಇವರ ಪತ್ನಿ ಶಾರದಮ್ಮನವರು ಹಾಗೂ ಇವರ ಮಕ್ಕಳಲ್ಲಿ ಒಬ್ಬರಾದ ಸುಧಾ ನರಸಿಂಹರಾಜು ಅವರು. ಅವರನ್ನು ನಾವು ತೆರೆ ಮೇಲೆ, ಬೆಳ್ಳಿ ತೆರೆ ಮೇಲೆ ಹಾಗೂ ಕಿರುತೆರೆಯಲ್ಲಿ ಧಾರಾವಾಹಿಗಳಲ್ಲಿ ನೋಡಿದ್ದೇವೆ ಕೂಡ. ಮೊಮ್ಮಕ್ಕಳಾದ ಅವಿನಾಶ್ ನಟರಾಗಿ ಹಾಗೂ ಅರವಿಂದ್ ನಿರ್ದೇಶಕರಾಗಿ ಲಾಸ್ಟ್ ಬಸ್ ಹಾಗೂ ಜುಗಾರಿ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನರಸಿಂಹರಾಜು ಅವರು ನಟರಾಗಿದ್ದರು, ಹಾಗೆ ಅವರು ನಿರ್ಮಾಣ ಕೂಡ ಮಾಡಿದ್ರು ಚಿತ್ರಗಳನ್ನು. ಅದರಲ್ಲಿ ಬಹು ಮುಖ್ಯವಾದದ್ದು ಪ್ರೊಫೆಸರ್ ಹುಚ್ಚುರಾಯ. ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ನಿರ್ಮಾಣ ಮಾಡಿ ಅವರೇ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯಿಸಿದ್ದಾರೆ. ಆ ಚಿತ್ರದ ಒಂದು ಹಾಡನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸ್ನೇಹಿತರ ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ರ. ಇಂದು ನರಸಿಂಹರಾಜು ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ, ಏಕೆಂದ್ರೆ ಇಂದು ಅವರ ಪುಣ್ಯ ಸ್ಮರಣೆ ಅಂತ ಹೇಳಿ. ಅವರು 1979 ಜುಲೈ 11 ನಮ್ಮನ್ನು ಅಗಲಿದ್ರು ಹೃದಯಾಘಾತದಿಂದ. ಹಾಗಾಗಿ ಇದಕ್ಕೆ ಇಂದಿಗೆ ಸರಿಸುಮಾರು 46-47 ವರ್ಷಗಳು ಸಂದಿವೆ. ಹಾಗಾಗಿ ಅವರ ಸ್ಮರಣೆಯ ಸ್ಮರಣಾರ್ಥ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನರಸಿಂಹರಾಜು ಅವರ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಹಾಗೂ ಅವರ ಚಿತ್ರದ ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ.

ಚಿತ್ರ ಅವರ ಪಾತ್ರದಿಂದ ಹಾಗೂ ಅವರ ಹಾಸ್ಯದಿಂದ ಹಾಸ್ಯದಲ್ಲಿ ಇರುವಂತಹ ಅವರ ಹ್ಯೂಮರಿಂದ ನಾವಿಂದಿಗೂ ಅವರನ್ನ ಕನ್ನಡದ ಚಾರ್ಲಿ ಚಾಪ್ಲಿನ್ ಹಾಸ್ಯ ಚಕ್ರವರ್ತಿ ಅಂತೆಲ್ಲ ಗುರುತಿಸ್ತೀವಿ. ಅವರ ಈ ಹಾಸ್ಯ ಚಕ್ರವರ್ತಿ ಎನ್ನುವಂತಹ ಒಂದು ಕಾರ್ಯಕ್ರಮ ಸರಣಿ ಕೂಡ ದೂರದರ್ಶನದಲ್ಲಿ ಮೂಡಿ ಬಂದಿತ್ತು. ನಮಗೆ ನರಸಿಂಹರಾಜು ಅವರ ಚಿತ್ರಗಳು ಅಂದರೆ ಬಹಳ ಅಚ್ಚುಮೆಚ್ಚು ಅಂತ ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಅದರಲ್ಲಿ ಗುಳೇದ ಗುಡ್ಡದಿಂದ ವಿರೂಪಾಕ್ಷ ನರಸಿ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅರುಣಾ ಮೈತ್ರಿ ಅವರು ಹೇಳ್ತಾ ಇದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ನರಸಿಂಹರಾಜು ಅವರ ಹಾಡುಗಳು ಇಷ್ಟ ಆಗ್ತಾ ಇದೆ. ಹಾಗೆ ನಿರ್ಮಲಾ ಅವರು ಅವರ ಸಂದೇಶವನ್ನು ಕಳಿಸಿ ನರಸಿಂಹರಾಜು ಅವರ ಬಗ್ಗೆ ಕುರಿತಾದಂತಹ ಕಲಾಭಾರತಿಯನ್ನ ಮೆಚ್ಚಿದ್ದಾರೆ ಹಾಗೂ ಹಾಡುಗಳನ್ನ ಮೆಚ್ಚಿದ್ದಾರೆ. ಸುದರ್ಶನ್ ರಾಜಗೋಪಾಲ್ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಂದಿನ ನರಸಿಂಹರಾಜು ಅವರು ಅಂತ ಹಾಸ್ಯ ಕಲಾವಿದರು ಇನ್ನೊಬ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಲಸೂರಿನಿಂದ ರಾಜೇಶ್ ಅವರು. ಹಾಗೆ ಎನ್ ಆರ್ ಪುರದಿಂದ ಬಲರಾಮ ಶಿವಣ್ಣ ಅವರು ಅವರ ನರಸಿಂಹರಾಜು ಅವರನ್ನ ಅವರ ಚಿತ್ರಗಳನ್ನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೂ ಅನೇಕ ಜನರು, ಹನುಮಂತಪ್ಪ ಮಡಿವಾಳ ಅವರು ಜಗಳೂರಿನಿಂದ ಹಾಗೂ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ಅವರ ನಟನೆ ಬಹಳ ವಿಶಿಷ್ಟವಾಗಿದೆ ಅಂತ ರವಿ ಟೈಲರ್ ಅವರು ಗುಳೇದಗುಡ್ಡದಿಂದ ಹೇಳ್ತಾ ಇದ್ದಾರೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಕೇಳಿದ್ರೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವಿಶೇಷ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. ಮೂರು ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜೀ ಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9 ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ, ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ ಅಪೂರ್ವ ಅವಕಾಶ ದೊರೆತದ್ದು ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪಪ್ರಾಂಶುಪಾಲರಾದ ಸಿಸ್ಟರ್ ರುಫಿನಾ ಹಾಗೂ ವಿಜ್ಞಾನ ಗುರುಗಳಾದ ಮೇಡಮ್ ದೀಪಾರವರಿಗೆ ಧನ್ಯವಾದಗಳು.
1: ಧಾರವಾಡದ ಹಾಲಗೇರಿ ಹನುಮಂತದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1,500 ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯುಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
0: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ವಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ.
1: ಜನಪದ ಸಾಹಿತ್ಯವು ಜನರ ಬದುಕಿನ ಸಾಹಿತ್ಯ, ಬಾಯಿಂದ ಬಾಯಿಗೆ ತಲೆಮಾರುಗಳಿಂದ ಸಾಗಿ ಬಂದ ಮೌಲ್ಯ ಸಾಂಸ್ಕೃತಿಕ ಸಂಪತ್ತು. ಜನಪದ ಗೀತೆಗಳು, ಕತೆಗಳು, ಗಾದೆಗಳು, ಒಗಟುಗಳು, ವೀರಗಾಥೆಗಳು, ಲಾಲಿ ಹಾಡುಗಳು ಹಾಗೂ ಹಬ್ಬ ಹರಿದಿನಗಳ ಹಾಡುಗಳು ಜನಪದಾಹಿತ್ಯದ ಪ್ರಮುಖ ಭಾಗಗಳಾಗಿವೆ. ಇದೀಗ ವಸಂತಮ್ಮ ಮತ್ತು ತಂಡದವರಿಂದ ವಿವಿಧ ರೀತಿಯ ಜನಪದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಆರಂಭದಲ್ಲಿ ಕೇಳಿ ದೇವರ ನಾಮ.

0: ಮೊರೆ ಎನ್ನುವಂಥದ್ದು ಎರಡು ಕುಟುಂಬಗಳನ್ನು ಬೆಸೆಯುವ ಪವಿತ್ರ ಸಂಪ್ರದಾಯ. ಕನ್ನಡ ನಾಡಿನ ಗ್ರಾಮೀಣ ಜೀವನದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಜಾನಪದ ಹಾಡುಗಳಿದೆ. ಈ ಹಾಡುಗಳು ಸಂತೋಷ, ಸಂಭ್ರಮ, ಆಶೀರ್ವಾದ, ಹಾಸ್ಯ, ಕುಟುಂಬದ ಬಾಂಧವ್ಯವನ್ನು ಅಭಿವ್ಯಕ್ತಿಸುತ್ತೆ. ಮದುವೆಯ ವಿವಿಧ ಹಂತಗಳಲ್ಲಿ ಮಹಿಳೆಯರು ಗುಂಪಾಗಿ ಹಾಡುವ ಈ ಹಾಡುಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿವೆ. ಮದುವೆಯ ಸಿದ್ದತೆ ಆರಂಭವಾಗುವಾಗ ಅರಿಶಿನ ಕುಟ್ಟುವ ಶಾಸ್ತ್ರ, ಬೀಸಕಲ್ಲು ಪೂಜೆ, ವರನ ಸ್ವಾಗತ, ಕನ್ಯಾದಾನ, ಧಾರೆ ಮುಹೂರ್ತ, ತಾಳಿ ಕಟ್ಟುವ ಶಾಸ್ತ್ರ, ಸಪ್ತಪದಿ ಹಾಗೂ ಆರತಿ ಸಂದರ್ಭಗಳಲ್ಲಿ ವಿಭಿನ್ನ ಜನಪದ ಹಾಡುಗಳನ್ನು ಹಾಡಲಾಗುತ್ತೆ. ಪ್ರತಿಯೊಂದು ಹಾಡು ಆ ಶಾಸ್ತ್ರದ ಮಹತ್ವವನ್ನು ಸಾರುತ್ತೆ ಹಾಗೂ ನವದಂಪತಿಗಳಿಗೆ ಶುಭ ಹಾರೈಸುತ್ತೆ. ಈ ಹಾಡುಗಳಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಕುಟುಂಬದ ಮೌಲ್ಯಗಳು ಹಾಗೂ ಗ್ರಾಮೀಣ ಬದುಕಿನ ಸೊಗಡು ಅಡಗಿದೆ. ಹಾಡಿನ ಮೂಲಕ ಹಿರಿಯರು ಕಿರಿಯರಿಗೆ ಜೀವನ ಮೌಲ್ಯಗಳನ್ನು ತಿಳಿಸುತ್ತಾರೆ. ಅದಕ್ಕಾಗಿಯೇ ಮದುವೆ ಜನಪದ ಹಾಡುಗಳು ಕೇವಲ ಮನೋರಂಜನೆಯ ಸಾಧನವಲ್ಲ, ಅವು ನಮ್ಮ ಸಂಸ್ಕೃತಿಯ ಪರಂಪರೆಯ ಜೀವಂತ ದಾಖಲೆಗಳಾಗಿವೆ. ಇದೀಗ ಒಳಕಲ್ಲು ಹಾಡು.
1: ಬಾಯಿ

0: ಇಂದಿನ ಆಧುನಿಕ ಯುಗದಲ್ಲಿಯೂ ಈ ಅಮೂಲ್ಯ ಜನಪದ ಪರಂಪರೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಜನಪದ ಹಾಡುಗಳಿಗೆ ಆದ್ಯತೆ ನೀಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಪರಿಚಯಿಸಬಹುದು.
1: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ತಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

ಈ ಸಂಜೆ ನಿಲಯದಿಂದ ಸರಿಯಾಗಿ 5 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ, ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇನ್ನು 5:30 ಈ ಓಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬಿ ಎನ್ ವಿಂಚೆ ಅವರದು. ಇನ್ನು ಎಂದಿನಂತೆ 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿ. ಇಂದಿನ ಗೋಧುಳಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಕೆರೆಬುದೂರು ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ವೈವಿಧ್ಯ ಕಾರ್ಯಕ್ರಮ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬಿ. ಇನ್ನು 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ ಕೇಳಲಿದ್ದೀರಿ. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಾಳಪ್ಪ ಚೌಡಕಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಲಿದ್ದೀರಿ. ಇನ್ನು ಈ ರಾತ್ರಿ 7:45 ಸಮಾಚಾರ ದರ್ಶನ, 8:00 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, ವಡವಟ್ಟಿ ಗ್ರಾಮದ ಅಮರಪ್ಪ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳು, 9:15 ಭಾವಗೀತೆಗಳು, 9:30 ಯುವವಾಣಿಯಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಚಂದನ್ ನಂದರ್ ಬಿಟ್ಟು ಅವರೊಂದಿಗೆ ಮಾತುಕತೆ, ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ಈ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮ್ಯಾಂಡಲಿನ್ ವಾದನದ ಧ್ವನಿಮುದ್ರಿತ ಪ್ರಸಾರ. ಇನ್ನು ರಾತ್ರಿ 10:30 11:05 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 11:05 ಇಂಗ್ಲೀಷ್ ವಾರ್ತೆಗಳು, 11:10 ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಕೇಳಿದ್ರಿ ಈ ಸಂಜೆ ಪ್ರಸಾರದ ಮುಖ್ಯಾಂಶಗಳನ್ನು ಕೇಳಿದಿರಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041424.
1: 8700014242.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಕೆಳಗಡೆ ಪ್ರಕಟಣೆ ಕೇಳಿದ್ರಿ. ಈಗ ಸಮಯ 12:35 ನಮ್ಮದೇ ಆರೋಗ್ಯ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಶ್ವ ಜನಸಂಖ್ಯೆಯ ದಿನಾಚರಣೆ ಸಂದರ್ಭದಲ್ಲಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹೇಮಗಿರಿ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸಿದ್ದಾರೆ ಟಿ ಶ್ಯಾಮ್ ಪ್ರಸಾದ್. ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಅವರೊಡನೆ ಸಂದರ್ಶನ.
1: ಆತ್ಮೀಯ ಕೇಳುಗರೇ, ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಈ ಬಾರಿಯ ಘೋಷವಾಕ್ಯ ರಿಯಲೈಸಿಂಗ್ ದ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದ ಫ್ಯೂಚರ್. ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಚಾರವಾಗಿ ಹೆಚ್ಚಿನ ವಿಷಯವನ್ನು ಚರ್ಚಿಸುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಗಿರಿ ಕೆ. ಇವರು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಲ್ಲಿಯ ಸಮುದಾಯ ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ನಮಸ್ಕಾರ ಡಾಕ್ಟರ್ ಹೇಮಗಿರಿ ಅವರೇ.
2: ನಮಸ್ಕಾರ ಸರ್.
1: ಜುಲೈ 11 ತಾರೀಕು ವಿಶ್ವ ಜನಸಂಖ್ಯಾ ದಿನ. ಈ ಒಂದು ಹಿನ್ನೆಲೆಯಲ್ಲಿ ಈ ಜನಸಂಖ್ಯಾ ದಿನಾಚರಣೆಯ ಒಂದು ಮಹತ್ವ ಏನು, ಇದರ ಒಂದು ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ತೀರಾ?
2: ಸರ್, ವಿಶ್ವ ಜನಸಂಖ್ಯಾ ದಿನಾಚರಣೆ ಇದರ ಹಿನ್ನೆಲೆ ಹೇಳಬೇಕು ಅಂತಂದ್ರೆ, ಜುಲೈ 11, 1987 ನಮ್ಮ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ನಷ್ಟು ರೀಚ್ ಆಯಿತು. ಅಂತಂದ್ರೆ 500 ಕೋಟಿಗಳಷ್ಟು ರೀಚ್ ಆಯಿತು. ಸೊ ಇದರ ಸ್ಮರಣೆಗೋಸ್ಕರ ವಿಶ್ವದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ 1990 ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದ ಗವರ್ನಿಂಗ್ ಕೌನ್ಸಿಲ್ ಆಫ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಶ್ವವ್ಯಾಪಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮತ್ತು ಭವಿಷ್ಯದ ಪೀಳಿಗೆಗೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ ಒಂದೊಂದು ಘೋಷವಾಕ್ಯದ ಜೊತೆ. ಈ ವರ್ಷದ ಘೋಷವಾಕ್ಯ ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್.
1: ಅಂದ್ರೆ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಇಂದು ಮತ್ತು ಭವಿಷ್ಯಕ್ಕಾಗಿ ಅನ್ನುವಂತ.
2: ಹೌದು,
1: ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ವಿಶ್ವದ ಜನಸಂಖ್ಯೆ ಮತ್ತು ಭಾರತದ ಪರಿಸ್ಥಿತಿ ಎಲ್ಲ ಹೇಗಿದೆ?
2: ಸರ್, ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರಪಂಚದ ಒಟ್ಟು ಜನಸಂಖ್ಯೆ ಈಗ 8.3 ಬಿಲಿಯನ್ನಷ್ಟಿದೆ. ಅಂತಂದ್ರೆ 830 ಕೋಟಿ. ಇದರಲ್ಲಿ ಭಾರತದ ಜನಸಂಖ್ಯೆ 1.47 ಬಿಲಿಯನ್, ಅಂತಂದ್ರೆ 147 ಕೋಟಿಯಷ್ಟಿದೆ. ಚೈನಾದ್ದು 141 ಕೋಟಿ. ಅಮೆರಿಕದ ಜನಸಂಖ್ಯೆ ಕೇವಲ 34 ಕೋಟಿಯಾಗಿದೆ ಅಂತಂದೇಳಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. 2011 ಸೆನ್ಸಸ್ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿಗಳಷ್ಟಿತ್ತು. ಇದು ಯಾಕೆ ನಾವು ಒತ್ತು ನೀಡಬೇಕಾಗಿದೆ ಅಂತಂದ್ರೆ, ಸೊ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.79% ಅಷ್ಟು ಇದೆ. ಇದು ಅತಿ ದೊಡ್ಡ ಪ್ರಮಾಣದಲ್ಲಿದೆ.
1: ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಚೀನಾವೇ ಮೊದಲ ದೇಶ ಅಂತ ಹೇಳಿ.
2: ಇಲ್ಲ ಸರ್, ಈಗ 2 ವರ್ಷಗಳ ಹಿಂದೆ ಚೀನಾವನ್ನು ಬೀಟ್ ಮಾಡಿ ಭಾರತ ಅಗ್ರಸ್ಥಾನಕ್ಕೆ
1: 7 ಕೋಟಿ ಆಗಿದೆ.
2: ಹೌದು ಸರ್.
1: ಇದರಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಜನನ ಮತ್ತು ಮರಣದ ಒಂದು ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೋ, ಈ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಪರಿಸ್ಥಿತಿ ಅಂತ.
2: ಸರ್, ಮುಂಚೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಜಾಸ್ತಿ ಇತ್ತು. ಸೊ ಈಗ ಎರಡೂ ಕೂಡ ನಿಯಂತ್ರಣವಿದೆ. ಭಾರತ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದೆ. ಸೊ ಅದರ ಫಲವಾಗಿ ಈಗ ಜನನ ಪ್ರಮಾಣ ಕೂಡ ನಿಯಂತ್ರಣದಲ್ಲಿ ಬಂದಿದೆ. ಸೊ ಮರಣ ಪ್ರಮಾಣ ಕೂಡ ನಿಯಂತ್ರಣದಲ್ಲಿದೆ. ಜನನ ಪ್ರಮಾಣ ಸದ್ಯದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅದರ ಪ್ರಕಾರ 17.1 ಬರ್ತ್ ಪ್ರತಿ 1,000 ಜನಸಂಖ್ಯೆಗೆ, ಮರಣ ಪ್ರಮಾಣ 6.2 ಡೆತ್ ಪ್ರತಿ 1,000 ಜನಸಂಖ್ಯೆಗೆ. ಸೊ ಒಟ್ಟಾರೆ ಗ್ರೋತ್ ರೇಟ್ 10.9 ಪ್ರತಿ 1,000 ಪಾಪ್ಯುಲೇಷನ್ಗಷ್ಟು ಆಗಿದೆ.
1: ಡಾಕ್ಟರ್, ಈಗ ಈ ಜನಸಂಖ್ಯೆ ಹೆಚ್ಚುವರಿ ಆಗ್ತಾ ಇರುವಂತಹದ್ದು, ಅದರ ಒಂದು ಗತಿ ಹೇಗಿದೆ ನಮ್ಮ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ?
2: ಸರ್, ಹೇಳಬೇಕು ಅಂತಂದ್ರೆ ಇದು ಶರವೇಗದಲ್ಲಿ ಹೋಗ್ತಾ ಇದೆ. ಸೊ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿ ದಿನಕ್ಕೆ 67,000 ಹೊಸದಾಗಿ ಮಕ್ಕಳುಗಳು ಹುಡ್ತಾ ಇದೆ. ಅಂತಂದ್ರೆ 2,600 ಮಕ್ಕಳು ಪ್ರತಿ ಗಂಟೆಗೆ ಜನನ ಹೊಂದುತ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಸರ್.
1: ಅಂದ್ರೆ ಬಹುಶಃ ನಮ್ಮ ಕೈಯಲ್ಲಿ ಇಲ್ಲದೇ ಇರುವಂತಹದ್ದು ಇದು.
2: ಇಲ್ಲ ಸರ್, ಇದು ಅಷ್ಟು ಸುಲಭವಾಗಿ ನಿಯಂತ್ರಣಕ್ಕೆ ಸಿಗದಂತ ಒಂದು ಪರಿಸ್ಥಿತಿಯಲ್ಲಿದೆ.
1: ಆಮೇಲೆ ಈಗ ಈ ಜನಸಂಖ್ಯಾ ಹೆಚ್ಚಳ ಎನ್ನುವಂತಹದ್ದನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು ಅಂತ ಹೇಳಿ, ಸಾಮಾನ್ಯವಾಗಿ ಜನಸಂಖ್ಯೆ ಅಂದ ತಕ್ಷಣ ಅದರಲ್ಲಿ ಜೊತೆಗೆ ನಾವು ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಜನಸಂಖ್ಯಾ ಹೆಚ್ಚಳದಿಂದ ಆಗುವಂತಹ ಒಂದು ಸವಾಲುಗಳು, ದುಷ್ಪರಿಣಾಮಗಳು ಏನೇನು?
2: ಸರ್, ಇದನ್ನ ನಾನು ಶೀರ್ಷಿಕೆ ಅಡಿಯಲ್ಲಿ ನಾನು ಇದು ಹೇಳಬೇಕಾಗಿದೆ. ಮೊದಲನೇದಾಗಿ ಭೌತಿಕ ಸವಾಲುಗಳು ಏನು ಅಂತಂದ್ರೆ, ಆಹಾರದ ಮತ್ತೆ ನೀರಿನ ಕೊರತೆ ಆರಂಭವಾಗುತ್ತೆ. ಆಮೇಲೆ ಪೂರ್ ಲಿವಿಂಗ್ ಕಂಡೀಷನ್ಸ್, ಜೀವನ ಶೈಲಿ ಕುಂಠಿತಗೊಳ್ತದೆ. ಕೊಳಗೇರಿಗಳು ಹೆಚ್ಚು ಹೆಚ್ಚಾಗಿ ವಸತಿ ಸಮಸ್ಯೆ ಹೊಸದಾಗಿ ಕಂಡು ಬರ್ತದೆ. ಆಮೇಲೆ ಗಾಳಿ, ನೀರು, ಶಬ್ದ, ಮಣ್ಣು ಮಾಲಿನ್ಯ

0: ಗೊಳ್ಳುವ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಇದರೊಂದಿಗೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮಾನಸಿಕ ಪರಿಸ್ಥಿತಿ ಪ್ರಕಾರ ಹೇಳಬೇಕಂದ್ರೆ ಮಾನಸಿಕ ಒತ್ತಡ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದ್ರೆ ಜನರಲ್ಲಿ ಮಾನಸಿಕ ಒತ್ತಡ, ಖಿನ್ನತೆ, ಕಿರುಕುಳ, ಆತಂಕ, ಆತ್ಮಹತ್ಯೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಆಮೇಲೆ ಸಾಮಾಜಿಕ ಪರಿಸ್ಥಿತಿ ಪ್ರಕಾರ ಹೇಳಬೇಕು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತಿದೆ. ಸೊ ಶಾಲೆಗಳು ಕಮ್ಮಿ ಇದೆ, ಶಾಲೆಗಳು ಕೂಡ ಅಲ್ಲಿ ಕೆಲವರಿಗೆ ಸಿಗದೇ ಇರ್ಬೋದು, ಶಿಕ್ಷಣ ಸಿಗದೇ ಇರ್ಬೋದು, ಭ್ರಷ್ಟಾಚಾರ, ವರದಕ್ಷಿಣೆ, ಮಾದಕ ವಸ್ತುಗಳ ವ್ಯಸನ, ಜೂಜಾಟ, ಭಿಕ್ಷಾಟನೆ, ದಾಂಪತ್ಯ ಕಲಹ, ವಿಚ್ಛೇದನೆ, ಮದುವೆಯಾಗದ ತಾಯಂದಿರು, ಅತಿ ಹೆಚ್ಚು ವಯಸ್ಸಾದ ವೃದ್ಧರಲ್ಲಿ ಕಾಯಿಲೆಗಳು, ಇನ್ನು ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿ ಬೀಳ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮಾಲ್ ನ್ಯೂಟ್ರಿಷನ್ ಜಾಸ್ತಿಯಾಗಿ ಕಂಡು ಬರ್ತದೆ. ಆಮೇಲೆ ಇನ್ಫೆಕ್ಷನ್ಸ್ ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು, ಎಸ್ಟಿಡಿಸ್, ಏಡ್ಸ್ಗಳು ಕೂಡ ಜಾಸ್ತಿ ಜನರಲ್ಲಿ ಕಂಡು ಬರುವ ಸಾಧ್ಯತೆ ಇದೆ. ಇನ್ನು ಸಮಾಜ ಘಾತುಕ ಚಟುವಟಿಕೆಗಳು ಕೂಡ ಇದು ಜಾಸ್ತಿಯಾಗಿ ಕಂಡು ಬರುವ ಸಾಧ್ಯತೆ ಇದೆ. ಉದಾಹರಣೆ ಕಳ್ಳತನ, ಸುಲಿಗೆ, ಕೊಲೆ, ದರೋಡೆ, ಆಮೇಲೆ ಸೆಕ್ಸ್ ಕ್ರೈಮ್ಸ್, ಮಹಿಳೆಯರ ಮೇಲೆ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ, ಇವು ಕೂಡ ಆಗುವ ಸಾಧ್ಯತೆಗಳಿದೆ. ಇನ್ನು ಇತರೆ ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ಸ್, ನಾನ್ ಕಮ್ಯುನಿಕಬಲ್ ಡಿಸೀಸು, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಕಂಡು ಬರ್ತದೆ. ಆಮೇಲೆ ನಾನ್ ಅವೈಲಬಿಲಿಟಿ ಆಫ್ ಸರ್ವಿಸಸ್. ಸೊ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತಂದ್ರೆ ಕೆಲವೊಮ್ಮೆ ಕೆಲವರಿಗೆ ಸರ್ವಿಸಸ್ ಸಿಗದೇ ಇರಬಹುದು. ಸೊ ಇಂಥ ಪರಿಸ್ಥಿತಿ ಕೂಡ ಉದ್ಭವಿಸಬಹುದು.
1: ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿವರಣೆಯನ್ನ ಕೊಡಬೇಕು. ಈಗ ಈ ಜನಸಂಖ್ಯೆ ಹೆಚ್ಚಳದಿಂದಾಗಿ ಆರೋಗ್ಯದ ಸಮಸ್ಯೆಗಳೆಲ್ಲ ಹೇಗೆ ಉಲ್ಬಣ ಆಗಬಹುದು ಅಂತ?
0: ಸರ್, ಆರೋಗ್ಯದ ಸಮಸ್ಯೆ ಮಕ್ಕಳಲ್ಲಿ ಕಂಡು ಬರ್ತದೆ, ಆಮೇಲೆ ಸ್ತ್ರೀಯರಲ್ಲೂ ಕಂಡು ಬರುತ್ತದೆ. ಸೊ ಮಕ್ಕಳಲ್ಲಿ ಯಾವುದು ಕಂಡು ಬರ್ತದೆ ಅಂತ ಹೇಳಿದ್ರೆ ಕಡಿಮೆ ತೂಕದ ಮಕ್ಕಳು ಹುಟ್ಟುವುದು ಸಂಖ್ಯೆ ಜಾಸ್ತಿ ಆಗ್ತದೆ. ಆಮೇಲೆ ಕಾಂಪ್ಲಿಕೇಶನ್ ಹುಟ್ಟಬೇಕಾದ್ರೆ ಕೂಡ ಕಾಂಪ್ಲಿಕೇಶನ್ಸ್ ಜೊತೆ ಹುಟ್ಟುವ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ನವಜಾತ ಶಿಶುಗಳ ಮರಣ, ಚಿಕ್ಕ ಮಕ್ಕಳ ಮರಣ, ಆಮೇಲೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಈ ಅಪೌಷ್ಟಿಕತೆಯಿಂದ ಇನ್ಫೆಕ್ಷನ್ಸ್ ಜಾಸ್ತಿಯಾಗಿ ಕಂಡು ಬರುತ್ತದೆ. ಸೊ ಇನ್ಫೆಕ್ಷನ್ಗಳಲ್ಲಿ ನಿಮೋನಿಯಾ, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಆಮೇಲೆ ಡೈರಿಯಾ, ಆಮೇಲೆ ಮೀಸಲ್ಸ್, ಸೊ ಇವು ಜಾಸ್ತಿ ಕಂಡು ಬರ್ತದೆ. ಆಮೇಲೆ ಅಪೌಷ್ಟಿಕತೆಯಿಂದ ಇನ್ನೊಂದು ದುಷ್ಪರಿಣಾಮ ಏನು ಅಂತಂದ್ರೆ ಫಿಸಿಕಲ್ ಗ್ರೋತ್, ಆಮೇಲೆ ಮೆಂಟಲ್ ಗ್ರೋತ್ ಕುಂಠಿತವಾಗ್ತದೆ, ಗ್ರೋತ್ ರಿಟಾರ್ಡೇಷನ್ ಅಂತಂದು ಹೇಳ್ತೇವೆ. ಆಮೇಲೆ ಸ್ಟಂಟಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸ್ಯಾನಿಟೇಷನ್ ಪ್ರಾಬ್ಲಮ್ ಇಂದ ನಾನಾ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇದೆ ಸರ್, ಇದು ಮಕ್ಕಳಲ್ಲೇ. ಇನ್ನು ಮಹಿಳೆಯರಲ್ಲಿ ಹೇಳಬೇಕು ಅಂತಂದ್ರೆ ಮ್ಯಾಟರ್ನಲ್ ಡೆತ್ಸ್ ಅಂತಂದ್ರೆ ತಾಯಂದಿರ ಮರಣ ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಅವರಲ್ಲಿ ಕೂಡ ಸ್ಯಾನಿಟೇಷನ್ ಪ್ರಾಬ್ಲಮ್ಸ್, ಅಪೌಷ್ಟಿಕತೆ ಕಂಡು ಬರ್ತದೆ, ಅನಿಮಿಯಾ ಕಂಡು ಬರ್ತದೆ, ಪದೇ ಪದೇ ಅಬಾರ್ಷನ್ಸ್, ಈ ತರ ಎಲ್ಲ ಸಮಸ್ಯೆಗಳು ಕಂಡು ಬರ್ತದೆ.
1: ಈಗ ಸಮುದಾಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಹೇಳಿದ್ರೆ ಈ ಕೊಳಚೆ ಪ್ರದೇಶಗಳು ಕೂಡ ಜಾಸ್ತಿ ಆಗಬಹುದು, ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣಾವಸ್ಥೆಗೆ ಹೋಗಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿದನ್ನ.
0: ಈಗ ಕೊಳಚೆ ಪ್ರದೇಶ ಅಂತಂದ್ರೆ ಅಲ್ಲಿ ಮೊದಲಿದ್ದಾಗಿ ನೈರ್ಮಲ್ಯತೆ ತುಂಬಾ ಕೆಳಮಟ್ಟದ್ದಿರ್ತದೆ, ಸರಿಯಾದ ನೀರು ಸಿಗುದಿಲ್ಲ, ಸರಿಯಾದ ಗಾಳಿ ಸಿಗುದಿಲ್ಲ, ಆಮೇಲೆ ಶೌಚದ ವ್ಯವಸ್ಥೆ ಸರಿ ಇರುದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಹಾಗಾಗಿ ಇದನ್ನ ನಾವು ಆದಷ್ಟು ಬೇಗ ನಿಯಂತ್ರಿಸಬೇಕು.
1: ಈಗ ಸೊಳ್ಳೆಗಳು ಉತ್ಪತ್ತಿ ಜಾಸ್ತಿ ಆಗ,
0: ಸೊಳ್ಳೆಗಳು ಉತ್ಪತ್ತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಇವು ಸಾಮಾನ್ಯವಾಗಿ ಕಂಡು ಬರುವಂತ. ಒಂದು ಸತಿ ಈಗ ಮಲೇರಿಯಾ, ಚಿಕನ್ ಗುನ್ಯಾ ಬಂತು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಮತ್ತೆ ಅವರಿಗೆ ಅನಿಮಿಯಾ ಉಂಟಾಗುವ ಸಾಧ್ಯತೆ ಇದೆ. ಆಮೇಲೆ ಪ್ರೆಗ್ನೆನ್ಸಿ ಆದಾಗ ಈ ಕಾಯಿಲೆಗಳು ಬಂತು ಅಂತಂದ್ರೆ ಹುಟ್ಟುವ ಮಕ್ಕಳು ಕೂಡ ವಿಕಲಾಂಗ ಆಗಿರುವ ಸಾಧ್ಯತೆಗಳು ಇದೆ.
1: ಸರಿ, ಈಗ ಈ ಜನಸಂಖ್ಯಾ ನಿಯಂತ್ರಣದ ಅಗತ್ಯ ಯಾಕೆ ಬೇಕು? ಈಗ ಅಂದ್ರೆ ಆಡಳಿತ ವ್ಯವಸ್ಥೆಗೆ ಮಾತ್ರ ಸಂಬಂಧಪಟ್ಟಂತಹ ಅಥವಾ ಪ್ರತಿ ಕುಟುಂಬದ ಜವಾಬ್ದಾರಿ ಕೂಡ ಹೌದಾ ಹೇಗೆ?
0: ಸರ್, ಜನಸಂಖ್ಯಾ ನಿಯಂತ್ರಣ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಸರ್. ಹೇಳಬೇಕು ಅಂತಂದ್ರೆ ಇದು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಮತ್ತು ಸ್ವಯಂ ಸೇವಕರಾಗಿ ಇದನ್ನು ನಿಯಂತ್ರಣದಲ್ಲಿಡಬೇಕು. ಸೊ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಧಾನಗಳ ಬಗ್ಗೆ ತಿಳಿಯಬೇಕು ಮತ್ತು ತಿಳಿಯದವರಿಗೆ ತಿಳಿಸಬೇಕು. ಸೊ ಯಾವುದೇ ಸಂದೇಹವಿದ್ರೆ ಸಮೀಪದ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಆಗಿರ್ಬೋದು, ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಸೂಕ್ತ ಮಾಹಿತಿ ಪಡೆಯಬೇಕು. ಈಗ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಯುವ ಜನರ ಭರವಸೆಗಳು ಈಡೇರುತ್ತದೆ ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸಬಹುದು. ಇದು ಎಲ್ಲರ ಪಾತ್ರ ವಹಿಸಲೇಬೇಕು.
1: ಸ್ವಾಮಿ ವಿವೇಕಾನಂದರ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕು, ಯುವಜನರು ಅಂದ್ರೆ ಬಲಾಢ್ಯವಾದಂತಹ ಒಂದು ದೇಶದ ನಿರ್ಮಾಣಕ್ಕೆ ಯುವಜನರ ಒಂದು ಸೇವೆ ಕೂಡ ಅಗತ್ಯ ಇದೆ.
0: ಸೊ ದೇಶ ಒಂದು ದಿಕ್ಕಿನಲ್ಲಿ ನಡಿಬೇಕು ಅಂತಂದ್ರೆ ಯುವಜನರ ಪಾತ್ರ ಮಹತ್ವವಾಗಿದೆ.
1: ಈ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಬಂದಾಗ ಈ ನಿಯಂತ್ರಣ ಹೇಗೆ ಸಾಧ್ಯ ಅಂತ ಹೇಳಿ?
0: ಜನಸಂಖ್ಯಾ ನಿಯಂತ್ರಣ ಮಾಡುದು ಅದು ನಾನಾ ಹಂತ ಅಥವಾ ನಾನಾ ರೀತಿಯಲ್ಲಿದೆ ಸರ್. ಅದು ಸಾಮಾಜಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲಿಂದಾಗಿ ಸೊ ಎಲ್ಲರಿಗೂ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಜನಸಂಖ್ಯೆ ನಿಯಂತ್ರಣ ಅಂದ್ರೇನು, ಜನಸಂಖ್ಯೆ ನಿಯಂತ್ರಣಕ್ಕೆ ಲಭ್ಯವಿರುವ ಅವಕಾಶಗಳೇನು ಅಥವಾ ವಿಧಾನಗಳೇನು ಅದನ್ನೆಲ್ಲ ತಿಳ್ಕೋಬೇಕು. ಆಮೇಲೆ ಮದುವೆಯ ವಯಸ್ಸನ್ನು ಕನಿಷ್ಠ 21 ವರ್ಷಕ್ಕೆ ಸೀಮಿತಗೊಳಿಸುವುದು ಒಳ್ಳೆಯದು ಅಂತಂದು ನಾನು ಹೇಳ್ತೇನೆ. ಅಥವಾ ಮದುವೆಯನ್ನೇ ಕೂಡ ಮುಂದೂಡುವುದು ಇನ್ನೂ ಉತ್ತಮ. ಸೊ ಈಗಿನ ಜನರೇಷನ್ ನಾವು ಅದನ್ನೇ ಕಾಣ್ತಾ ಇದ್ದೇವೆ. ಬಹಳಷ್ಟು ಜನ ಮುಂದೂಡ್ತಿದ್ರಿ ಎಜುಕೇಶನ್ ಅಂತಂದೇಳಿ ಮುಂದೂಡ್ತದೆ. ಅದು ಒಂದು ಜನಸಂಖ್ಯೆಯ ನಿಯಂತ್ರಣಕ್ಕೆ ಒಂದು ಅದು ಒಂದು ರೀತಿಯ ಕೊಡುಗೆ ಅಂತಾನೆ ನಾವು ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಣ ಲಭ್ಯವಿರಬೇಕು. ಮಹಿಳಾ ಸಬಲೀಕರಣ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಸಬಲರಾಗಬೇಕು. ಇನ್ನು ಮನಸ್ಥಿತಿ ಬದಲಾವಣೆ ಆಗಬೇಕು. ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಇಂದಿಷ್ಟು ಏಜಿಗೆ ಮದುವೆ ಆಗಬೇಕು, ಮದುವೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಊರಲ್ಲೆಲ್ಲ ಮಾತಾಡ್ಕೊಂತಾರೆ, ಸರ್ ಇಂದು ಮದುವೆ ಆಗಿಲ್ವಾ, ಯಾಕೆ ಮದುವೆ ಆಗಿಲ್ಲ, ಏನು ಸಮಸ್ಯೆ, ಯಾಕೆ ಗಂಡು ಸಿಕ್ಕಿಲ್ವಾ, ಈಗೆಲ್ಲ ಮಾತಾಡ್ತಾರೆ. ಈ ತರ ಮನೋಭಾವ ಬದಲಾಗಬೇಕು ನಮ್ಮಲ್ಲಿ. ಆಮೇಲೆ ಸಾಮಾಜಿಕ ಸುರಕ್ಷತೆ ಎಲ್ಲರಿಗೂ ದೊರಕುವಂತಾಗಬೇಕು. ಇನ್ನು ಆರ್ಥಿಕವಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ, ಆಮೇಲೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು, ಆರ್ಥಿಕ ಭದ್ರತೆ ಒದಗಿಸಬೇಕು, ವ್ಯವಸಾಯ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಒತ್ತು ನೀಡುವುದು ಮತ್ತೆ ಅಭಿವೃದ್ಧಿಪಡಿಸಬೇಕು, ಇನ್ನು ಜೀವನ ಶೈಲಿ ಉತ್ತಮಪಡಿಸಬೇಕು. ಇತರೆ ವಿಧಾನಗಳು ಯಾವುದು ಅಂತಂದ್ರೆ ಸ್ವನಿಯಂತ್ರಣ ಅಂತಂದ್ರೆ ಅಬ್ಸ್ಟಿನೆನ್ಸ್ ಅಂತಂದು ಹೇಳ್ತೇವೆ, ಅಥವಾ ಮದುವೆ ಆಗದೇ ಇರುವುದು, ಅದು ಒಂದು ವಿಧಾನನೇ. ಆಮೇಲೆ ಮನರಂಜನಾ ಕಾರ್ಯಕ್ರಮಗಳನ್ನು ಜಾಸ್ತಿಯಾಗಿ ನಾವು ಉಪಯೋಗಿಸುವುದು, ಆಮೇಲೆ ಅರಿವು ಕಾರ್ಯಕ್ರಮ ಪ್ರೋತ್ಸಾಹಧನ ನೀಡುವುದು, ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಉದ್ಯೋಗಾವಕಾಶಗಳು. ಇನ್ನು ಕೊನೆಯದಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಂತಂದು ಬರ್ತದೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಥವಾ ಕುಟುಂಬ ಕಲ್ಯಾಣ ವಿಧಾನಗಳು, ಸೊ ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ಟೆಂಪರರಿ ಅಥವಾ ತಾತ್ಕಾಲಿಕವಾಗಿ, ಇದು ಏನಂತಂದ್ರೆ ಮಗು ಹುಟ್ಟುವುದಕ್ಕಿಂತ ಮುಂಚೆ ಪೋಸ್ಟ್ಪೋನ್ ಮಾಡುವುದು ಅಥವಾ ಮುಂದೂಡುವುದು, 1 ವರ್ಷಕ್ಕೆ ಅಥವಾ 2 ವರ್ಷ ತನಕ ತಡೆ ಹಿಡಿದು ಆ ನಂತರ ಅವರು ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ. ಸೊ ಆತರ ಅಥವಾ ಒಂದು ಮಗುವಾದ ನಂತರ ಇನ್ನೊಂದು ಮಗುವಿನ ಮಧ್ಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಅವಕಾಶ, ಅದು ಟೆಂಪರರಿ ಮೆಥಡ್. ಇನ್ನೊಂದು ವಿಧಾನ ಕಾಯಂ ಅಥವಾ ಪರ್ಮನೆಂಟ್ ಮೆಥಡ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮಹಿಳೆಯರಿಗೆ ಟ್ಯುಬೆಕ್ಟಮಿ ಅಂತ ಹೇಳ್ತೇವೆ, ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಂತ ನಾವೆಲ್ಲ ಹೇಳ್ತೇವೆ, ಅದು ಒಂದು. ಇನ್ನೊಂದು ಪುರುಷರಲ್ಲಿ ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಇದೆ. ಸೊ ಇದು ಎರಡು ಪರ್ಮನೆಂಟ್ ಮೆಥಡ್. ಇನ್ನು ಟೆಂಪರರಿ ಮೆಥಡ್ ಅಲ್ಲಿ ನಾವು ಮೊದಲನೇದಾಗಿ ಸ್ಪೇಸಿಂಗ್ ಮೆಥಡ್ ಅಂತ ಹೇಳ್ತೇವೆ. ಸ್ಪೇಸಿಂಗ್ ಮೆಥಡ್ ಅಂತರವನ್ನು ಕಾಯ್ದುಕೊಳ್ಳೋದು. ಇದರಲ್ಲಿ ಮುಖ್ಯವಾಗಿ ಬ್ಯಾರಿಯರ್ ಮೆಥಡ್, ಬ್ಯಾರಿಯರ್ ಅಂತಂದ ಹೇಳಿದ್ರೆ ಒಂದು ಪದರ, ಯಾವುದೇ ಒಂದು ಪದರ ಸ್ಕ್ರೀನಿಂಗ್ ಅಥವಾ ಪದರವನ್ನು ಯೂಸ್ ಮಾಡಿದಾಗ ಸೊ ಇನ್ನೊಂದು ಕಡೆ ಹೋಗದ ಹಾಗೆ, ಅದು ಕಾನ್ಸೆಪ್ಟ್. ನೆಕ್ಸ್ಟ್ ಇಂಟರ್ಯೂಟರಿನ್ ಕಾಂಟ್ರಸೆಪ್ಟಿವ್ ಡಿವೈಸಸ್, ಹಾರ್ಮೋನಲ್ ಮೆಥಡ್ಸ್ ಅಂಡ್ ಪೋಸ್ಟ್ ಕಾನ್ಸೆಪ್ಷನಲ್ ಮೆಥಡ್, ಆಮೇಲೆ ಇತರ ಮೆಥಡ್ಗಳು. ಇನ್ನು ಬ್ಯಾರಿಯರ್ ಮೆಥಡ್ ಅಲ್ಲಿ ಅದರಲ್ಲಿ ಫಿಸಿಕಲ್ ಮೆಥಡ್ ಮತ್ತೆ ಕೆಮಿಕಲ್ ಮೆಥಡ್ ಅಂತ ಎರಡು ವಿಧಾನ ಇದೆ. ಫಿಸಿಕಲ್ ಮೆಥಡ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಕಾಂಡಮ್ಸ್ ಅಂತ ಇದೆ, ಆಮೇಲೆ ಡಯಾಫ್ರಮ್ ಅಂತ ವಿಧಾನ ಇದೆ, ಸರ್ವೈಕಲ್ ಕ್ಯಾಪ್ ಅಂತಂದೇಳಿ ಬಳಸಬಹುದು, ಅಥವಾ ವೆಜಿನಲ್ ಸ್ಪಾಂಜ್. ಸೊ ಇದೆಲ್ಲ ಫಿಸಿಕಲ್ ಮೆಥಡ್ಸ್ ಅಂತಂದೇಳಿ ನಾವು ಹೇಳ್ತೇವೆ. ಇನ್ನು ಕೆಮಿಕಲ್ ವಿಧಾನದಲ್ಲಿ ಫೋಮ್ ಟ್ಯಾಬ್ಲೆಟ್ಸ್ ಅಂತಂದೇಳಿ ಬಳಸಬಹುದು, ಇದು ಕ್ರೀಮ್ ಜೆಲ್ಲಿಸ್ ಅಂತಂದೇಳಿ ಬಳಸಬಹುದು. ಸೊ ಇದಿಷ್ಟು ಬ್ಯಾರಿಯರ್ ಮೆಥಡ್. ಇನ್ನು IUCD ಅಥವಾ ಇಂಟ್ರಯುಟ್ರಿನ್ ಕಾಂಟ್ರಸೆಪ್ಟಿವ್ ಡಿವೈಸ್, ಇದರಲ್ಲಿ ಮೆಡಿಕೇಟೆಡ್ ಮತ್ತೆ ನಾನ್ ಮೆಡಿಕೇಟೆಡ್ ಅಂತ ಎರಡು ವಿಧ ಇದೆ. ಮೆಡಿಕೇಟೆಡ್ ಗೆ ಬೆಸ್ಟ್ ಎಕ್ಸಾಂಪಲ್ ಕಾಪರ್ಟಿ, ಇನ್ನು ನಾನ್ ಮೆಡಿಕೇಟೆಡ್ ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಲಿಪ್ಪಿ ಸ್ಲೂಪ್. ಸೊ ಇದನ್ನು ಸಾಮಾನ್ಯವಾಗಿ ಮಹಿಳೆಯರು ಒಂದು ಡೆಲಿವರಿ ಆದ ನಂತರ ಇನ್ನೊಂದು ಡೆಲಿವರಿ ಮಧ್ಯದಲ್ಲಿ ಇದನ್ನು ಬಳಸ್ಕೊಂತಾರೆ. ಪ್ರಸ್ತುತ ಇದನ್ನೇ ಬಹಳಷ್ಟು ಜನ ಮಹಿಳೆಯರು ಬಳಸ್ತಾ ಇದ್ದಾರೆ. ಇನ್ನು ಹಾರ್ಮೋನಲ್ ಮೆಥಡ್, ಹಾರ್ಮೋನಲ್ ಮೆಥಡ್ ಅಲ್ಲಿ ಸೊ ಎರಡು ಟೈಪ್ ಇದೆ, ಒಂದು ನುಂಗುವ ಅಥವಾ ಮಾತ್ರೆ ರೂಪದಲ್ಲಿ ದೊರಕುವಂತ ವಿಧಾನಗಳು, ಇನ್ನೊಂದು ಡಿಪಾಟ್ ಫಾರ್ಮುಲೇಷನ್ಸ್ ಅಂತ ಇದೆ. ಈಗ ಮಾತ್ರೆಗಳು ಅಂತಂದ್ರೆ ಅದರಲ್ಲಿ ಕೆಲವೊಂದು ಹಾರ್ಮೋನ್ಸ್ ಇರ್ತದೆ, ಕಂಬೈನ್ಡ್ ಪಿಲ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಅನ್ನ ಅದು ಕಂಬೈನ್ಡ್ ಮಾಡಿ ಒಂದು ಪಿಲ್ಸ್ ಅನ್ನು ರೆಡಿ ಮಾಡಿರ್ತದೆ. ಸೊ ಈಗ ನೀವು ಕೇಳಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋದಾಗ ಮಾಲಾ ಡಿ ಅಂತ ಸಿಗ್ತದೆ. ಸೊ ಇದೇ ಎಕ್ಸಾಂಪಲ್ ಅದು, ಕಂಬೈನ್ಡ್ ಪಿಲ್ಸ್, ಅದರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಸ್ ಇದೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇದೆ. ಇನ್ನು ಬೇರೆ ವಿಧಾನಗಳಂತಂದ್ರೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂತಂದು ಸಿಗ್ತದೆ, ಆಮೇಲೆ ಪೋಸ್ಟ್ ಕಾಯಿಟಲ್ ಪಿಲ್. ಪೋಸ್ಟ್ ಕಾಯಿಟಲ್ ಪಿಲ್ ಅದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದೆ. ಯಾಕಂತಂದ್ರೆ ಇದು ಅಸುರಕ್ಷಿತ ಲೈಂಗಿಕ ಸಂಪರ್ಕದ ನಂತರ, ಅಂತಂದ್ರೆ ಈಗ ಟೀನೇಜರ್ಸ್ ಎಲ್ಲ ಹೋಗಿರ್ತಾರೆ, ತಕ್ಷಣಕ್ಕೆ ಅವರು ಆಕರ್ಷಣೆಗೆ ಒಳಗಾಗ್ತಾರೆ, ಲೈಂಗಿಕ ಸಂಪರ್ಕಕ್ಕೆ ಒಳಗಾಗ್ತಾರೆ. ಸೊ ಆಗ ಅವರು ಯಾವುದೇ ರೀತಿಯ ಸುರಕ್ಷಿತ ವಿಧಾನಗಳನ್ನು ಬಳಸಿರುವುದಿಲ್ಲ. ಸೊ ಇಂಥ ಸಮಯದಲ್ಲಿ ಸೊ ಇವರು ಲೈಂಗಿಕ ಸಂಪರ್ಕದ ನಂತರ 72 ತಾಸಿನ ಒಳಗಡೆ ಈ ಟ್ಯಾಬ್ಲೆಟ್ ಅನ್ನು ಒಂದನ್ನು ನುಂಗಬೇಕು. ಅದಕ್ಕೆ ಪೋಸ್ಟ್ ಕಾಯಿಟಲ್ ಪಿಲ್ ಅಥವಾ ಎಮರ್ಜೆನ್ಸಿ ಪಿಲ್ ಅಂತಂದು ಹೇಳ್ತೇವೆ. ಇನ್ನು ಒನ್ಸ್ ಎ ಮಂತ್ ಪಿಲ್ ಮತ್ತೆ ಮೇಲ್ ಪಿಲ್ ಎಲ್ಲ ಇದೆ. ಸೊ ಇದು ನಾನಾ ರೀತಿಯ ಹಾರ್ಮೋನಲ್ ಪಿಲ್ಸ್ ಈಗ ಬಳಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅತಿ ಹೆಚ್ಚು ಉಪಯೋಗ ಆಗ್ತಾ ಇರೋದು ಕಂಬೈನ್ಡ್ ಪಿಲ್ಲು ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್ಲು. ಇನ್ನು ಡೆಪೋಟ್ ಫಾರ್ಮುಲೇಷನ್ಸ್ ಅಲ್ಲಿ ಮೂರು ವಿಧಾನ ಇದೆ, ಅದು ಇಂಜೆಕ್ಟಬಲ್, ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್, ವೆಜನಲ್ ರಿಂಗ್ಸ್. ಸೊ ಇದನ್ನು ಚರ್ಮದ ಕೆಳಗಡೆ ಸಬ್ ಎಪಿಡರ್ಮಿಸ್ ಅಥವಾ ಸಬ್ಕ್ಯೂಟೇನಿಯಸ್ ಅಂತಂದು ನಾವು ಹೇಳ್ತೇವೆ, ಅಂದ್ರೆ ಚರ್ಮದ ಕೆಳಗಡೆ ಇಂಪ್ಲಾಂಟ್ ಮಾಡೋದು, ಅಂದ್ರೆ ತೋರಿಸೋದು ಅದನ್ನು, ಅದು ಅಲ್ಲಿ ಇನ್ಸೆಟ್ ಮಾಡಿದೆ ಅಂತಂದ್ರೆ. ಸೊ ಸುಮಾರು ಒಂದು 5 ವರ್ಷಗಳ ತನಕ ಅದು ಎಫೆಕ್ಟ್ ಇರ್ತದೆ.
1: ಶಾಶ್ವತ ವಿಧಾನ,
0: ಶಾಶ್ವತ ವಿಧಾನ. ಸೊ ಇದು ಇನ್ನು ಕಂಬೈನ್ಡ್ ಪಿಲ್ಸ್ ಮತ್ತೆ ಪೋಸ್ಟ್ ಕಾರ್ಟಲ್ ಪಿಲ್ಸ್ ಅದು ಪದೇ ಪದೇ ತಗೊಳ್ತಾ ಇರಬೇಕು. ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮಾಲಾ ಡಿ ಅದನ್ನ ಪ್ರತಿ ತಿಂಗಳು ತಗೊಳ್ಬೇಕು. ಸೊ ಅದೇ ಇದು ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್. ಸೊ ಇದನ್ನ ಒಂದ್ಸತಿ ಅದನ್ನ ಇಂಪ್ಲಾಂಟ್ ಆಯ್ತು ಅಂತಂದ್ರೆ 5 ವರ್ಷಗಳ ತನಕ ಅದು ಎಫೆಕ್ಟ್ ಕೊಡ್ತದೆ. ಇನ್ನು ಇತರೆ ವಿಧಾನಗಳು ಅಂತಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಹೇಳ್ಬೋದು ಅಂತಂದ್ರೆ, ಇದಕ್ಕೆ ನ್ಯಾಚುರಲ್ ಮೆಥಡ್ಸ್ ಅಂತ ಹೇಳ್ತೇವೆ. ತಾಯಿ ಎದೆ ಹಾಲುಣಿಸುವುದರಿಂದ, ತಾಯಿ ಎದೆ ಹಾಲುಣಿಸುವುದರಿಂದ ಕೂಡ ತಡೆಗಟ್ಟಬಹುದು. ಸುಮಾರು 1-6 ತಿಂಗಳಿಂದ 1 ವರ್ಷ ತನಕ ಇದನ್ನು ಮುಂದೂಡಬಹುದು. ಅಂಡ್ ಲೈಂಗಿಕ ಸಂಪರ್ಕ ಮಾಡದಿರುವುದು, ಅದಕ್ಕೆ ಅಬ್ಸ್ಟಿನೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಕ್ವಾಯಿಟಸ್ ಇಂಟರಪ್ಟಸ್ ಅಂತಂದ್ರೆ, ಈಗ ಲೈಂಗಿಕ ಕ್ರಿಯೆ ನಡೀತಾ ಇರಬೇಕಾದ್ರೆ ಅದು ಎಜಕ್ಯುಲೇಷನ್ ಆಗಿಂತ ಮುಂಚೆನೆ ಅವರ ಗುಪ್ತಾಂಗವನ್ನು ಹೊರಗೆ ತೆಗೆಯೋದಕ್ಕೆ ನಾವು ಕ್ವಾಯಿಟಸ್ ಇಂಟರಪ್ಟಸ್ ಅಂತ ಹೇಳ್ತೇವೆ. ಇನ್ನು ರಿದಮ್ ಮೆಥಡ್ ಅಂತ ಹೇಳ್ತೇವೆ ಅಥವಾ ಕ್ಯಾಲೆಂಡರ್ ಮೆಥಡ್. ಸೊ ಹೀಗೆ ನಾನಾ ರೀತಿಗಳಿದೆ. ಜನರು ಇದ್ರ ಬಗ್ಗೆ ಸೂಕ್ತ ತಿಳುವಳಿಕೆ ತಗೊಂಡು ಅವರು ಮುಂದುವರಿಬೇಕು. ಸೊ ಹಾಗಾದ್ರೆ ಮಾತ್ರ ಜನಸಂಖ್ಯೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಯೋಜನತೆಯನ್ನ ನೋಡಿದ್ರೆ ಶಿಕ್ಷಣ, ಉದ್ಯೋಗ, ನಂತರ ಮದುವೆಗೆ ಕೊನೆಯ ಪ್ರಯಾರಿಟಿ ಅಂತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಗುವಿನ ಜನನ ಮತ್ತೆ ಅವರನ್ನ ಶಿಕ್ಷಣವನ್ನು ಒದಗಿಸುವಂತಹದ್ದು, ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹದ್ದು, ಇದು ಸ್ವಲ್ಪ ಹಿನ್ನೆಲೆಗೆ ಸರಿದಿದೆಯಾ ಹೇಗೆ?
0: ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಸೊ ಅದು ಕಂಡು ಬಂದಿದೆ. ಯಾಕಂತಂದ್ರೆ ಈಗ ಒಂದು ಕುಟುಂಬ ನಡೆಸಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಉದ್ಯೋಗ ಮಾಡ್ಲೇಬೇಕು. ಸೊ ಉದ್ಯೋಗ
1: ಮಾಡಬೇಕಾದ
0: ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಸಿಗೋದು ಬಹಳ ಕಷ್ಟ ಇದೆ. ಆಮೇಲೆ ಮನೆ ನಡೆಸಬೇಕು ಮತ್ತೆ ಮನೆಯ ಪರಿಕರಗಳು ಮತ್ತೆ ಅವನ್ನೆಲ್ಲ ಕೊಂಡುಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಇದೆ. ಸೊ ಒಬ್ಬರಿಂದನೇ ಈಗ ಮನೆ ನಡೆಸೋದು ಬಹಳ ಕಷ್ಟ. ಸೊ ಹಾಗಾಗಿ ಗಂಡ ಹೆಂಡತಿ ಇಬ್ರು ಕೂಡ ದುಡಿಯುವಂತ ಕಾಲ ಬಂದಿದೆ, ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಗಂಡ ಬೆಳಿಗ್ಗೆ ಹೋಗ್ತಾನೆ, ಹೆಂಡತಿ ಕೂಡ ಬೆಳಿಗ್ಗೆ ಹೋಗ್ತಾನೆ, ಕೆಲವೊಮ್ಮೆ ಗಂಡ ನೈಟ್ ಡ್ಯೂಟಿ ಮಾಡ್ತಾನೆ ಅಥವಾ ಕೆಲವೊಮ್ಮೆ ಹೆಂಡತಿ ಕೂಡ ನೈಟ್ ಡ್ಯೂಟಿ ಮಾಡ್ತಾರೆ. ಈಗ ಕಾಲ ಬದಲಾಗಿದೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಸಮಯದ ನಿರ್ಬಂಧ ಇಲ್ಲ. ಸೊ ಹಾಗಾಗಿ ದಿನದ 24 ಗಂಟೆನೂ ಕೂಡ ಕೆಲಸ ಮಾಡುವಂತ ಅವಕಾಶ ಇದೆ ಮತ್ತು ಅನಿವಾರ್ಯತೆನೂ ಕೂಡ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಇದರಲ್ಲಿ ಕೂಡ ಅದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಅಂತಂದು ಹೇಳಬಹುದು.
1: ಅದರಿಂದಾಗಿ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ
0: ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾಣ್ಯದ 2 ಮುಖ ಇದ್ದಾಗೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ.
1: ಒಂದು ಕಾಲದಲ್ಲಿ ಆಶೀರ್ವಾದ ಮಾಡಬೇಕಿದ್ರೆ ಹೇಳ್ತಾ ಇದ್ವಿ ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಹೇಳಿ. ಆಮೇಲೆ ಅದು 2 ಮಕ್ಕಳಾಯ್ತು, ಕಡೆಗೆ 1 ಮಕ್ಕಳಾಯ್ತು, ಈಗ 1 ಇಲ್ದಿದ್ರು ಕೂಡ ನಡೀತದೆ ಅನ್ನೋ ಪರಿಸ್ಥಿತಿ ಬಂದಿದೆ.
0: ಹೌದು ಸರ್, ಅಂತಂದ್ರೆ ಇಕೋ ಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬೇಕು ಅಂತಂದ್ರೆ ಎಲ್ಲದು ಇರಬೇಕು. ಸೊ ಮಕ್ಕಳು ಇರಲೇಬೇಕು. ಸೊ ಮಕ್ಕಳು ಇಲ್ಲ ಅಂತಂದ್ರೆ ಅದು ಕಂಪ್ಲೀಟ್ ಆಗುದಿಲ್ಲ. ಸೊ ಮಕ್ಕಳು ಬೇಕದು.
1: ಸರ್, ಈಗ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕು. ಈ ಜನಸಂಖ್ಯಾ ಹೆಚ್ಚಳದಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಏನೇನು ಪರಿಣಾಮಗಳಾಗ್ತವೆ ಅಂತ ಹೇಳಿ?
0: ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀಳ್ತದೆ ಅಂತಂದ್ರೆ, ಈ ಜನಸಂಖ್ಯೆಯಿಂದ ಜಾಸ್ತಿಯಾಗಿ ನೀರು, ಗಾಳಿ, ಮಣ್ಣು ಇದರ ಮಾಲಿನ್ಯ ಬೇಗ ಆಗ್ತದೆ. ಯಾಕಂತಂದ್ರೆ ಎಲ್ಲರೂ ನೀರನ್ನು ಬಳಸ್ತಾರೆ, ಶೌಚಕ್ಕೆ ಯೂಸ್ ಮಾಡ್ತಾರೆ, ಶೌಚದ ನಂತರ ಅದನ್ನ ಹೊರಗಡೆ ಬಿಡ್ತಾರೆ, ಆಟೋಮೆಟಿಕಲಿ ಅದು ಸಾಯಿಲ್ ಪೊಲ್ಯೂಷನ್ ಆಗಿ ಆಗ್ತದೆ.
1: ಜೊತೆಗೆ ಹಳ್ಳಿಗಳಿಂದ ನಗರದ ಪಟ್ಟಣಕ್ಕೆ ಒಂದು ವಲಸೆ ಹೋಗುವಂತದ್ದು ಕೂಡ ಜಾಸ್ತಿ ಆಗ್ತದೆ, ಹಳ್ಳಿಯಲ್ಲಿ ಉದ್ಯೋಗ ಇರುವುದಿಲ್ಲ.
0: ಹೌದು ಸರ್. ಸೊ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು 34% ಅಷ್ಟು ಜನ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ನಗರಕ್ಕೆ ಆಕರ್ಷಿತರಾಗಿ ಹೋಗುವವರು ಜಾಸ್ತಿ ಆಗಿದೆ. ಕೆಲವೊಮ್ಮೆ ಮಳೆ ಸರಿಯಾಗಿ ಬಂದಿರುವುದಿಲ್ಲ, ಅಲ್ಲಿ ಬೆಳೆ ಬೆಳಿಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಸೊ ಹಾಗಾಗಿ ಅವರು ಪಟ್ಟಣಗಳಿಗೆ ವಲಸೆ ಹೋಗಬೇಕಾಗಿದೆ, ಗುಳೆ ಹೋಗುದು ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ. ನಗರದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಆಮೇಲೆ ನಗರದ ಮೇಲೆ ಯಾವ ರೀತಿ ಒತ್ತಡ ಆಗ್ತದೆ, ಕೊಳೆಗೇರಿಗಳು ಪ್ರಾರಂಭವಾಗ್ತವೆ. ಒಂದ್ ಸತಿ ಕೊಳೆಗೇರಿಗಳು ಆಯ್ತು ಅಂತಂದ್ರೆ ಅಲ್ಲಿ ನೈರ್ಮಲ್ಯತೆ ಕುಂಠಿತ ಹೋಗ್ತದೆ. ನೈರ್ಮಲ್ಯತೆ ಕುಂಠಿತಗೊಂಡ ಅಂತಂದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಇನ್ನು ಸೊಳ್ಳೆಗಳು ಉತ್ಪತ್ತಿ ಆಯ್ತು ಅಂತಂದ್ರೆ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ.
1: ಜೊತೆಗೆ ಬಹುಶಃ ಈಗ ವಸತಿ ವ್ಯವಸ್ಥೆ ಆಗ್ಬಹುದು, ಶಿಕ್ಷಣದ ಆಗ್ಬಹುದು, ಆರೋಗ್ಯ ಆಗ್ಬಹುದು, ಎಲ್ಲ ಸಮಸ್ಯೆಗಳು ಕೂಡ ಒಂದಕ್ಕೊಂದು ಕೊಂಡಿ ಹಾಗೆ.
0: ಹೌದು ಸರ್, ಎಲ್ಲದರ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ.
1: ಈಗ ಒಂದ್ ದಿವಸ ಹಾಲಿನ ಸಪ್ಲೈ ಇಲ್ಲ ಅಂತ ಆಗ್ಬಹುದು, ಒಂದ್ ದಿವಸ ಪೆಟ್ರೋಲ್ ಇಲ್ಲ ಅಂತ ಆಗ್ಬಹುದು.
0: ಹೌದು ಸರ್, ಇದೆಲ್ಲ ಇದೆಲ್ಲ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನ ದುಷ್ಪರಿಣಾಮ ಅಂತಾನೆ ಹೇಳ್ಬೋದು, ಅಥವಾ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ 10 ಜನರಿಗೆ ಅಂತಂದೇಳಿ ಸೀಮಿತವಾಗಿದ್ದ ಹಾಲು ಅಥವಾ ನೀರು ಅಥವಾ ಪೆಟ್ರೋಲ್ ಸಡನ್ ಆಗಿ ಇನ್ನೂ 100 ಜನ ಹೋದ್ರು ಅಂತಂದ್ರೆ ಅದನ್ನು ಪೂರೈಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ದುಷ್ಪರಿಣಾಮ ಎಲ್ಲ ನಾವು ಎದುರಿಸಲೇಬೇಕಾಗ್ತದೆ.
1: ಅಂದ್ರೆ ಒಂದು ಹೋಟೆಲ್ ನಲ್ಲಿ 100 ಜನರಿಗೆ ಮಾತ್ರ ಆಹಾರವನ್ನು ಪೂರೈಸುವ ವ್ಯವಸ್ಥೆ ಇದ್ರೆ 1,000 ಜನ ಏಕಕಾಲದಲ್ಲಿ ಬಂದುಬಿಟ್ರೆ ಏನಾಗ್ತದೆ, ಹಾಗೆ
0: ಕಷ್ಟ ಆಗ್ತದೆ.
1: ಸರಿ, ಈಗ ವಿವಿಧ ಇಲಾಖೆಗಳು ವಿಶೇಷವಾಗಿ ಆರೋಗ್ಯ ಇಲಾಖೆ ಈ ಒಂದು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆಮೇಲೆ ವೈದ್ಯಕೀಯ ಸಂಸ್ಥೆಗಳಾಗ್ಬೋದು, ಸರ್ಕಾರ ಆಗ್ಬೋದು, ಇವರ ಒಂದು ಪಾತ್ರ ಏನು ಈ ಜನಸಂಖ್ಯಾ ಜಾಗೃತಿಯಲ್ಲಿ?
0: ಸರ್, ಈಗ ನಾನಾ ಇಲಾಖೆಗಳು ಇದಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾವೆ. ಸೊ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆಗಿರ್ಬೋದು, ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ನ್ಯಾಷನಲ್ ಪಾಪ್ಯುಲೇಷನ್ ಕೌನ್ಸಿಲ್ ಅಥವಾ NPC ಆಗಿರ್ಬೋದು, ಜನಸಂಖ್ಯಾ ಸ್ಥಿರತೆ ಕೋಶ JK ಆಗಿರ್ಬೋದು, ನೀತಿ ಆಯೋಗ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ವಿಂಗ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್, ಹೀಗೆ 10 ಹಲವಾರು ಇಲಾಖೆಗಳು ಈ ಕಾರ್ಯಕ್ರಮಕ್ಕೋಸ್ಕರ ಕೈ ಜೋಡಿಸಿದ್ದೇವೆ. ಇವುಗಳ ಕಾರ್ಯಕ್ರಮಗಳು ಅತ್ಯಂತ ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳಾಗಿದೆ, ಮತ್ತು ಇವು ಏನು ವಿಧಾನಗಳಾಗಿರ್ಬೋದು ಅಥವಾ ತರಬೇತಿಗಳಾಗಿರ್ಬೋದು ಅತ್ಯಂತ ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳುವಂತ ಕಾರ್ಯಕ್ರಮಗಳು. ಇವನ್ನ ಜನಸಾಮಾನ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈಗ ಕುಟುಂಬ ಕಲ್ಯಾಣ ವಿಧಾನಗಳ ಅರಿವು ಮೂಡಿಸುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಅರ್ಹ ದಂಪತಿಗಳನ್ನು ಸಂಪರ್ಕಿಸಿ ಆಪ್ತ ಸಮಾಲೋಚನೆ ಮತ್ತು ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಇನ್ನು ಅತ್ಯಂತ ತಳಮಟ್ಟದಲ್ಲಿ ಇರುವಂತ ತಾಯಿ ಮಗುವನ್ನ ಆರೈಕೆ ಮಾಡುವುದು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕುಟುಂಬ ಕಲ್ಯಾಣ ಇದರಲ್ಲಿ ಇರುವಂತ ವಿಧಾನಗಳನ್ನು ತಿಳಿಸುವುದು ಮತ್ತೆ ಹಂಚುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಆಶಾ ಕಾರ್ಯಕರ್ತೆಯರು ಕೂಡ ಭಾಗವಹಿಸುತ್ತಾ ಇದ್ದಾರೆ. ಇವರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ NPC ಮತ್ತು JK ಅನುಷ್ಠಾನಗೊಳಿಸುವಲ್ಲಿ ಮಾತ್ರ ಪಾತ್ರ ವಹಿಸ್ತಾ ಇದ್ದಾವೆ. ನೀತಿ ಆಯೋಗ, ಇವು ಭಾರತದಾದ್ಯಂತ ಅಂಕಿಅಂಶಗಳನ್ನು ಪಡೆದು ವಿಮರ್ಶೆ ಮಾಡಿ ಗುರಿ ಮುಟ್ಟಲು ಹೊಸ ರೂಪುರೇಷೆಗಳನ್ನು ವಿನ್ಯಾಸಗೊಳಿಸುತ್ತಿವೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ತಾ ಇದೆ, ಹಾಗೂ ಮದುವೆಗಳನ್ನು ಮುಂದೂಡುವ ಕಾರ್ಯಕ್ರಮ ಕೂಡ ಕೈಗೊಂಡಿದೆ. ಆಮೇಲೆ ಟೀನೇಜ್ ಪ್ರೆಗ್ನೆನ್ಸಿ ತಡೆಗಟ್ಟುವುದರಲ್ಲೂ ಕೂಡ ಇವು ಕಾರ್ಯೋನ್ಮುಖವಾಗಿವೆ. ಹೆಣ್ಣು ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ನ್ಯೂಟ್ರಿಷನಲ್ ಹೆಲ್ತ್ ಅಥವಾ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದೆ. ಇನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಇಲಾಖೆ ಹದಿಹರಿಯದ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಪಂಚಾಯತ್ ರಾಜ್, ಇದು ಮುಖ್ಯ ಕೆಲಸ ಏನಂತಂದ್ರೆ ಬಡತನ ನಿರ್ಮೂಲನೆ. ಒಂದ್ಸತಿ ಬಡತನ ನಿರ್ಮೂಲನೆ ಆಯ್ತು ಅಂತಂದ್ರೆ ಇವನ್ನೆಲ್ಲ ನಾವು ಸರಿ ತೂಗಿಸಬಹುದು. ಸೊ ಹೀಗೆ ಹಲವಾರು ಇಲಾಖೆಗಳು ಸೊ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ಇಲಾಖೆಗಳಲ್ಲಿ ಉತ್ತಮ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಹಾಗೂ ಸಂಶೋಧನೆಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಹೊಸದಾಗಿ ಕೆಲವೊಂದು ಸ್ಟ್ರಾಟಜಿ ಮಾಡಿದ್ದಾರೆ. ಏನು ಅಂತಂದ್ರೆ ಹೊಸ ಹೊಸ ರೀತಿಯ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಉದಾಹರಣೆಗೆ ಇಂಜೆಕ್ಟಬಲ್ ಕಾಂಟ್ರಸೆಪ್ಟಿವ್ಸ್, ಸೆಂಟಕ್ರೋಮನ್ ಅಂಡ್ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಜನರು ಡಿಮ್ಯಾಂಡ್ ಮಾಡಬೇಕು ಅಂತಂದೇಳಿ ಗುರಿಯಿಂದ ಆ ಪ್ಯಾಕೆಟ್ ಅನ್ನು ತುಂಬಾ ಆಕರ್ಷಕವಾಗಿ ಪ್ಯಾಕಿಂಗ್ ಇದು ಮಾಡ್ತಾ ಇದ್ದಾರೆ.
1: ಕೊನೆಯದಾಗಿ ಹಾಗೂ ಪ್ರಮುಖವಾಗಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ?
0: ಸರ್, ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಮಾತ್ರ ಯುವಜನರಿಗೆ ಅವಕಾಶ. ಯುವಜನರೇ ದೇಶದ ಮುಂದಿನ ಭವಿಷ್ಯ ಅಂತಂದು ಹೇಳ್ಬೋದು. ಈ ಯುವಶಕ್ತಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ದೇಶ ಯಾವ ದಿಕ್ಕಿನಲ್ಲೇ ನಡಿಬೇಕು ಅನ್ನೋದು ಅವರೇ ನಿರ್ಧರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯುವಕರು ಈ ಎಲ್ಲಾ ವಿಧಾನಗಳನ್ನು ತಾವು ಅರಿತು ಮತ್ತು ಎಲ್ಲರಿಗೂ ತಿಳಿಸಿ ಸೊ ದೇಶವನ್ನು ಒಂದು ಸರಿಯಾದ ದಿಕ್ಕಿನಲ್ಲೇ ನಡೆಸಬೇಕು ಅಂತಂದು, ಯಾಕಂತಂದ್ರೆ ಅವರಿಗಷ್ಟೇ ಇದು ಶಕ್ತಿ ಇದೆ.
1: ಬಹಳ ಸಂತೋಷ ಡಾಕ್ಟರ್ ಹೇಮಗಿರಿಯವರೇ. ವಿಶ್ವ ಜನಸಂಖ್ಯಾ ದಿನದ ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಇವರೊಡನೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತ ಎಸ್ ಪಿ ದೇವರಾಜ.
4: ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಅರ್ಥಾತ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ವಿಶಿಷ್ಟ ಡಿಜಿಟಲ್ ಐಡಿ ಅಂದರೆ ಗುರುತು ನೀಡುವ ಮೂಲಕ ದೇಶದಲ್ಲಿ ಡಿಜಿಟಲ್ ಆರೋಗ್ಯ ವ್ಯವಸ್ಥೆ ರಚಿಸುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಈ ಮೂಲಕ ಆರೋಗ್ಯ ಸೇವೆಯನ್ನು ಸರಳೀಕರಣಗೊಳಿಸುವುದರ ಜೊತೆಗೆ ಗಣನೀಯ ಸುಧಾರಣೆ ತರುವುದು ಸರ್ಕಾರದ ಗುರಿಯಾಗಿದೆ. ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನದ ಪ್ರಾಯೋಗಿಕ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 ಆಗಸ್ಟ್ 15 ಘೋಷಿಸಿದ್ದರು. ಆರಂಭಿಕ ಹಂತದಲ್ಲಿ ಈ ಯೋಜನೆಯನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಯಿತು. ನಂತರದಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗಿದೆ. ಈ ನಡುವೆ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎನ್ನುವುದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಂದು ಪರಿಷ್ಕರಣೆಯಾಗಿದೆ. ಯಾವುದೇ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುವ ಮುನ್ನ ಸೀಮಿತ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುತ್ತದೆ. ನಂತರ ಅಗತ್ಯವಿರುವ ಸುಧಾರಣೆಯೊಂದಿಗೆ ರಾಷ್ಟ್ರವ್ಯಾಪಿ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1 ಪ್ರಾಯೋಗಿಕವಾಗಿ ಜಾರಿಗೊಳಿಸಿ ಅಲ್ಲಿ ಯಶಸ್ವಿಯಾದ ಬಳಿಕ ದೇಶದೆಲ್ಲೆಡೆ ವಿಸ್ತರಿಸಲಾಗಿದೆ. ಡಿಜಿಟಲ್ ಹೆಲ್ತ್ ಮಿಷನ್ ಆರಂಭಿಸಿರುವ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸಬೇಕು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಗುರುತಿನ ಚೀಟಿ ಅಂದರೆ ಹೆಲ್ತ್ ಐಡಿ ನೀಡಲಾಗುತ್ತದೆ. ಹೆಲ್ತ್ ಐಡಿ ರಚಿಸಲು ಆಯ್ಕೆ ಮಾಡಿಕೊಂಡ ಬಳಿಕ ಫಲಾನುಭವಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ವಿಳಾಸ ಇನ್ನಿತರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ. ಅಗತ್ಯ ಮಾಹಿತಿಯನ್ನೆಲ್ಲ ದಾಖಲಿಸಿದ ಬಳಿಕ ಹೆಲ್ತ್ ಐಡಿ ರಚಿಸಲಾಗುತ್ತದೆ. ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದಾಖಲೆಯನ್ನು ಡಿಜಿಟಲ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಲ್ಲಿ ವೈದ್ಯರು, ನರ್ಸ್, ಪ್ಯಾರಾಮೆಡಿಕಲ್ ಮುಂತಾದ ವೃತ್ತಿಪರರ ನೋಂದಣಿಯೂ ಇರುತ್ತದೆ. ದೇಶದ ಎಲ್ಲಾ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಲ್ಯಾಬ್ಗಳು, ಔಷಧಿ ಅಂಗಡಿಗಳು ಕೂಡ ಈ ಯೋಜನೆಯಡಿ ನೋಂದಣಿಯಾಗುತ್ತದೆ. ಅಗತ್ಯವಿದ್ದರೆ ನಾಗರಿಕರಿಗೆ ನೀಡುವ ಡಿಜಿಟಲ್ ಹೆಲ್ತ್ ಐಡಿ ಮೂಲಕ ರೋಗಿ ಮತ್ತು ವೈದ್ಯರು ಹಳೆಯ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಬಹುದು. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪೂರ್ವ ವೈದ್ಯಕೀಯ ದಾಖಲೆಗಳು ಅಂದರೆ ಮೆಡಿಕಲ್ ಹಿಸ್ಟರಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ನೆರವಾಗುತ್ತದೆ. ಇದರಿಂದ ರೋಗಿಗಳು ಬಹುಬೇಗ ಗುಣಮುಖವಾಗುವುದರ ಜೊತೆಗೆ ಸಮಸ್ಯೆ ಉಲ್ಬಣಗೊಳ್ಳದಂತೆ ತಡೆಯಬಹುದು. ಆದರೆ ಹಿಂದಿನ ಆರೋಗ್ಯ ಸ್ಥಿತಿ, ವೈದ್ಯರ ಸಲಹೆ, ಬಳಸಿದ ಔಷಧಿ, ನಂತರದ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಡಿಜಿಟಲ್ ಆರೋಗ್ಯ ಮಿಷನ್ನ ಮೂಲಕ ಎಲ್ಲಾ ದಾಖಲೆಗಳನ್ನು ರಕ್ಷಿಸಿಕೊಳ್ಳಬಹುದು. ಅಗತ್ಯವಿದ್ದಾಗ ಆ ವ್ಯಕ್ತಿಯ ಅನುಮತಿ ಪಡೆದು ಪರಿಶೀಲಿಸಬಹುದಾಗಿದೆ. ಡಿಜಿಟಲ್ ಆರೋಗ್ಯ ವ್ಯವಸ್ಥೆಯಡಿಯಲ್ಲಿ ರೋಗಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ಸಂರಕ್ಷಿಸಿಟ್ಟುಕೊಂಡು ಅಗತ್ಯವಿದ್ದಾಗ ತಮ್ಮ ಆಯ್ಕೆಯ ವೈದ್ಯರೊಂದಿಗೆ ಹಂಚಿಕೊಳ್ಳಬಹುದು. ತಮ್ಮ ಆರೋಗ್ಯ ಖಾತೆಯಲ್ಲಿ ಪ್ರತಿ ಬಾರಿಯ ವೈದ್ಯಕೀಯ ಪರೀಕ್ಷೆ, ಆರೋಗ್ಯ ಸಮಸ್ಯೆ, ಸಂಪರ್ಕಿಸಿದ ವೈದ್ಯರು, ಸ್ವೀಕರಿಸಿದ ಔಷಧಿಗಳು ಮತ್ತು ರೋಗ ನಿರ್ಣಯದ ವಿವರಗಳನ್ನು ದಾಖಲಾಗುವುದರಿಂದ ಯಾವ ಸ್ಥಳಕ್ಕೆ ಹೋದಾಗಲೂ, ಯಾವುದೇ ವೈದ್ಯರನ್ನು ಭೇಟಿಯಾದರೂ ಪೋರ್ಟಲ್ ಮೂಲಕ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಈ ಡೇಟಾ ಸುರಕ್ಷಿತವಾಗಿರುವುದರಿಂದ ವಾಣಿಜ್ಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಿಷನ್ ಸಮಗ್ರ ಸ್ವಯಂಪ್ರೇರಿತ ಆರೋಗ್ಯ ಕಾರ್ಯಕ್ರಮವಾಗಿದ್ದು ಇದು ವೈದ್ಯರು, ಆಸ್ಪತ್ರೆಗಳು, ಔಷಧಾಲಯಗಳು, ವಿಮಾ ಕಂಪನಿಗಳನ್ನು ಸಂಯೋಜಿಸುತ್ತದೆ. ಈ ಮಿಷನ್ ಸ್ಮಾರ್ಟ್ ಫೋನ್ಗಳಿಲ್ಲದ ಲಕ್ಷಾಂತರ ನಾಗರಿಕರಿಗೆ ಅಥವಾ ಸಂಪರ್ಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವವರಿಗೆ ಈ ಸೇವೆ ಪಡೆಯಲು ಅವಕಾಶವಿದೆ ಎಂದು ಡಿಜಿಟಲ್ ಆರೋಗ್ಯ ಮಿಷನ್ನ ಅಧಿಕಾರಿಯೊಬ್ಬರು ಈ ಹಿಂದೆಯೇ ತಿಳಿಸಿದ್ದಾರೆ. ದೇಶಾದ್ಯಂತ ಬಳಸಬಹುದಾದ ಎಟಿಎಂ ಕಾರ್ಡ್ ಮಾದರಿಯ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತಿದೆ. ಇದರಲ್ಲಿ ಆಧಾರ್ ಕಾರ್ಡ್ನಂತೆ 14 ಡಿಜಿಟ್ನ ಪ್ರತ್ಯೇಕ ಗುರುತಿನ ಸಂಖ್ಯೆ ಇರಲಿದೆ. ಈ ನೋಂದಣಿ ಉಚಿತವಾಗಿದ್ದು ಗ್ರಾಮ ಪಂಚಾಯಿತಿ, ಗ್ರಾಮ ಒನ್, ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ನೋಂದಣಿ ಮಾಡಿದ ಮೊಬೈಲ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಪ್ರತಿ ನೀಡಿ ಕಾರ್ಡ್ ಪಡೆದುಕೊಳ್ಳಬಹುದು. ಈ ಡಿಜಿಟಲ್ ಕಾರ್ಡ್ ಹೊಂದಿದವರಿಗೆ ಹಿಂದಿನಂತೆಯೇ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಸರ್ಕಾರಿ ಯೋಜನೆ ಸೌಲಭ್ಯ, ಬಿಪಿಎಲ್ ಕಾರ್ಡ್ದಾರರಿಗೆ ವರ್ಷಕ್ಕೆ ಗರಿಷ್ಠ ರೋಗಕ್ಕೆ ಅನುಸಾರವಾಗಿ ಪ್ಯಾಕೇಜ್ ದರ ಉಚಿತವಾಗಿ ಸಿಗಲಿದೆ. ಸಾಮಾನ್ಯ ರೋಗಿಗಳು ಅಂದರೆ ಎಪಿಎಲ್ ಕಾರ್ಡ್ ಹೊಂದಿದವರಿಗೂ ಪ್ಯಾಕೇಜ್ ದರದ ಶೇ 30% ನೆರವು ದೊರೆಯಲಿದೆ. ಒಟ್ಟು 1650 ಹೆಚ್ಚು ಚಿಕಿತ್ಸೆಗಳಿಗೆ ಪ್ಯಾಕೇಜ್ ದರ ನಿಗದಿಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಅಂದರೆ ABPMJAY ಕಾರ್ಡ್ನಲ್ಲೇ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಹೆಲ್ತ್ ಅಕೌಂಟ್ ನಂಬರ್ ಸಹ ದಾಖಲಾಗಿರುತ್ತದೆ. ಹೆಲ್ತ್ ಅಕೌಂಟ್ ನಂಬರ್ ಅನ್ನ ಆಭಾ ನಂಬರ್ ಎನ್ನಲಾಗುತ್ತದೆ. ಈ ಖಾತೆಯಲ್ಲಿ ವ್ಯಕ್ತಿಯ ಆರೋಗ್ಯ ವಿವರವನ್ನೆಲ್ಲ ದಾಖಲಿಸಲಾಗಿರುತ್ತದೆ. ವೈದ್ಯರ ಭೇಟಿಗೆ ಹೋಗುವಾಗ ಇದೊಂದು ಕಾರ್ಡ್ ತೆಗೆದುಕೊಂಡು ಹೋದರೆ ಸಾಕು. ಅದರಲ್ಲಿರುವ ಆಭಾ ನಂಬರ್ ಅನ್ನ ನಿರ್ದಿಷ್ಟ ವೆಬ್ಸೈಟ್ನಲ್ಲಿ ನಮೂದಿಸಿದರೆ ಸಂಬಂಧಪಟ್ಟ ವ್ಯಕ್ತಿಯ ಮೊಬೈಲ್ಗೆ OTP ಬರುತ್ತದೆ. ಆ ಸಂಖ್ಯೆಯನ್ನು ಹೇಳಿದರಷ್ಟೇ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಡಿಜಿಟಲ್ ದಾಖಲೆಗಳನ್ನು ವೀಕ್ಷಿಸಲು ಸಾಧ್ಯ. ಅಂದರೆ ಸಂಬಂಧಪಟ್ಟವರ ಅನುಮತಿ ಇಲ್ಲದೆ ಅವರ ಆರೋಗ್ಯ ದಾಖಲೆಗಳನ್ನು ಮತ್ತೊಬ್ಬರು ನೋಡಲು ಅಥವಾ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಾರ್ಡನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳುವುದಕ್ಕೂ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ತಮ್ಮ ಹಾಗೂ ಪೋಷಕರ ABPMJAY ಕಾರ್ಡ್ ನೋಂದಣಿ ಮಾಡಲು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ. 20,000 ಹೆಚ್ಚು ಸೆಲ್ಫ್ ರಿಜಿಸ್ಟ್ರೇಷನ್ ಸದ್ಯಕ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಯೋಜನೆಯ ಮೈಸೂರು ನೋಡಲ್ ಅಧಿಕಾರಿ ಡಾಕ್ಟರ್ ವೃಂದ ತಿಳಿಸಿದ್ದಾರೆ. ಇಲೆಕ್ಟ್ರಾನಿಕ್ ವೈಯಕ್ತಿಕ ವೈದ್ಯಕೀಯ ದಾಖಲೆಗಳನ್ನು ಈ ಕಾರ್ಡ್ನೊಂದಿಗೆ ಸಂಯೋಜಿಸುವುದರಿಂದ ಆ ವ್ಯಕ್ತಿಯು ದೇಶದ ಯಾವುದೇ ವೈದ್ಯರಲ್ಲಿ ಚಿಕಿತ್ಸೆಗೆ ಹೋದರೂ ಸಂಪೂರ್ಣ ಆರೋಗ್ಯ ಕೈಪಿಡಿ ಅದರಲ್ಲಿ ಲಭ್ಯವಿರಲಿದೆ. ಈ ಕಾರ್ಡ್ ಉಪಯೋಗಿಸಿ ಟೆಲಿಕನ್ಸಲ್ಟೇಷನ್ ಮತ್ತು ಇಫಾರ್ಮಸಿ ಸೇವೆಗಳನ್ನು ಪಡೆಯುವುದಕ್ಕೂ ಸಾಧ್ಯವಿದೆ. ಕಂಪನಿಗಳ ಆರೋಗ್ಯ ವಿಮೆ ಕ್ಲೇಮ್ಗಳು ತ್ವರಿತವಾಗುತ್ತವೆ. ಆಸ್ಪತ್ರೆಗೆ ದಾಖಲಾಗುವುದರಿಂದ ಹಿಡಿದು ವ್ಯಕ್ತಿಯ ಆರೋಗ್ಯದ ಎಲ್ಲಾ ಮಾಹಿತಿಗಳನ್ನು ಕಾರ್ಡ್ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಈ ಡಿಜಿಟಲೀಕರಣ ವ್ಯವಸ್ಥೆಯಡಿ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್, ಡಯಾಗ್ನೋಸ್ಟಿಕ್ ಮತ್ತು ಇಮೇಜಿಂಗ್ ಸೆಂಟರ್, ಬ್ಲಡ್ ಬ್ಯಾಂಕ್ಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಅಧಿಕೃತ ವೆಬ್ಸೈಟ್ ಮೂಲಕ ಈ ಎಲ್ಲಾ ಸಂಸ್ಥೆಗಳ ವಿವರವನ್ನು ಪಡೆದುಕೊಳ್ಳಬಹುದಾಗಿದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸೇವೆಗಳು, ಪರಿಣಿತ ವೈದ್ಯರು, ತಂತ್ರಜ್ಞರು, ಮೂಲಸೌಕರ್ಯಗಳ ವಿವರಗಳನ್ನು ಇಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇದರಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ಸಮೀಪವಿರುವ ಆಸ್ಪತ್ರೆಗಳು ಹಾಗೂ ಸೇವೆಗಳ ಸಂಪೂರ್ಣ ವಿವರ ದೊರಕಲಿದೆ. PMJAY ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಯೋಜನೆಯ ಕಾಲ್ ಸೆಂಟರ್ 1455555 ಅಥವಾ 1800111565 ಕರೆ ಮಾಡಬಹುದು. ಆಯುಷ್ಮಾನ್ ಭಾರತ್ ಯೋಜನೆಗೆ ವಯಸ್ಸು, ಗುರುತಿನ ಚೀಟಿ, ಸಂಪರ್ಕ ವಿವರಗಳು, ಜಾತಿ ಪ್ರಮಾಣ ಪತ್ರ, 500,000 ಆದಾಯ ಪ್ರಮಾಣ ಪತ್ರ, ಈ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬವನ್ನು ಒಳಗೊಳ್ಳಲು ಡಾಕ್ಯುಮೆಂಟ್ ಪುರಾವೆ ಅಗತ್ಯವಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಸುಧಾರಣೆಯನ್ನ ಜಾರಿಗೆ ತಂದಿದ್ದು ಎಲ್ಲ ಅರ್ಹರು ಕೂಡ ಇದನ್ನ ಸದುಪಯೋಗಪಡಿಸಿಕೊಳ್ಳಬಹುದು.
3: ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಮೈಸೂರಿನ ಎಸ್ಪಿ ದೇವರಾಜ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ಧ ಪ್ರದೇಶಕ್ಕಾಗಿ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ಧ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟಿನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026 ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ಧತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ 1.5 ವರ್ಷಗಳಲ್ಲಿ 6 ಮುಂಚೂಣಿ ಯುದ್ಧ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ 75%ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990ರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ 0.05%ರಷ್ಟಿದ್ದರೂ 2024-25 ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ ಮೂರನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ರಂಜಿತ್ ಹಾಗೂ ಶ್ರೀವಿದ್ಯಾ ಅವರು ಹಾಡಿದ ಸಂಗಮ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಕವರಾಜ್ ಅವರ ಗೀತ ರಚನೆ ಇದಾಗಿತ್ತು. ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ಸಂಯೋಜನೆ ಇತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 22ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
3: ವಿಜಯವನ್ನು ಗಳಿಸಿಕೊಡಲು ಅಥಿರತ ಮಹಾರಥಿಕರು ಮಹಾಮಹಾ ಸುಭಟರು ಸವ್ಯಸಾಚಿಯೊಡನಿದ್ದಾರೆ. ಪಾಂಡವರ ಪಕ್ಷವನ್ನು ಸೇರಿಕೊಂಡ ಹಂಸಧ್ವಜ, ಕುರುಕ್ಷೇತ್ರ ಯುದ್ಧದ ಮಹಾಕಲಿಕರ್ಣನ ಮಗ ವೃಷಕೇತು, ಅತ್ಯಂತ ಪ್ರತಾಪಶಾಲಿಯಾದ ಅನಿರುದ್ಧ, ವೀರರಾದ ಸಾತ್ಯಕಿ, ಕೃತವರ್ಮರು ಮಧ್ಯಮ ಪಾಂಡವನನ್ನು ಬೆಂಬಲಿಸುತ್ತಿದ್ದಾರೆ. ಬಬ್ರುವಾಹನನ ಪೌರುಷಕ್ಕೆ ಮೆಚ್ಚಿ ತಲೆದೂಗಿದ್ದಾರೆ. ಸೋಲನ್ನರಿಯದ ಸರದಾರರು ಸೋಲಿನ ಕಹಿಯ ಅನುಭವವನ್ನು ಪಡೆಯಬೇಕಾಗಿದೆ. ಹೀಗೆ ಎತ್ತ ನೋಡಿದ ರತ್ತ ಮಣಿಪುರದ ಅರಸನ ಶರಗಳು ಕಾಣುತ್ತಿವೆ. ಎಂದರೆ ಬಬ್ರುವಾಹನನ ಪಾಳೆಯ ಕೈ ಮೇಲಾಗುತ್ತಿದೆ. ಪಾಂಡವರ ಪಾಳೆಯದಲ್ಲಿ ಸೋಲಿನ ಸೂತಕದ ಛಾಯೆ ಕವಿದಿದೆ.

0: ಪುನಃ ಲಕ್ಷ್ಮೀ ಶಕವಿ ಪಾರ್ಥಸುತನ ಸಾಮರ್ಥ್ಯವನ್ನು ಹೊಗಳುತ್ತಾ ಪಾರ್ಥನ ಕಡೆಯ ಸೈನಿಕರು ಕಂಡ ಕಂಡ ಕಡೆಗೋಡಿದರು. ಕುದುರೆಗಳು ಕಾಲಿಗೆ ಬುದ್ಧಿ ಹೇಳಿದವು, ಆನೆಗಳು ಘೀಳಿಡುತ್ತಾ ಸುರಕ್ಷಿತ ತಾಣವನ್ನು ಸೇರಿದವು. ಮುಂದತ್ತಿ ಬರುತ್ತಿರುವ ರಥಗಳೆಲ್ಲ ಧರೆಗುರುಳಿದವು. ಸಾರಥಿಯು ಯಮಾಪುರಿಗೆ ಸಾರಿದ. ಪ್ರದ್ಯುಮ್ನಂತಹ ಪ್ರತಾಪಶಾಲಿಗಳು ಸೊಲನ್ನೊಪ್ಪಿದರು. ವಿಜಯನ ಪಾಳೆಯದಲ್ಲಿ ವಿಜಯವನ್ನು ಪಡೆಯುತ್ತೇನೆಂಬ ವೀರರಾರೂ ಇರಲಿಲ್ಲ. ಪಾರ್ಥನಿಗೆ ಚಿಂತೆ ಆವರಿಸಿಕೊಳ್ಳುತ್ತಿದೆ.
1: ಪಡೆ ಪಡಪು ಗೆಟ್ಟು ದೆಸೆ ದೆಸೆ ಗೋಡು ತಿಪ್ಪುದಂ ತಡೆ ತಡೆದು ಕಡುಗಲಿಗಳ್ ಎಡಗೆಡಗಿ ಹೂತಿರ್

0: ಕಲಿಪಾರ್ಥನು ಪಾಳೆಯದ ಈ ದುರವಸ್ಥೆಯನ್ನು ಕಂಡು ಕಳವಳಗೊಂಡಿದ್ದಾನೆ. ನೋಡ ನೋಡುತ್ತಿದ್ದಂತೆ ಬೆಂಕಿಗಾಹುತಿಯಾದ ಒಣ ಹುಲ್ಲು ಸುಟ್ಟು ಕರಕಲಾಗುವಂತೆ ಕೌಂತೆಯನ ಸೈನ್ಯವು ಕರಗತೊಡಗಿದೆ. ರಥಿಕರು ವಿರಥಿಗಳಾಗುತ್ತಿದ್ದಾರೆ, ಸಾರಥಿಗಳು ಸಾವನ್ನಪ್ಪುತ್ತಿದ್ದಾರೆ, ಪದಾತಿಗಳು ಪಲಾಯನವನ್ನು ಮಾಡುತ್ತಿದ್ದಾರೆ. ಅಚ್ಚರಿಯೆಂದರೆ ಚಿತ್ರಾಂಗದೆಯ ಪುತ್ರನ ಚಾಪಕ್ಕೆ ಮೂರ್ಛೆ ಹೋಗುತ್ತಿದ್ದಾರೆ. ಕುರುಕ್ಷೇತ್ರದ ಮಹಾರಣಾಂಗಣವನ್ನು ಗೆದ್ದ ಮಧ್ಯಮ ಪಾಂಡವನಿಗೆ ದಿಕ್ಕು ತೋಚದಂತಾಯಿತು. ಇನ್ನೂ ಸರಿಯಾಗಿ ಮೀಸೆ ಮೂಡದ ಬಾಲಕನಿಂದ ತ್ರೈಲೋಕ್ಯ ವೀರನಾದ ಪಾರ್ಥನಿಗೆ ಪರಾಜಯವೇ. ವಿಜಯನ ಅಭಿಮಾನ ಹೆಡೆಯೆತ್ತಿತು. ಕ್ರೋಧದಿಂದ ಕಿಡಿಕಿಡಿಯಾದ ಇನ್ನು ಈತನನ್ನು ಉಳಿಸಬಾರದೆಂದು ದೃಢ ಸಂಕಲ್ಪದಿಂದ ಮುನ್ನುಗ್ಗಿದ
1: ಗಾಂಡಿ.

ತ್ರೈಲೋಕ್ಯ ವೀರನೆನಿಸಿಕೊಂಡಿರುವಂತಹ ಪಾರ್ಥನು ಗಾಂಧೀವನ್ನು ತುಡುಕಿ ಜಯಗೈಯುತ್ತ ಅದರ ಶಬ್ದಕ್ಕೆ ಸೈನಿಕರ ಎದೆ ಬಿರಿಯುವಂತಾಯಿತು. ಪ್ರಳಯ ರುದ್ರನಾಗಿ ತ್ರಿನೇತ್ರನ ಕಣ್ಣಿನಿಂದ ಹೊರಡುವ ಅಗ್ನಿಯ ಜ್ವಾಲೆಯಂತೆ ಮಣಿಮಯ ದಿವ್ಯ ರಥದ ಮೇಲೆ ಮಧ್ಯಮ ಪಾಂಡವನು ಆಗಸದಲ್ಲಿ ಜಾಜ್ವಲ್ಯಮಾನನಾಗಿ ಉರಿಯುತ್ತಿರುವ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದಾನೆ. ಅದಕ್ಕೆ ಹೋಲಿಕೆಯನ್ನು ಮಾಡುತ್ತಿದ್ದಾನೆ ಕವಿ, ಹಿಂದೆ ಕಾಂಡವನ ದಹನಕ್ಕೆ ಮುಂದಾದಂತೆ ಎಂದು. ಪಾಂಡು ಸುತನು ತನ್ನ ಸುತನೊಂದಿಗೆ ಸಮರಕ್ಕೆ ಮುಂದಾದ ಎಂದು ವಿವರಿಸುತ್ತಿದ್ದಾನೆ.

0: ಪಾರ್ಥನ ಪೌರುಷದ ಗಾಂಧೀವದ ಠೆಂಕಾರವನ್ನು ಕೇಳಿದ ಪಾಂಡವ ಸೈನಿಕರು ರಣೋತ್ಸಾಹದಿಂದ ರಣರಂಗಕ್ಕೆ ಸಾರಿ ಬಂದರು. ಇದುವರೆಗೆ ಸೋತು ಸುಣ್ಣವಾಗಿದ್ದರು. ಪಾರ್ಥನ ಬೆಂಗಾವಲಾಗಿ ಹಂಸಧ್ವಜನು ಪೌರುಷವನ್ನು ಪ್ರದರ್ಶಿಸುತ್ತಾ ಪಾರ್ಥಸುತನ ಸೇನೆಯಡೆ ನುಗ್ಗಿದ. ಅಂಬರದಲ್ಲೆಲ್ಲೂ ಇಂಬು ಕಾಣದಂತೆ ಅಂಬುಗಳು ಮುಸುಕಿವೆ. ಸವ್ಯಸಾಚಿಯ ಶರಾಘಾತದಿಂದ ಮಣಿಪುರದ ಯೋಧರು ದಿಕ್ಕೆಡುತ್ತಿದ್ದಾರೆ. ಸರಸಕ್ಕೂ ಸಮರಕ್ಕೂ ಸಮಾನರಾದವರು ಬೇಕು ಎಂಬಂತೆ ಚಿತ್ರಾಂಗದೆಯ ಪುತ್ರನಿಗೆ ಪಾರ್ಥನು ಎದುರಾದನು. ಈಗ ಕದನಕ್ಕೆ ಹೊಸ ಕಳೆ ಬಂದಿದೆ. ಅದು ಯಾವ ರೀತಿಯಲ್ಲೆಂದರೆ
1: ಬಳಿಕ

0: ಚಿತ್ರಾಂಗದೆಯ ಸುತನು ಚಿತ್ರಾಂಗದೆಯ ಪತಿಯನ್ನು ತುಡುಕಲು ಮುಂದಾದರೆ ಹಂಸಧ್ವಜನು ನಡುವೆ ಬಬ್ರು ವಾಹನನನ್ನು ತಡೆದು, ಎಲ್ಲವೋ ಮಣಿಪುರದರ್ಶನೆ, ಮಧ್ಯಮ ಪಾಂಡವನನ್ನು ಎದುರಿಸುವುದಂತಿರಲಿ, ಮೊದಲು ನನ್ನ ಶರಾಘಾತವನ್ನು ತಡೆದುಕೋ ಎಂದು ಒಂದೇ ಸವನೆ ಬಾಣಗಳ ಮಳೆಗರೆದ. ಯುದ್ಧರಂಗದ ಸರ್ವ ರಹಸ್ಯಗಳನ್ನರಿತ ಪಾರ್ಥಸುತ ಹಂಸಧ್ವಜನ ಅಸ್ತ್ರಗಳನ್ನು ಪ್ರತ್ಯಸ್ತ್ರಗಳಿಂದ ನಾಶಗೊಳಿಸಿದ. ಹಿರಿಯ ವಯಸ್ಸಿನ ಹರಿಯ ಭಕ್ತನಾದ ಹಂಸಧ್ವಜನೊಡನೆ ಕಿರಿಯ ವಯಸ್ಸಿನ ಶ್ರೀಕೃಷ್ಣನ ಭಕ್ತನಾದ ಬಬ್ರುವಾಹನನು ಅತ್ಯಂತ ಪೌರುಷದಿಂದ ಯುದ್ಧವನ್ನು ಮಾಡುತ್ತಿದ್ದಾನೆ. ಸಮಾನ ವೀರರಲ್ಲಿ ಕಾಳಗ ಮುಂದುವರಿದಿದೆ. ದೇವಪ್ರದ ಲಕ್ಷ್ಮೀಕಾಂತನ ಭಾವನಾದ ದೇವೇಂದ್ರನ ಪುತ್ರನು ಕಂಡು ತಲೆದೂಗಿದ, ದೇವತೆಗಳು ಮೆಚ್ಚಿದರು ಎಂದು ಕವಿ ಹರಿಯನ್ನು ಸ್ಮರಿಸುತ್ತಿದ್ದಾನೆ.
1: ಪ್ರಿಯ ಕೇಳುಗರೆ, ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 22ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ಇನ್ನು ಮುಂದೆ 23ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ. ವಾಚನ ಮಾಡುತ್ತಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡುತ್ತಾರೆ ಶ್ರೀ ರಾಮಸುಬ್ರಾಯ ಶೇಠ್.

ಮಹಾಭಾರತದಲ್ಲಿ ಪಾರ್ಥನ ಪಾತ್ರ ವಿಶಿಷ್ಟತೆಯಿಂದ ಮೆರೆಯುತ್ತಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಆತ ಉದಾಹರಣೆ. ಆದರೂ ಒಮ್ಮೊಮ್ಮೆ ತಪ್ಪು ತಪ್ಪು ಹೆಜ್ಜೆನಿಟ್ಟು ಪಾರ್ಥ ಅನೇಕ ತೊಂದರೆಗಳಿಗೆ ಈಡಾಗುವುದನ್ನು ಕೂಡ ನಾವು ಕಾಣುತ್ತೇವೆ ಮಹಾಭಾರತದಲ್ಲಿ. ಇಲ್ಲಿ ಬಬ್ರುವಾಹನ ಪೌರುಷವನ್ನು ಕಂಡು ಇನ್ನು ಎಲ್ಲ ಯೋಧರ ಬಲಿಯಾಗುತ್ತಿದೆ, ಇನ್ನು ತಾನು ಸುಮ್ಮನೆ ಕುಳಿತರ ಸಾಧ್ಯವಿಲ್ಲವೆಂದು ತಾನೇ ಗಾಂಡಿವನ್ನು ಎತ್ತುಕೊಂಡು ಬಬ್ರುವಾಹನನ್ನ ಎದುರಿಸಲಿಕ್ಕೆ ಹೊರಡ್ತಾ ಇದ್ದಾನೆ. ಆದರೆ ಬಬ್ರುವಾಹನು ಅತ್ಯಂತ ಸಮರ್ಥ ಪೌರುಷ ವೀರ ಯೋಧ, ಹಂಸಧ್ವಜನ ಜೊತೆಯಲ್ಲಿ ಹೋರಾಟವನ್ನು ನಡೆಸಿ ತನ್ನ ಪೌರುಷವನ್ನ ಮೆರೆದವನು. ಅನೇಕ ಅಕ್ಷೋಹಿಣಿ ಸೈನ್ಯಗಳನ್ನ ತಂದು ಸಹಸ್ರಾರು ಸುಭಟರನ್ನು ತಂದು ಅರ್ಜುನನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭಿಸುತ್ತಿದ್ದಾನೆ ರಣೋತ್ಸಾಹಿಯಾಗಿರುವಂತಹ ಬಬ್ರುವಾಹನ.

ಅರ್ಜುನನಿಗೆ ಆಶ್ಚರ್ಯವಾಗುತ್ತಿದೆ. ಅಸಮ ಬಲ ತಾನು ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾಮಹಾಯೋಧರನ್ನ ಅತಿರಥ ಮಹಾರಥಿಕರನ್ನ ಧರಾಶಾಯಿಯಾಗುವಂತೆ ಮಾಡಿದ್ದೆ, ಭೀಷ್ಮಾಚಾರ್ಯರನ್ನ ದ್ರೋಣಾಚಾರ್ಯರನ್ನ. ಆದರೆ ಇಲ್ಲಿ ಈ ಬಾಲಕನ ಪೌರುಷವನ್ನ ನೋಡಿದರೆ ಅರ್ಜುನನು ಕಂಗೆಡುವಂತಾಗಿದ್ದಾನೆ. ಸುತರಿರುವರು ಮಾಡಿದ್ದಾರೆ, ಬಾಲಕರು ಮಾಡಿದ್ದಾರೆ, ಹಂಸಧ್ವಜನಿಗೆ ಸೋಲುಂಟಾಗಿದೆ. ಅಂತಹ ಸಂದರ್ಭದಲ್ಲಿ ತನ್ನೆಲ್ಲ ಬಲವನ್ನು ಪ್ರಯೋಗಿಸಿ ಅರ್ಜುನ ಬಭ್ರುವಾಹನನ ಜೊತೆಯಲ್ಲಿ, ಅಂದರೆ ತನ್ನ ಮಗನ ಜೊತೆಯಲ್ಲಿ ಹೋರಾಟಕ್ಕೆ ಮುಂದುವರಿಯುತ್ತಿದ್ದಾನೆ.

ಕೆಲವೊಮ್ಮೆ ಅತಿ ವಿಶ್ವಾಸವು ಕೂಡ ನಮಗೆ ಮುಳುವನ್ನುಂಟು ಮಾಡುತ್ತದೆ ಎಂಬುದಕ್ಕೆ ಪ್ರಾರ್ಥನಾ ರೀತಿಯೇ ಸಾಕ್ಷಿ ಆಗುತ್ತದೆ. ಇಲ್ಲಿ ಕವಿ ವರ್ಣಿಸುತ್ತಿದ್ದಾನೆ, ಅಪ್ಪ ಮಗ ಇಬ್ಬರ ಸಾಹಸವು ಒಂದೇ ರೀತಿಯಲ್ಲಿ ನಡೆಯುತ್ತಿದೆ. ಪ್ರಾಯಶಃ ಶ್ರೀರಾಮಚಂದ್ರ ಲವಕುಶರ ಯುದ್ಧವನ್ನು ಕೂಡ ಇಲ್ಲಿ ನಾವು ನೆನೆಸಿಕೊಳ್ಳಬಹುದು. ಯಾರೋ ಮೇಲಿಲ್ಲ, ಯಾರೋ ಕೆಳಗಿಲ್ಲ. ಯಾಕಂತಂದ್ರೆ ಅರ್ಜುನನ ಪ್ರತಿರೂಪ ಮಣಿಪುರದ ಅರಸು ಬಬ್ರುವಾಹನ. ಬಬ್ರುವಾಹನನ ಶರಾಘಾತಕ್ಕೆ ಒಮ್ಮೆ ಪಾರ್ಥ ನೆಲಕ್ಕೆ ಬಿದ್ದು ಬಿಡುತ್ತಾನೆ. ತಕ್ಷಣವೇ ಸಾವರಿಸಿಕೊಂಡೆದ್ದು ಮತ್ತೆ ಯುದ್ಧವನ್ನ ಪ್ರಾರಂಭ ಮಾಡುತ್ತಾನೆ. ಅದಕ್ಕೆ ವೃಷಧ್ವಜನು ಸಹಾಯಕ್ಕಾಗಿ ಬರುತ್ತಾನೆ. ಯುದ್ಧ ಮುಂದುವರಿಯುತ್ತದೆ.

ಅನೇಕ ಸಲ ಅರ್ಜುನ ತಪ್ಪನ್ನೆಸಗುತ್ತಾನೆ, ಅದರ ಪ್ರಾಯಶ್ಚಿತ್ತಕ್ಕಾಗಿ ಬೇರೆ ಬೇರೆ ವ್ರತಗಳನ್ನು ಕೂಡ ಆಚರಣೆ ಮಾಡುತ್ತಾನೆ. ಅಂತೆಯೇ ಗುರುಗಳ ಶಾಪವನ್ನ ತೊಡೆದು ಹಾಕಿಕೊಳ್ಳಲು ತೀರ್ಥಯಾತ್ರೆಗೆ ಹೊರಟಿರುವಂತಹ ಸಂದರ್ಭ. ಅಲ್ಲಿ ಆ ಶೇಷನ ಮಗಳಾಗಿರುವಂತ ಅಥವಾ ಸರ್ಪರಾಜನ ಮಗಳಾಗಿರುವಂತ ಉಲೂಪಿಯನ್ನ ಮದುವೆ ಆಗಿರುತ್ತಾನೆ, ಅವಳನ್ನ ಪತ್ನಿಯನ್ನಾಗಿ ಪಡೆದಿದ್ದಾನೆ. ಎಷ್ಟೆಂದರೂ ಅರ್ಜುನ ಬಬ್ರವಾಹನರ ಕಾಳಗ ನಡೆಯುತ್ತಿದ್ದರೂ ಉಲೂಪಿ ಚಿತ್ರಾಂಗದೆಯರ ಪತಿಯಲ್ಲವೇ, ಆ ಪತಿ ಪತ್ನಿಯರ ಸಂಬಂಧ ಅತ್ಯಂತ ಪವಿತ್ರವಾದುದು. ಹಾಗಾಗಿ ತನ್ನ ಪತಿಯ ಜೊತೆಯಲ್ಲಿ ಬಂದಿರುವಂತಹ ಸೈನಿಕರ ಪ್ರಾಣವನ್ನ ಅಥವಾ ಅವರನ್ನ ಬದುಕಿಸಲಿಕ್ಕೆ ಉಲೂಚಿ ತನಗೆ ಗೊತ್ತಿರುವಂತಹ ಮಂತ್ರೌಷಧಗಳನ್ನ ತಂದು ಉಪಚರಿಸಲು ಪ್ರಯತ್ನ ಮಾಡುತ್ತಿದ್ದಾಳೆ. ಮುಂದೆ

ಮಡಿದಿರುವಂತಹ ಅನೇಕ ಯೋಧರನ್ನ ಉಲೂಪಿ ತನ್ನ ಔಷಧಿಯಿಂದ, ವಿಶಲ್ಯಕರಣ ಮುಂತಾದ ಔಷಧಗಳಿಂದ ಅವರು ಮತ್ತೆ ಪುನಃ ಬದುಕಿ ಬರುವಂತೆ ಔಷಧೋಪಚಾರವನ್ನು ಮಾಡುತ್ತಿದ್ದಾಳೆ. ಈ ಒಂದು ವಿದ್ಯೆ ಅವರಿಗೆ ಕರಗತವಾಗಿತ್ತು ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಮೃತ ಸಂಜೀವಿನಿ, ವಿಶಲ್ಯಕರಣಿಕೆ ಇತ್ಯಾದಿಗಳು ನಮ್ಮ ಪುರಾಣಗಳಲ್ಲಿ ನಾವು ಕಾಣುತ್ತೇವೆ. ಅದು ದ್ರಷ್ಟಾರರು ಅದನ್ನ ಕಂಡು ಹಿಡಿದಿದ್ದಾರೆ, ಅಂತಹ ವಿದ್ಯೆ ನಮಗೆ ಗೊತ್ತಿತ್ತು ಅನ್ನೋದನ್ನ ಇಲ್ಲಿ ಕವಿ ವರ್ಣಿಸುತ್ತಿದ್ದಾನೆ.

ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾಪ್ರತಾಪಿ ಮಹಾವೀರನೆನಿಸಿಕೊಂಡಿರುವಂತಹ ಪಾರ್ಥನಿಗೂ ಈಗ ಸೋಲಿನ ಸುಳಿವು ಕಾಣುತ್ತಿದೆ. ಮಡಿದಿರುವವರನ್ನ ಕಂಡು ಮುಂದಿನ ಯುದ್ಧದ ಆಘಾತವನ್ನ ಕಲ್ಪಿಸಿಕೊಳ್ಳುತ್ತಿದ್ದಾನೆ. ವೃಷಕೇತವನ್ನು ಕರೆದು ಹೇಳುತ್ತಿದ್ದಾನೆ, ಹೋಗು ಧರ್ಮರಾಯ. ದೀಕ್ಷಾಬದ್ಧನಾಗಿದ್ದಾನೆ, ಅಶ್ವಮೇಧ ಯಾಗವನ್ನ ಮಾಡುತ್ತಿದ್ದಾನೆ. ಅದರ ಜೊತೆಯಲ್ಲಿ ಶ್ರೀಕೃಷ್ಣನು ಇದ್ದಾನೆ. ನೀನು ಹಸ್ತಿನಾಪುರಕ್ಕೆ ಹೋಗಬೇಕು. ಪ್ರಾಯಶಃ ಈ ಮಣಿಪುರದ ಅರಸನನ್ನ ಗೆಲ್ಲುವುದು ಅಷ್ಟು ಸುಲಭ ಸಾಧ್ಯವಲ್ಲವೆಂಬುದು ನನ್ನ ಮನಸ್ಸಿಗೆ ಅನಿಸುತ್ತಿದೆ. ಇಲ್ಲಿಯವರೆಗೆ ಪಾರ್ಥ ಯಾರನ್ನೂ ಹೊಗಳಿದ್ದಿಲ್ಲ, ಅಥವಾ ಯಾರೂ ಕೂಡ ತನಗಿಂತ ಸಮರ್ಥವು ಎಂದುಕೊಂಡಿದ್ದಿಲ್ಲ. ಆದರೆ ಈ ಬಬ್ರುವಾಹನನ್ನ ಕಂಡಾಗ ಮಾತ್ರ ಆತ ಹೇಳುತ್ತಾನೆ, ನೀನು ಹೋಗು, ಯುಧಿಷ್ಠಿರನಿಗೂ ಮತ್ತು ಶ್ರೀಕೃಷ್ಣನಿಗೂ ವಿಷಯವನ್ನ ತಿಳಿಸು ಎಂದು. ಆಗ

ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಈ ಭಾವನೆ ಇದೆ, ಶಕುನ ಅಪಶಕುನ ಅನ್ನುವಂತ ರೀತಿಯಲ್ಲಿ ಅದನ್ನ ನಾವು ಭಾವಿಸಿಕೊಂಡು ಹೋಗುತ್ತಿದ್ದೇವೆ. ಅಂತಹ ಸಂದರ್ಭದಲ್ಲಿ ಅರ್ಜುನ ರಣರಂಗದಲ್ಲಿ ಇನ್ನೇನು ಒತ್ತರಿಸಿಕೊಂಡು ಹೋಗಬೇಕು, ವೃಷಕೇತುವನ್ನ ಹಸ್ತಿನಾಪುರಕ್ಕೆ ಕಳಿಸಬೇಕು ಎಂದು ಯೋಚನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆತನಿಗೆ ಅನೇಕ ರೀತಿಯ ಅಪಶಕುನಗಳು ಕಾಣುತ್ತವೆ. ನಿಶ್ಚಯ ಮಾಡುತ್ತಾನೆ, ಓಹೋ ಪ್ರಾಯಶ ಇದು ತನಗೆ ಅಪಜಯದ ಸೂಚನೆಯೋ ಎನ್ನುವಂತೆ. ಅದರ ಜೊತೆಯಲ್ಲಿ ಇನ್ನೊಂದನ್ನು ನಾವು ಯೋಚನೆ ಮಾಡಬೇಕು. ಅರ್ಜುನ ಕೇವಲ ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ತನ್ನ ಅಣ್ಣನಾದ ಧರ್ಮರಾಯ ಅಶ್ವಮೇಧವನ್ನ ಇನ್ನು ಹೇಗೆ ಮುಗಿಸ್ತಾನೆ ಅನ್ನುವುದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಮಹಾಪುರುಷರು ತಮ್ಮ ಸ್ವಂತಿಕೆಯ ಬಗ್ಗೆ ಅಥವಾ ತಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಆದರೆ ತಮ್ಮನ್ನ ಪೊರೆದಂತವ ಅಥವಾ ತಮ್ಮ ಸ್ವಾಮಿಯ ಬಗ್ಗೆ ಯೋಚನೆ ಮಾಡುತ್ತಾರೆ ಅನ್ನುವುದು ಇದರ ಒಂದು ಅರ್ಥ.

ತನ್ನ ಮನದಲ್ಲಿ ಪಶ್ಚಾತ್ತಾಪವನ್ನು ಪಡುತ್ತಿದ್ದಾನೆ ಅರ್ಜುನ. ಎಣಿಸಿದ್ದೆ ಪಾರ್ಥನು ಇಡೀ ಭೂಮಂಡಲವನ್ನು ಜಯಿಸಿ, ಜಯಮಾಲೆಯನ್ನು ಧರಿಸಿ, ಜಯಲಕ್ಷ್ಮಿಯನ್ನು ಕರೆದುಕೊಂಡು ಅಣ್ಣ ಧರ್ಮಜ ಯಜ್ಞ ಮಾಡುವಂತಹ ಆ ಸ್ಥಳಕ್ಕೆ ಹೋಗಬೇಕು, ಭೂಸುರರಿಗೆ ಸಾಕು ಸಾಕಷ್ಟು ದಾನವನ್ನು ಮಾಡಬೇಕು, ಭೀಮ ತನ್ನನ್ನು ಮೆಚ್ಚಿ ಭಲೆ ಎನ್ನಬೇಕು ಅನ್ನುವಂತಹ ಯಾವ ಯಾವುದೋ ಯೋಚನೆಯನ್ನು ಮಾಡಿದ್ದ. ಆದರೆ ಈಗ ಅಂದುಕೊಳ್ಳುತ್ತಾ ಇದ್ದಾನೆ, ಛೇ, ಇವೆಲ್ಲ ಹುಸಿ ನಂಬಿಕೆಯಾಯಿತೇ ಅಥವಾ ಅಪಮಾನಕ್ಕೆಡೆಯಾಗುತ್ತಿದೆಯೇ, ಇದಕ್ಕೆ ವಿರುದ್ಧವಾಗುತ್ತಿದೆಯೇ, ಅಪಜಯ ಕಾಡುತ್ತಿದೆಯೇ ಅನ್ನುವಂತಹ ರೀತಿಯಲ್ಲಿ ಪಾರ್ಥ ಯೋಚಿಸುತ್ತ

0: ಎಷ್ಟಂದರೂ ಕ್ಷತ್ರಿಯ ಧರ್ಮವಲ್ಲವೇ. ಶತ್ರು ಎಷ್ಟೇ ಬಲಾಢ್ಯನಾಗಿದ್ದರೂ ರಣರಂಗದಿಂದ ಹಿಂತಿರುಗುವಂತಿಲ್ಲ. ಅದಕ್ಕಾಗಿ ಅರ್ಜುನ ಮತ್ತೆ ಮತ್ತೆ ಕರ್ಣಜನನ್ನು ಕರೆದು ಹೇಳುತ್ತಾನೆ, ಹೋಗು ಹಸ್ತಿನಾಪುರಕ್ಕೆ ಹೋಗು, ಮುರಹರನನ್ನು ಧರ್ಮಜನನ್ನು ಕಾಣು, ಇಲ್ಲಿಯ ಪರಿಸ್ಥಿತಿಯನ್ನು ವಿವರಿಸು, ನಾನು ನನ್ನಿಂದ ಎಷ್ಟು ಪ್ರಯತ್ನ ಸಾಧ್ಯವಾಗುತ್ತದೆಯೋ ಆ ರೀತಿಯಲ್ಲಿ ಬಬ್ರುವಾಹನನ ಜೊತೆಯಲ್ಲಿ ಹೋರಾಟವನ್ನು ಮಾಡುತ್ತೇನೆ, ನೀನು ಖಂಡಿತವಾಗಿಯೂ ಹೋಗಬೇಕು.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 23ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು.

0: ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು, ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೆಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯೆಂದೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2,766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರೊಂದಿಗೆ 2,042 ಶಾಶ್ವತ ವಲಸೆ ಪ್ರಕರಣಗಳೂ ಸೇರಿದಂತೆ ಒಟ್ಟು 5,910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು, ಅಂದರೆ 1,142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ, ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ

0: ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18ರಿಂದ 30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಪ್ರತಿ ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7024 5905 4 8902 9905 9904 5555 8706 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027ರ ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಕ್ಕಿಯ ಬಳಗ ಕಾರ್ಯಕ್ರಮ.
2: ಮೈಸೂರು ಸ್ಯಾಂಡಲ್
3: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
1: ಕಾರ್ಯಕ್ರಮ ಹಕ್ಕಿಯ ಬಳಗ. ಬಟ್ಟೆ ಅಂಗಡಿ ಬಾಬು ಸಣ್ಣ ಕಥೆ. ಇದೀಗ ಕಥೆ ನಾವುತ್ತಾ ಇದ್ದಾರೆ ಚಿರಾಗ್ ಪಿ ಶೆಟ್ಟಿ.
4: ಎಲ್ರಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಹಕ್ಕಿಯ ಬಳಗದಲ್ಲಿ ನಾನು ನಿಮ್ ಜೊತೆಯಾಗಿರೋದು ಚಿರಾಗ್ ಪಿ ಶೆಟ್ಟಿ. ನಾನು 6ನೇ ಕ್ಲಾಸ್ ಓದ್ತಾ ಇದ್ದೀನಿ. ಇವತ್ತು ಹಕ್ಕಿಯ ಬಳಗದಲ್ಲಿ ನಾನು ನಿಮಗೊಂದು ಕತೆ ಹೇಳೋಣ ಅಂತ ಬಂದಿದ್ದೀನಿ. ಹಾಗೆ ಯೋಚಿಸಿದಾಗ ಕತೆ ಜೊತೆಯಲ್ಲಿ ಹಾಡು ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ಸ್ತು. ಹಾಗಿದ್ರೆ ಒಂದ್ ಚಿನ್ನದ ಗೀತೆ ಕೇಳ್ಕೊಬರೋಣ ಬನ್ನಿ, ಆಮೇಲೆ ನಾನ್ ನಿಮ್ಗೊಂದ್ ಕತೆ ಹೇಳ್ತೀನಿ. ಹಾಗಾದ್ರೆ ಬನ್ನಿ ಕೇಳೋಣ.

ಆಹಾ, ಚಿನ್ನರ್ ಗೀತೆ ಮಜವಾಗಿತ್ತು. ಇನ್ನು ಕತೆ ಕೇಳಕ್ ನೀವೆಲ್ಲ ಕಾಯ್ತಿದ್ದೀರಾ ಅಲ್ವಾ? ಕತೆ ಹೆಸರು ಬಟ್ಟೆ ಅಂಗಡಿ ಬಾಬು ಅಂತ. ಇದನ್ ಬರೆದವರು ಮತ್ತೂರು ಸುಬ್ಬಣ್ಣ ಅಂತ. ಅವತ್ತಿಗೆ ಬಾಬು ಬೆಂಗಳೂರು ಸೇರಿ 4 ದಿನಗಳಾಗಿತ್ತು. ಸುಖದ ಕನಸು ಕಾಣ್ತಾ ಬೆಂಗಳೂರಿಗೆ ಬಂದ ಬಾಬುಗೆ ಸ್ವಲ್ಪ ನಿರಾಶೆನೇ ಆಗಿತ್ತು. ದೂರದಿಂದ ಎಲ್ಲವೂ ಸುಂದರವಾಗಿಯೇ ಕಾಣಿಸ್ತಿತ್ತು, ಆದ್ರೆ ಬೆಂಗಳೂರು ತಲುಪದ ಮೇಲೆ ಎಲ್ಲ ವಿಚಿತ್ರ ಅನಿಸ್ತು. ಎಲ್ಲೆಲ್ಲೂ ಯಾಂತ್ರಿಕತೆ. 4 ದಿನಗಳಿಂದ ಹೊಟ್ಟೆಗೆ ಸರಿಯಾಗಿ ಆಹಾರವೂ ಬಿದ್ದಿಲ್ಲ. ಕಷ್ಟಪಟ್ಟು ದುಡಿಯೋ ಆಸೆ ಬಾಬುಗೆ, ಆದ್ರೆ ಕರೆದು ಕೆಲಸ ಕೊಡೋರು ಯಾರು? ಬಾಬು ನೋಡೋಕೆ ಸುಂದರವಾಗೇನಿರ್ಲಿಲ್ಲ, ಅಷ್ಟೇನು ಎತ್ತರವಾಗೂ ಇರಲಿಲ್ಲ. ಬಾಬುವಿನ ಬಣ್ಣ ಕಪ್ಪು ಅಂತಾನೆ ಹೇಳ್ಬೋದು. ವಯಸ್ಸು 15 ಇರ್ಬೋದು. ಮುಖದಲ್ಲಿ ಸುಟ್ಕಲೆ, ಎಲ್ಲಂದ್ರಲ್ಲಿ ಎದ್ ನಿಲ್ಲುವ ಗರಿಕೆ ಅಂತ ಕೂದ್ಲು, ಹುಳಿ ಬಿದ್ದ ಕಣ್ಗಳು. ಸರಿಯಾಗಿ ಊಟ ಮಾಡದಿರೋದು ಬಾಬುನ ಇನ್ನೂ ಬಡಕಲ್ ಮಾಡ್ಬಿಟ್ಟಿತ್ತು. ಕೆಲ್ಸಕ್ಕೋಸ್ಕರ ಅಲ್ದು ಅಲ್ದು ಬಾಬು ದಣಿತು ಹೋಗಿದ್ದ. ಅದೊಂದು ಮಧ್ಯಾಹ್ನ, ಸಿಕ್ಕಾಪಟ್ಟೆ ಜನ ಓಡಾಡ್ತಿದ್ದ ರಸ್ತೆ ಅಂಚಿನ ಬೇಲಿಯ ಮೇಲೆ ಬಾಬು ಕುಳಿತಿದ್ದ. ಕೂಲಿಯನ್ನಾದರೂ ಮಾಡಿ ದುಡ್ಡು ದುಡಿಯಬೇಕಂತ ಮನಸ್ಸು ಹೇಳ್ತಿತ್ತು, ಆದ್ರೆ ಅವನ್ ಸುಸ್ತಿನಿಂದ ಏನೂ ಮಾಡಲಾರದವನಾಗಿದ್ದ. ದೃಷ್ಟಿ ದೂರದ ಬಹುಮಾಡಿ ಕಟ್ಟಡದ ಕಡೆಗೆ ಇತ್ತು. ಕಾರೊಂದು ಬಂದು ನಿಂತ ಸದ್ದಾಯ್ತು. ಸಹಜವಾಗಿ ಬಾಬುವಿನ ದೃಷ್ಟಿ ಅತ್ತ ಹೊರಳಿತು. ಸೂಟುದಾರಿ ವ್ಯಕ್ತಿಯೊಬ್ಬ ಕಾರಿನಿಂದ ಇಳಿದು ಹತ್ತಿರದ ಅಂಗಡಿಗೆ ಹೋದ. ಆ ಕಾರಿನ ಬಣ್ಣ ಮನಸ್ಸಿಗೆ ಹಿತ ಅನಿಸ್ತು. ಬಾಬು ಆ ಕಾರನ್ನೇ ನೋಡ್ತಾ ಕುಳಿತು ಬಿಟ್ಟ. ಸ್ವಲ್ಪ ಸಮಯ ಆದ್ಮೇಲೆ ಅಂಗಡಿಯೊಳಗಿದ್ದ ವ್ಯಕ್ತಿ ವಾಪಸ್ ಬಂದ, ಕೈಯಲ್ಲೊಂದು ದೊಡ್ಡ ಕಾಗದದ ಪೊಟ್ಟಣ. ಬಾಗಿಲು ತೆರೆದು ಕಾರಿನ ಸೀಟಿನಲ್ಲಿ ಕಾಗದದ ಪೊಟ್ಟಣ ಇಟ್ಟು ಆ ಸ್ವಾಮಿ ಕಾರನ್ನೇರಿದ. ವ್ಯಕ್ತಿಯ ಪ್ಯಾಂಟಿನ ಜೇಬಿನಿಂದ ಏನೋ ಬಿದ್ದಂಗಾಯ್ತು. ಅದು ಚರ್ಮದ ಪರ್ಸು ಅಂತ ಅರಿಯೋಕೆ ಬಾಬುಗೆ ಹೆಚ್ಚು ಸಮಯ ಏನ್ ಹಿಡಿಲಿಲ್ಲ. ಪರ್ಸ್ ಬಿದ್ದಿದ್ದು ಆ ಕಾರಿನ ವ್ಯಕ್ತಿಗೆ ಗೊತ್ತೇ ಆಗ್ಲಿಲ್ಲ. ಕಾರಿನ ಇಂಜಿನ್ ಸದ್ ಮಾಡ್ತಾ ಆರಂಭ ಆಯ್ತು. ಬಾಬುವಿನ ಮನಸ್ಸಿನಲ್ಲಿ 100 ಆಲೋಚನೆಗಳು ಬಂತು. ಬಿದ್ದ ಪರ್ಸ್ನಲ್ಲಿ ಎಷ್ಟು ಹಣವಿದ್ಯೋ? ಇನ್ನೂ ಸ್ವಲ್ಪ ದಿನಗಳಾದ್ರೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಒಳ್ಳೆಯ ಅಂಗಿ ಚಡ್ಡಿ ಹೋಲಿಸ್ಕೋಬಹುದು, ಬೇಕಾದ ಸಿಹಿ ತಿಂಡಿ ತಿನ್ಬಹುದು ಅಂತ ಬಾಬು ಇನ್ನು ಏನೇನೋ ಯೋಚಿಸ್ದ. ಆದ್ರೆ ಅದ್ರ ಹಿಂದೇನೆ ಕೆಟ್ಟ ಆಲೋಚನೆಗಳನ್ನೆಲ್ಲ ತುಳಿತಾ ಇನ್ನೊಂದು ಮನಸ್ಸು ಹೇಳ್ತಿತ್ತು, ಪಾಪ ಆ ವ್ಯಕ್ತಿಗೆ ಅವನ್ ಪರ್ಸ್ ಬಿದ್ದಿದ್ದು ಗೊತ್ತೇ ಆಗ್ಲಿಲ್ಲ, ಅದ್ರಲ್ಲಿ ಇನ್ನೂ ಏನೇನ್ ಕಾಗದ ಪತ್ರಗಳಿದ್ಯೋ ಏನೋ, ಅದನ್ನ ಅವನ್ಗೆ ಎತ್ಕೊಳ್ಳೋದು ನನ್ ಕರ್ತವ್ಯ ಕೂಡ ಹೌದು ಅಂತ ಅನ್ಕೊಂಡ. ಕಾರು ನಿಧಾನವಾಗಿ ಚಲಿಸೋಕ್ ಶುರುವಾಯ್ತು. ಕ್ಷಣಾರ್ಥದಲ್ಲಿ ಬಾಬು ನೆಲದ ಮೇಲೆ ಬಿದ್ದ ಪರ್ಸನ್ನ ಕೈಗೆತ್ಕೊಂಡ, ಕಾರಿನ ಮುಂದೆ ಬರ್ತಾ ನಿಲ್ಸುವಂತೆ ಕೈ ಮಾಡ್ದ. ಕಾರಲ್ಲಿದ್ದ ವ್ಯಕ್ತಿಗೆ ಏನೂ ಅರ್ಥ ಆಗ್ಲಿಲ್ಲ. ಯಾವನೋ ಕಸ ಆರಿಸೋ ಹುಡುಗ ಭಿಕ್ಷೆಗಾಗಿ ಕೈ ಚಾಚುತ್ತಿದ್ದಾನೆ ಅನ್ಕೊಂಡ. ಸರ್ ನಿಮ್ ಪರ್ಸು ಸರ್ ಅನ್ನೋ ಧ್ವನಿ ವ್ಯಕ್ತಿ ತಲುಪಿದಾಗ ಕಾರ್ ನಿಲ್ತು. ಕಾರಿನ ವ್ಯಕ್ತಿಗೆ ಆಶ್ಚರ್ಯ. ಬಾಬುನ ಕೆಳಗಿನ ಮೇಲಿನವರೆಗೆ ನೋಡ್ದ. ನಿಮ್ ಪರ್ಸು ಸರ್ ಕಾರ್ ಹತ್ತುವಾಗ ಬಿದ್ದೋಯ್ತು, ನೋಡ್ಕೊಳ್ಳಿ ಅಂತ ಪರ್ಸನ್ನ ಕಾರಿನ ಕಿಟಕಿಯಿಂದ ಆ ವ್ಯಕ್ತಿಗೆ ಕೊಟ್ಟ. ಥ್ಯಾಂಕ್ ಯು ಅಂತ ಆ ವ್ಯಕ್ತಿ ಬಾಬುವಿನ ಕಡೆಗೆ ನೋಡಿ ನಕ್ಕ. ಬಾಬು ಹಿಂದೆ ಹೊರಟ. ಕಾರಿನ ವ್ಯಕ್ತಿಗೆ ಏನನ್ನಿಸ್ತೋ ಏನೋ, ಜೇಬಿಂದ 500 ತೆಗೆದು ಬಾಬುಗೆ ಕೊಡಕ್ ಹೋದ. ಬಾಬು ಬೇಡ ಅಂದ. ನನ್ಗೆ ದುಡ್ಡು ಬೇಡ ಸರ್, ನಿಮ್ ಪರ್ಸು ನಿಮ್ಗೆ ಹಿಂದೆ ತಿರುಗಿಸ್ದೆ ಅಷ್ಟೇ ಅಂತ ಬಾಬು ನಮ್ರತೆಯಿಂದ ತಲೆ ತಗ್ಗಿಸ್ದ. ಬಾಬುವಿನ ವರ್ತನೆ ಆ ವ್ಯಕ್ತಿಗೆ ಹಿಡಿಸ್ತು. ನಿನ್ ಹೆಸರೇನಯ್ಯಾ ಅಂತ ಬಾಬುನ ಕೇಳ್ದ. ಬಾಬು ಅಂತ ಚುರುಕಾಗಿ ಹೇಳ್ದ ಬಾಬು. ಏನ್ ಕೆಲ್ಸ ಮಾಡ್ತೀಯಾ ವ್ಯಕ್ತಿ ಪ್ರಶ್ನೆ ಮಾಡ್ದ. ನಮ್ಗೆಲ್ ಕೆಲ್ಸ ಸಿಗುತ್ತೆ ಸರ್, ಕೆಲ್ಸ ಗೆಲ್ಸ ಏನಿಲ್ಲ ಅಂದ ಬಾಬು. ಆದ್ರೆ ಯಾವ ಕೆಲ್ಸ ಆದ್ರೂ ಮಾಡ್ತೀನಿ ಸರ್ ಅಂತ ಭರವಸೆಯಿಂದ ಹೇಳ್ದ. ಹಾಗಾದ್ರೆ ನಾಳೆ ಈ ಅಡ್ರೆಸ್ಗೆ ಬಾ ಅಂತ ಹೇಳ್ತಾ ಆ ವ್ಯಕ್ತಿ ಬಾಬು ಕೈಗೊಂದ್ ಪುಟ್ ಕಾರ್ಡ್ ಕೊಟ್ಟ. ಬಾಬುಗೆ ಏನು ಅರ್ಥ ಆಗ್ಲಿಲ್ಲ, ಕಾರ್ ಮುಂದೆ ಹೋಯ್ತು. ಈ ಘಟನೆಯಿಂದ ಬಾಬು ಒಂಥರ ಪುಳಕಿತನಾಗಿದ್ದ. ಮಾರನೇ ದಿನ ಆ ವ್ಯಕ್ತಿ ಕೊಟ್ಟಿದ್ದ ಕಾರ್ಡ್ ನಿಂದ ಆ ಅಡ್ರೆಸ್ ನ ಪತ್ತೆ ಅಷ್ಟ ಬಾಬು. ಅದೊಂದು ದೊಡ್ಡ ಬಟ್ಟೆ ಅಂಗಡಿ, ಇಡೀ ನಗರದಲ್ಲೇ ಪ್ರಸಿದ್ಧವಾದ ಮಕ್ಕಳ ಉಡುಗೆಗಳ ಅಂಗಡಿ. ಬಾಬು ಅಳುತ್ತಾ ಅಂಜುತ್ತಾ ಅದರ ಮುಖ್ಯ ದ್ವಾರದ ಹತ್ತಿರ ಬಂದ. ಕಾರಿನ ವ್ಯಕ್ತಿ ಅಲ್ಲೇ ಕೂತಿದ್ ನೋಡಿ ಬಾಬುಗೆ ಸಮಾಧಾನ ಆಯ್ತು.
ಬಾಬುನ್ ಗುರುತು ಹಿಡಿದ ವ್ಯಕ್ತಿ ಅವನ ಪಕ್ಕದಲ್ಲಿದ್ದ ಹುಡುಗನ್ಗೆ ಕಿವಿಲೇನೋ ಹೇಳ್ದ. ಆ ಹುಡುಗ ಬಾಬುನ ಒಳಕ್ಕದ. ಅಂಗಡಿಯ ಹಿಂದೆ ಇದ್ದಿದ್ದ ಒಂದ್ ಕೊನೆಗೆ ಆ ಹುಡುಗ ಮತ್ತೆ ಬಾಬು ಬಂದ್ರು. ಅಲ್ಲಿ ಒಂದಷ್ಟು ಪ್ರಾಣಿಗಳ ಸಿದ್ಧ ಉಡುಪು, ಹಂಗಂದ್ರೆ ರೆಡಿಮೇಡ್ ಡ್ರೆಸ್ ಗಳು ಇದ್ವು, ಜೊತೆಯಲ್ಲಿ ಮುಖವಾಡಗಳು ಕೂಡ. ಬಂದ ವ್ಯಕ್ತಿ ಬಾಬುಗೆ ಹೇಳ್ದ, ನೋಡ್ ಮರಿ, ನಿನ್ಗೆ ಇಷ್ಟವಾಗಿರೋ ಒಂದು ಪ್ರಾಣಿಯ ಉಡುಪನ್ನು ಆರಿಸ್ಕೋ, ಮುಖವಾಡನು ಹಾಕೊಂಡು ನಮ್ಮ ಅಂಗಡಿ ಮುಂದೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ನಿಂತ್ಕೋ, ಬರೋರ್ನೆಲ್ಲ ಸ್ವಾಗತಿಸು, ಮಕ್ಕಳನ್ನ ವಿಶೇಷವಾಗಿ ಆಕರ್ಷಿಸ್ಬೇಕು, ಆಟ ಆಡಿಸ್ಬೇಕು, ಮಧ್ಯಾಹ್ನದ ಊಟ ನಮ್ಮಲ್ಲೇ ಆಗುತ್ತೆ ಕಣೋ, ನಿಮ್ಗೆ ರಾತ್ರಿ ಮಲ್ಗಕ್ಕೆ ವ್ಯವಸ್ಥೆ ನೀನೇ ಮಾಡ್ಕೋಬೇಕು, ಸಂಬಳ 3,000, ಭಾನುವಾರ ರಜಾ. ಬಾಬುಗೆ ತನ್ನನ್ನೇ ತನ್ನ ನಂಬಕ್ಕಾಗ್ಲಿಲ್ಲ, ಎಲ್ಲ ಕನ್ಸಲ್ಲಿ ನಡೀತಾ ಇದೆಯೇನೋ ಅಂತ ಅನ್ಸ್ತು. ಬಟ್ಟೆ ಅಂಗಡಿ ಕೆಲ್ಸ ಅಂತೂ ತುಂಬಾ ಇಷ್ಟ ಆಯ್ತು. ತನಗಿಷ್ಟ ಆಗಿದ್ ಮೊಲದ ಡ್ರೆಸ್ ಅನ್ನ ಮತ್ತೆ ಮುಖವಾಡವನ್ನ ಬಾಬು ಕೈಗೆ ಎತ್ಕೊಂಡ. ಆವತ್ತಿಂದ ಬಾಬುಗೆ ಒಂದ್ ಕೆಲ್ಸ ಅಂತ ಆಯ್ತು, ಮೊಲದ ಮುಖವಾಡ ಹಾಗೆ ಅದ್ರ ಡ್ರೆಸ್ ಅನ್ನ ಹಾಕೊಂಡು ಅಂಗಡಿ ಮುಂದೆ ನಿಂತ್ಕೊಳ್ಳೋದು, ಮಕ್ಕಳನ್ನ ಆಟ ಆಡಿಸೋದು, ಜನರನ್ನ ಅಂಗಡಿ ಕಡೆಗ್ ಬನ್ನಿ ಅಂತ ಕೈ ಬೀಸಿ ಕರೆಯೋದು, ಮಕ್ಕಳ ಕೈ ಕುಲ್ಕೋದು, ನಗ್ಸೋದು. ಬಾಬುಗಂತೂ ಅವನಿಗೆ ಸಿಕ್ಕಿದ ಕೆಲ್ಸ ತುಂಬಾ ಖುಷಿ ಕೊಟ್ಟಿತ್ತು. ಶ್ರದ್ಧೆಯಿಂದ ತನ್ನ ಕೆಲ್ಸ ಮಾಡಕ್ ಶುರು ಮಾಡ್ದ. ಹೀಗೆ ಸಾಕ್ತಾ ಇತ್ತು, ಮೊಲಣ್ಣ ಅಂತಾನೆ ಬಾಬು ಪ್ರಸಿದ್ಧ ಆಗ್ಬಿಟ್ಟ. ಅಂಗಡಿಗ್ ಬರೋ ಮಕ್ಕಳು ಮತ್ತೆ ಅವ್ರ ಅಪ್ಪ ಅಮ್ಮದ್ರ ಸಂಖ್ಯೆನೂ ಜಾಸ್ತಿ ಆಯ್ತು. ಒಂದು ನಿಮಿಷ ಬಾಬು ಅಂಗಡಿ ಬಾಗ್ಲಿಲ್ದರೂ ಬಣ ಬಣ ಅನ್ಸ್ತಿತ್ತು. ಅಂಗಡಿ ಹತ್ರ ಬಂದಿದ್ ಮಕ್ಕಳೆಲ್ಲ ಬಾಬು ಹತ್ರ ಬರೋಕೆ ಹಾತುರಿತಾ ಇದ್ರು, ಕೈ ಕುಲುಕ್ತಿದ್ರು. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಅಂಗಡಿ ಮುಂದೆ ಒಂದ್ ನೀಲಿ ಮಾರುತಿ ಕಾರ್ ನಿಲ್ತಿತ್ತು. ಅದರಲ್ಲಿ ಒಂದ್ ಸುಂದರವಾಗಿರೋ ಮುದ್ದು ಹೆಣ್ಮಗು, ವಯಸ್ಸು 1-5 ವರ್ಷ ಇರಬಹುದು. ಅಪ್ಪ ಅಮ್ಮನ ಜೊತೆ ಆ ಮಗು ದಿನ ಬಂದು ಕಾರಿಂದ ಇಳಿದು ಬಾಬು ಕೈ ಕುಲುಕ್ತಿತ್ತು. ತನ್ನ ಚೇಷ್ಟೆಗಳಿಂದ ಬಾಬು ಆ ಮಗುಗೆ ಹೊಟ್ಟೆ ಉಣ್ಣಾಗುವಂತೆ ನಗಿಸ್ತಿದ್ದ. ಹೊರಡುವಾಗ ಮಗು ಬಾಬುಗೆ ನಗ್ತಾ ನಗ್ತಾ ಟಾಟಾ ಟಾಟಾ ಅಂತಿತ್ತು. ಪ್ರತಿ ದಿನ 100 ಮಕ್ಕಳು ಅಂಗಡಿಗೆ ಬರ್ತಾ ಇದ್ರು. ಬಾಬುಗೆ ನೀಲಿ ಮಾರುತಿ ಕಾರಲ್ಲಿ ಬರ್ತಿದ್ದ ಆ ಹೆಣ್ಮಗು ಮೇಲೆ ವಿಶೇಷ ಪ್ರೀತಿ. ಪ್ರತಿ ದಿನ ಅವ್ರ ಅಪ್ಪ ಅಮ್ಮನ ಜೊತೆ ಬರ್ತಾ ಇದ್ದ ಆ ಮಗು ಹೆಸರು ಶ್ಯಾಮ್ಲಿ. ಬಾಬು ಎಷ್ಟ್ ಚೆನ್ನಾಗಿದೆ ಹೆಸರು ಅಂತ ಅನ್ಕೊಂಡ. ಶ್ಯಾಮ್ಲಿ ಬಟ್ಟೆ ಅಂಗಡಿಗೆ ಬಂದು ಆ ಮೊಲನ್ ನೋಡೋದು ದಿನನಿತ್ಯದ ರೂಢಿ ಆಯ್ತು. ಮೊಲದ ಜೊತೆ ಆಟ ಆಡೋದು, ಕೈ ಕುಲ್ಕೋದು, ಟಾಟ ಹೇಳೋದು, ದಿನ ಇದೆ ನಡೆದಿತ್ತು. ಶ್ಯಾಮ್ಲಿಗೆ ಕೊಡಕ್ಕೆ ಬಾಬು ಒಂದೊಂದ್ಸಲ ಚಾಕ್ಲೇಟ್ ತಂದಿಟ್ಕೊಳ್ತಿದ್ದ. ಶ್ಯಾಮ್ಲಿಗೆ ತೋರ್ಸೋಕೆ ಅಂತ ಮ್ಯಾಜಿಕ್ ಅನ್ನು ಕಲ್ತ್ಕೊಂಡ. ಮಂತ್ರ ಮಾಡಿ ಗಾಳಿಯಿಂದ ಚಾಕ್ಲೇಟ್ ತೆಗಿಯೋದು, ಇನ್ನೊಂದ್ಸಲ ಜೋಕರ್ ತರ ಮುಖ ಮಾಡಿ ನಗ್ಸೋದು. ಪ್ರೀತಿಯಿಂದ ಶ್ಯಾಮ್ಲಿ ಬಾಬುನ ಮೊಲಣ್ಣ ಅಂತ ಕರಿತಿದ್ಲು. ಮುಖವಾಡ ಹಾಕ್ದೆ ಇರೋ ಬಾಬುನ ಅವಳು ನೋಡೋ ಅವಕಾಶನೇ ಇರ್ಲಿಲ್ಲ. ಅದೊಂದಿನ ಭಾನುವಾರ, ಆ ಬಟ್ಟೆ ಅಂಗಡಿಗೆ ರಜಾ, ಸುತ್ತಾಡ್ಕೊಂಡು ಬರೋಣ ಅಂತ ಬಾಬು ಪೇಟೆಗೆ ಬಂದ. ಅದು ಇದು ನೋಡ್ತಾ ನೋಡ್ತಾ ನಿಧಾನವಾಗಿ ನಡ್ಕೊ ಬರ್ತಾ ಇದ್ದ. ಅಲ್ಲಿ ಅವನ್ ಕಾರ್ ಬಂದ್ ನಿಂತ್ಕೊಳ್ತು, ಅದೇ ಆ ನೀಲಿ ಬಣ್ಣದ ಮಾರುತಿ ಕಾರು. ಕಾರಿಂದ ಶ್ಯಾಮ್ಲಿ ಇಳಿದ್ಲು. ಬಾಬುಗಂತೂ ಸ್ವರ್ಗವೇ ಕೈಗೆಟಕದಷ್ಟು ಖುಷಿಯಾಯ್ತು. ಶ್ಯಾಮ್ಲಿನ ಮಾತಾಡಿಸ್ಬೇಕು ಅಂತ ಬಾಬು ಕಾರ್ ಹತ್ರ ಬಂದ. ಶ್ಯಾಮ್ಲಿ ಅಪ್ಪ ಕಾರಿನ ಬಾಗ್ಲು ಹಾಕ್ತಾ ಇದ್ರು. ಬಾಬು ಖುಷಿಯಿಂದ ಶ್ಯಾಮ್ಲಿ ಅಂತ ಕೂಗ್ದ. ಶ್ಯಾಮ್ಲಿಗೆ ಏನೂ ಅರ್ಥ ಆಗ್ತಿಲ್ಲ. ಶ್ಯಾಮ್ಲಿ, ನಾನು ಬಾಬು ಅಂತ ಖುಷಿಯಿಂದ ಹೇಳ್ದ. ಅವಳನ್ನ ಎತ್ಕೊಳಕ್ ಹೋದ. ಬಾಬು ಮುಖ ನೋಡುತ್ತಲೇ ಶ್ಯಾಮ್ಲಿ ಕಿರ್ಚಿದ್ಲು. ಅಪ್ಪ ಗುಮ್ಮ ಅಂತ ಅವಳ ಅಪ್ಪನ ಹತ್ರ ಓಡೋದ್ಲು. ಅಪ್ಪನನ್ನ ತಪ್ಕೊಂಡು ಅಳೋಕ್ ಶುರು ಮಾಡಿದ್ಲು. ಬಾಬುಗಂತೂ ಒಂದೂ ಅರ್ಥ ಆಗ್ಲಿಲ್ಲ, ಪಿಟ್ಕಂಡ್ ಬಿಟ್ಟ ಹಾಗೆ ನೋಡ್ತಿದ್ದ. ಶ್ಯಾಮ್ಲಿ ಅವರಪ್ಪ ಮುಂದೆ ಬಂದು ಶ್ಯಾಮ್ಲಿನ ಕೈಯಲ್ಲಿ ಹಿಡ್ಕೊಂಡು ಬಾಬು ಕಡೆ ನೋಡಿ ಕೆಂಡ ಕಾರದ್ರು. ಯಾವನು ನೀನು, ಮಗುನ ಹೆದರ್ಸ್ತ್ಯಾ ಅಥವಾ ಚೆನ್ನಾಗ್ ಮಾತಾಡಿ ಮಗುನ ಒತ್ಕೊಂಡ್ ಹೋಗ್ಬೇಕು ಅಂತ ಇದ್ಯಾ? ನಿಂತ್ಕೋ ನಿಂತ್ಕೋ, ನಿಂಗೆ ಹಲ್ಲು ದುರಿಸ್ತೀನಿ ಅಂತ ಹೇಳ್ತಾ ಶ್ಯಾಮ್ಲಿ ಅಪ್ಪ ಬಾಬುಗೆ ಪಠಾರ್ ಅಂತ ಕೆನ್ನೆಗೆ ಹೊಡೆದ್ರು. ಒಂದು ಕ್ಷಣ ಬಾಬುಗೆ ಕಣ್ಣೇ ಕಾಣಿಸ್ಲಿಲ್ಲ, ಎಚ್ಚರನೇ ತಪ್ಪೋಯ್ತು. ಹೊಡೆತದ ನೋವಿಗೆ ಕೂಕ್ಕೊಳಕ್ಕೂ ಆಗ್ಲಿಲ್ಲ, ಹಾಗೆ ಕೂತ್ಕೊಂಡ್ಬಿಟ್ಟ ಬಾಬು. ಶ್ಯಾಮ್ಲಿನ ಕರ್ಕೊಂಡು ಅವರಪ್ಪ ಹೊರಟೋದ್ರು. ಆ ದಿನ ಎಲ್ಲ ಬಾಬು ಮಂಕ ಕೂತ್ಕೊಬಿಟ್ಟಿದ್ದ. 100 ಪ್ರಶ್ನೆಗಳು ಬಾಬುನ ಕಾಡ್ತಾ ಇತ್ತು. ಪ್ರತಿದಿನೂ ಅಷ್ಟ್ ಚೆನ್ನಾಗಿ ಮಾತಾಡಿ ಆಟ ಆಡ್ತಾ ಇದ್ದ ಶ್ಯಾಮ್ಲಿ ಇವತ್ ಯಾಕೆ ನನ್ ಗುರ್ತು ಹಿಡಿಲಿಲ್ಲ? ಶ್ಯಾಮ್ಲಿ ನನ್ನ ಯಾಕೆ ಗುಮ್ಮ ಅಂತ ಕರೆದ್ಲು? ಅವರಪ್ಪ ನನ್ ಯಾಕೆ ಕನ್ನೆಗೊಡಿದ್ರು? ಹೀಗೆ ಸಾಕಷ್ಟು ಪ್ರಶ್ನೆಗಳು ಬಾಬುನ ಕಾಡ್ತಾ ಇದ್ವು, ಉತ್ತರ ಮಾತ್ರ ಹೊಳಿಲೇ ಇಲ್ಲ.
ಯೋಚಿ ಯೋಚಿ ಬಾಬು ಸ್ವರ್ಗೋದ. ನಿದ್ದೆ ಬರ್ಲಿಲ್ಲ, ಊಟ ಮಾಡಕ್ಕೂ ಮನ್ಸಾಗ್ಲಿಲ್ಲ, ತಲೆ ತುಂಬಾ 100 ಗಂಟೆಗಳ ಸದ್ದಾದಂಗೆ, ಕಣ್ ಮುಚ್ಚಕ್ಕೂ ಸಾಧ್ಯ ಆಗ್ಲಿಲ್ಲ. ಬೆಳಗ್ಗೆ ಹೇಳೋ ಹೊತ್ಗೆ ಬಾಬುಗೆ ಮೈಯೆಲ್ಲ ಭಾರ ಅನ್ಸ್ತು, ಹೇಳೋಕ್ಕೂ ಶಕ್ತಿ ಇಲ್ಲ. ಹಿಂದಿನ ದಿನದ ಘಟನೆ ಮನ್ಸಲ್ ಕೊರಿತಿತ್ತು. ಹೇಗೋ ಅಂಗಡಿಗ್ ಬಂದ ಬಾಬು, ಮೈಯಲ್ಲಿ ಜ್ವರ ಇರ್ಬೋದು ಅನ್ಸ್ತು. ಯಾಂತ್ರಿಕವಾಗಿ ಮೊಲದ ಉಡುಪು ಹಾಕೊಂಡು ಮತ್ತೆ ಮುಖವಾಡ ಹಾಕೊಂಡು ಕೆಲ್ಸನ ಮಾಡೋಕ್ ಶುರು ಮಾಡ್ದ. ಆದ್ರೆ ನಿಲ್ಲಕ್ ಕಾಲಲ್ ಶಕ್ತಿನೇ ಇಲ್ಲ ಅನ್ಸ್ತಿತ್ತು, ತಲೆ ಸುತ್ತದಂಗ ಆಗ್ತಿತ್ತು. ಮಲದ ಉಡುಪಲ್ಲೇ ಬಾಬು ಅಂಗಡಿ ಹಿಂದೆ ಇದ್ದಿದ್ದೊಂದ್ ಕೋಣೆಗ್ ಹೋದ. ಮುಖವಾಡ ಕಳ್ಸಿಟ್ಟು ತಲೆ ಮೇಲೆ ಕೈ ಇಟ್ಕೊಂಡು ಟೇಬಲ್ಗೆ ತಲೆ ಕೊಟ್ಟು ಹಾಗೆ ಹೊರಗ್ದ. ಯಾವ ತಿಂತಾನೆ ಶ್ಯಾಮ್ಲಿ 10 ಗಂಟೆಗೆ ಅವ್ರ ಅಪ್ಪ ಅಮ್ಮನ ಜೊತೆ ಬಟ್ಟೆ ಅಂಗಡಿಗ್ ಬಂದ್ಲು. ಅಂಗಡಿ ಬಾಗ್ಲಲ್ಲಿ ಅವ್ರನ್ ಕೈ ಬೀಸಿ ಕರಿಯೋಕೆ ಮೊಲ ಇಲ್ಲ. ಮೊಲಣ್ಣನನ್ನ ತೋರ್ಸು ಅಂತ ಶ್ಯಾಮ್ಲಿ ಅವರಪ್ಪನ್ನ ಕೈ ಹಿಡಿದ್ ಎಳದ್ಲು. ನಾಳೆ ನೋಡಿದ್ರಾಯ್ತು ಶ್ಯಾಮ್ಲಿ ಅಂತ ಹೇಳಿದ್ರು ಅವರಪ್ಪ. ಆದ್ರೆ ಶ್ಯಾಮ್ಲಿ ಪಟ್ಟು ಬಿಡ್ಲಿಲ್ಲ, ನೋಡ್ಲೇಬೇಕು ಅಂದ್ಲು. ಅಂಗಡಿಯವ್ರನ್ನ ಅವರಪ್ಪ ವಿಚಾರಿಸಿದ್ರು. ಮೊಲ ಹಿಂದೆಗಡೆ ಕೋಣೆಯಲ್ಲಿದೆ ಅಂತ ಕೌಂಟ್ರಲ್ ಹೇಳಿದ್ರು. ಶ್ಯಾಮ್ಲಿನ ಕರ್ಕೊಂಡು ಅವರಪ್ಪ ಹಿಂದೆಗಡೆ ಕೋಣೆಗ್ ಬಂದ್ರು. ಬಾಬು ಹಾಗೆ ಇನ್ನು ಟೇಬಲ್ಗೆ ಹೊರಗಿ ಕಣ್ಮುಚ್ಚಿದ್ದ. ಮೊಲದ ಉಡುಪು ಧರಿಸಿದ್ದ ಬಾಬು, ಮೊಲದ ಮುಖವಾಡ ಟೇಬಲ್ ಮೇಲಿತ್ತು. ಶ್ಯಾಮ್ಲಿ ಕೋಣೆಗ್ ಬಂದವಳೆ ಒಂದ್ಸಲ ಸುತ್ತಲೂ ನೋಡಿದ್ಲು. ಬಾಬುವಿನ ಮುಖ ನೋಡುತ್ತಲೆ ಬಾಬು ಅಂದ್ಲು ತನಗ್ ಗೊತ್ತಿಲ್ದೇನೆ. ತಲೆ ಎತ್ ನೋಡ್ದ ಬಾಬು. ಶ್ಯಾಮ್ಲಿನ ನೋಡಿ ದೇಹದ ಜ್ವರವೆಲ್ಲ ಮಾಯ ಆಯ್ತು. ಮೈಯಲ್ಲಿ ಒಂಥರ ಉತ್ಸಾಹ ಉರುಪು ಬಂತು. ಶ್ಯಾಮ್ಲಿ ಅಂದ ಬಾಬು ತನ್ನ ಕಣ್ಣುಗಳನ್ನ ಅರಳಿಸಿ. ದೂರದಲ್ಲಿ ಶ್ಯಾಮ್ಲಿಯವರಪ್ಪ ಗರ್ಬಡದಂಗೆ ನಿಂತ್ಬಿಟ್ರು. ಇದು ಇವತ್ತಿನ ಹಕ್ಕಿಯ ಬಳಗದ ಕತೆ. ಈ ಕತೆಯ ನೀತಿ ಏನು ಅಂದ್ರೆ, ಕೆಲವರು ಯಾಕೆ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಪಶ್ಚಾತ್ತಾಪ ಪಡೋ ಸಮಯ ಬಂದೇ ಬರುತ್ತೆ. ಆ ಒಳ್ಳೆ ಸಮಯಕ್ಕೋಸ್ಕರ ನಾವು ಕಾಯ್ಬೇಕು ಅಷ್ಟೇ. ಆದ್ರಿಂದ ಯಾವ್ದಕ್ಕೂ ಬೇಜಾರ್ ಮಾಡ್ಕೋಬೇಡಿ. ಎಲ್ರಿಗೂ ಒಂದ್ ಸಮಯ ಅನ್ನೋದು ಇದ್ದೇ ಇರುತ್ತೆ. ಇದು ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮ. ಕತೆ ಹೇಳಿದ್ದು ನಾನು ನಿಮ್ಮ ಗೆಳೆಯ ಚಿರಾಕ್ಪಿ ಶೆಟ್ಟಿ. ಮತ್ತೆ ಸಿಗೋಣ, ಬಾಯ್.

0: ಆಕೆಯ ಬಳಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ನೃತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ,
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದೆ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಇದೀಗ 3 ಗಂಟೆ. ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳು. ಸಂಘರ್ಷ್ ಚಿತ್ರದಿಂದಾದ ಕೆಲವು ಹಾಡುಗಳು ಇದೀಗ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಸದಾ ಹೇಳ್ತಿರ್ತೀನಿ ಅಲ್ವಾ, ಬಿಸಿಲೇ ಇರಲಿ, ಮಳೆನೇ ಇರಲಿ, ಚಳಿನೇ ಇರಲಿ, ಗಾಳಿನೇ ಇರಲಿ, ಏನೇ ಇರಲಿ, ಹೊಮ್ ಬಿಸಿಲು ಮಾತ್ರ ಸದಾ ನಿಮ್ಮ ಜೊತೆ ಇರುತ್ತೆ. ಹೊಮ್ ಬಿಸಿಲನ್ನ ಶುರು ಮಾಡುವಂತಹ ಸಮಯ ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸೊ ಹೊಮ್ ಬಿಸಿಲಲ್ಲಿ ಏನಿರುತ್ತೆ, ಕಳೆದ ವಾರಗಳಿಂದ ಒಂದಷ್ಟು ವೆರೈಟಿ ವೆರೈಟಿ ಏನೇನೋ ಒಂದಷ್ಟು ವಿಚಾರಗಳನ್ನ ತಂದು ಟ್ರೈ ಮಾಡ್ತಾ ಇದ್ದೀವಿ. ಆಟಗಳಾಗಿರ್ಬೋದು, ಗೇಮ್ಸು, ಪ್ರಶ್ನೆ ಎಲ್ಲ. ಈ ವಾರ ಏನಿರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ವಾರ ಕೂಡ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಜೊತೆಗೆ ಬಂದಿದ್ದೀನಿ. ಡಿಫ್ರೆಂಟ್ ಅಂದರೆ ತುಂಬ ಡಿಫ್ರೆಂಟ್ ಏನಲ್ಲ, ಈಗಾಗಲೇ ಇದನ್ನು ಕೂಡ ಟ್ರೈ ಮಾಡಿದ್ದೀವಿ ಹೊಮ್ ಬಿಸಿಲಲ್ಲಿ ನಾವು. ಸರಿ, ಏನು ಸಮಾಚಾರ, ಹೇಗೆ ಸಾಗ್ತಾ ಇದೆ ವೀಕೆಂಡ್ ಅಂತ ಸಂದೇಶಗಳನ್ನ ಕಳಿಸ್ಕೊಡಿ ವಾಟ್ಸ್ಆಪ್ ಸಂಖ್ಯೆ 9448090013. ಒಂದು ಹಾಡಿನ ನಂತರ ಕಾರ್ಯಕ್ರಮನ ಶುರು ಮಾಡೋಣ. ಕಮಾನ್, ಬರಲಿ, ನಿಮ್ಮ ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡಿ. ಸಂದೇಶಗಳನ್ನ ಕಳಿಸೋದ್ರ ಮೂಲಕ
1: ಪುನಃ

ಹೋಮ್ ಬಿಸಿಲು ಕೇಳ್ತಾ ಇದ್ರೆ ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಸಂದೇಶಗಳನ್ನ ಕಳ್ಸಿಕೊಡಿಂದ ಯಾರೆಲ್ಲ ಸಂದೇಶಗಳನ್ನ ಕಳ್ಸಿಕೊಡಿದ್ದಾರೆ ನೋಡೋಣ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ವೀಕೆಂಡ್ ಸ್ಪೆಷಲ್ ಏನೂ ಇಲ್ಲ, ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಎಸ್, ನಂದು ಊಟ ಆಯ್ತು, ನಿಮ್ದು ಆಯ್ತಾ? ಸಿದ್ಧಲಿಂಗಮೂರ್ತಿ ಸಿರಿಗರಿಂದ, ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ಹೊಂಬಿಸಿಲಿನ ಜ್ಞಾನ ಕಿರಣಕ್ಕೆ ಕರ್ಣಗಳು ಸಜ್ಜಾಗಿವೆ ಅಂತ ಇದ್ದಾರೆ. ಆಹಾ, ಮಂಜುನಾಥ್ ಅವರೇ, ಇವತ್ತು ಫುಲ್ ರೆಸ್ಟ್ ಮಾಡ್ತಾ ಇದ್ದೀನಿ, ಮಸ್ತಿ ಮೋಜಿ ಮೋಜ್ ಮಾಡ್ತಾ ಇದೀವಿ, ವೀಕೆಂಡ್ ಅಲ್ವಾ ಹಾಗಾಗಿ ಅಂತ ಇದ್ದಾರೆ. ಯಾರು? ದಿಲೀಪ್ ಕಲ್ಯಾಣ್ಕರ್ ಅವರು. ನಾವು ಸಹ ಕಾರ್ಯಕ್ರಮದ ಜೊತೆ ಇದ್ದೀವಿ ಅಂತ ಅನಂತರಾಜ್ ಗೊರಲಡುಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಸಂದೇಶ ಕಳಿಸ್ಕೊಂಡಿದ್ದಾರೆ. ಕೌಸಲ್ಯ ಅವರು ಬನಶಂಕರಿಂದ, ನಾವು ಅಟೆಂಡೆನ್ಸ್ ಅನ್ನ ಮಾರ್ಕ್ ಮಾಡಿದಾಯಿತು ಅಂತ ಇದ್ದಾರೆ. ಹಾಗೆ ಹರೀಶ್ ಮಲೇಶ್ವರ ಅವರು ಸಂದೇಶ ಕಳಿಸ್ಕೊಂಡಿದ್ದಾರೆ. ಹಾಗೆ ನಮಸ್ತೆ ಶುಭ ಮಧ್ಯಾಹ್ನ ಅಂತ ದಿನೇಶ್ ಹೆಗಡೆ ಹರಕೋಡು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ತಡ ಯಾಕೆ ಹೊಂಬಿಸಿಲ್ನ ಶುರು ಮಾಡೋಣ. ಹೊಂಬಿಸಿಲ್ನ ಥೀಮ್ ಇಷ್ಟೇ, ವೆರಿ ಸಿಂಪಲ್. ಇವತ್ತು ನಾನು ಒಂದು ಹಾಡಿನ ಮ್ಯೂಸಿಕ್ ಬಿಟ್ಸನ್ನು ಕಟ್ ಮಾಡಿ, ಕ್ರಾಪ್ ಮಾಡಿ, ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಡಿನ ಮ್ಯೂಸಿಕ್ ಬಿಟ್ಟನ್ನು ಪ್ರಸಾರ ಮಾಡ್ತೀನಿ, ಅದನ್ನು ಕೇಳಿಸ್ಕೊಂಡು ಯಾವ ಹಾಡು, ಯಾವ ಚಿತ್ರದ ಹಾಡು ಅಂತ ನೀವು ಗೆಸ್ ಮಾಡಿ ವಾಟ್ಸಪ್ಪಲ್ಲಿ ಸಂದೇಶಗಳನ್ನ ಕಳಿಸ್ಕೊಡ್ಬೇಕು. ವಾಟ್ಸಪ್ ಸಂಖ್ಯೆ 9484809100013. ಕರೆ ಕೂಡ ಮಾಡಬಹುದು, ದೂರವಾಣಿ ಸಂಖ್ಯೆ 0802228102206. 0802228106 ಕರೆ ಮಾಡಿ ಯಾವ ಗೀತೆ ನಾವು ಪ್ರಸಾರ ಮಾಡಿದ್ದು ಅಂತ, ಯಾವ ಗೀತೆಯ ಮ್ಯೂಸಿಕ್ ಅನ್ನ ಪ್ರಸಾರ ಮಾಡಿದ ಅಂತ ನೀವು ಗೆಸ್ ಮಾಡಿ ಹೇಳಬೇಕು. ಸೊ ತಯಾರಿದಾರಲ್ವಾ? ಈಗ ಮೊದಲಿಗೆ ಯಾವ ಮ್ಯೂಸಿಕ್ ಪ್ರಸಾರ ಆಗ್ತದೆ ಹುಷಾರಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ.

ಇದು ಯಾವ ಹಾಡಲ್ಲಿ ಬರುವಂತಹ ಮ್ಯೂಸಿಕ್ ಬಿಟ್ ಅಂತ ಗೆಸ್ ಮಾಡಿ ಈಗಷ್ಟು ಹೇಳಿದಂತಹ ಸಂಖ್ಯೆಗೆ ಕರೆ ಮಾಡಿ, ಹಾಗೆ ವಾಟ್ಸ್ಆಪ್ ಅಲ್ಲಿ ಸಂದೇಶಗಳನ್ನ ಕಲ್ಸ್ಕೊಡಲಿವರೆಗೂ ಈ ಬ್ಯೂಟಿಫುಲ್ ಟ್ರ್ಯಾಕ್ ನ ಎಂಜಾಯ್ ಮಾಡಿ.

ಸಮಯ 3:14 ಬಿಸಿಲಲ್ಲಿ ಎಲ್ಲರು ಜೊತೆಯಾಗಿ ಸಾಕ್ತಾ ಇದೀವಿ. ಒಂದು ಮ್ಯೂಸಿಕ್ ಬಿಟ್ಟಿನ ಪ್ರಸಾರ ಮಾಡಿ ಅದು ಯಾವ ಹಾಡಿನ ಸಾಲುಗಳು ಯಾವ ಹಾಡಲ್ಲಿ ಬರುವಂತಹ ಮ್ಯೂಸಿಕ್ ಅಂತ ನಾನು ಕೇಳಿದ್ದೆ. ಬಹಳಷ್ಟು ಜನ ಸರಿಯಾಗಿ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಾ. ಯಾರ್ಯಾರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ದಿನೇಶ್ ಹೆಗಡೆ ಹರಕೋಡು ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ಹಾಗೆ ಮೂರ್ತಿ ಕಲ್ಲಹಳ್ಳಿಯಿಂದ, ಎಸ್ಎಂ ಶೋಭಾ ಹಾಸನದಿಂದ, ಬೆಟಗೇರಿ ಸ್ನೇಹ ಮಹಾಲಕ್ಷ್ಮಿ ಅವರು ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ, ಸಿದ್ಲಿಂಗ ಮೂರ್ತಿ ಸಿರಿಗೆರೆಯಿಂದ, ಹಾಗೆ ನೇತ್ರ ಕೆಂಗೇರಿಯಿಂದ, ಮೇಘ ಅಶ್ವಿನಿ ಹುಬ್ಬಳ್ಳಿಯಿಂದ, ಮುತ್ತು ಚಲವಾದಿ ಅವರು ಉತ್ತರ ಸರಿಯಾಗಿದೆ, ಹರೀಶ್ ಮಲ್ಲೇಶ್ವರದಿಂದ, ಸುಮಿತ್ರ ಅವರು ಸಂಡೂರಿನಿಂದ, ಆನೆಸ್ಟ್ ಆಗಿ ನನಗೆ ಗೊತ್ತಿಲ್ಲಪ್ಪ ಮಂಜುನಾಥ್ ಅಂತ ಹೇಳ್ತಾ ಇದ್ದಾರೆ, ಸುದರ್ಶನ್ ರಾಜ್ ಗೋಪಾಲ್ ನಗರದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ, ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ, ಹಾಗೆ ಮಾಲಾ ಮಾಚೋಹಳ್ಳಿಯಿಂದ, ಬಿದ್ಯು ಪ್ರಕಾಶ್, ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಹಾಯ್ ಮಂಜುನಾಥ್ ಅಂತ ಇದ್ದಾರೆ. ಯಾರು ಡೇವಿಡ್ ನೋಬಲ್ ಅವರು ಮುನಿರಬಾದ್ ಡ್ಯಾಮ್ನಿಂದ. ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. ಏನು ಉತ್ತರ ನೀವೇ ಕಳಿಸ್ಕೊಟ್ಟಿದ್ದೀರಾ? ಪ್ರೀತಿಗಾಗಿ ಸಿನಿಮಾದ ಕಣ್ಣಿನಲ್ಲೇ ಕನಸಿದೆ ಅನ್ನೋ ಗೀತೆ ಇದಾಗಿತ್ತು. ಹರಿಹರನ್ ಅವರ ಕಂಠದಲ್ಲಿ ಬಂದಂತಹ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಎಸ್ ಎ ರಾಜ್ಕುಮಾರ್. ಆಕ್ಚುಲಿ ಇದು ಮಲಯಾಳಂನ ಅನಿಯತಿ ಪ್ರಭು ಸಿನಿಮಾದ ರೀಮೇಕ್ ಆಗಿತ್ತು. ಕನ್ನಡದಲ್ಲಿ ಮುರುಳಿ, ಹಾಗೆ ಶ್ರೀಮುರುಳಿ, ಹಾಗೆ ಶ್ರೀದೇವಿ ವಿಜಯಕುಮಾರ್ ಅವರು ಕಾಣಿಸ್ಕೊಂಡಿದ್ರು. ರಾಮು ಅವರು ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದರು. ಇನ್ಫ್ಯಾಕ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ರಾಮು ಅವರು ಕಾಮನ್ ಆಗಿ ಸ್ವಮೇಕ್ ಚಿತ್ರಗಳನ್ನು ಮಾತ್ರ ಮಾಡ್ತಾ ಇದ್ದರು. ಒರಿಜಿನಲ್ ನೇಟಿವ್ ಸ್ಟೋರಿಗಳನ್ನು ಯಾವತ್ತೂ ಕೂಡ ರೀಮೇಕ್ಗೆ ಕೈ ಹಾಕಿರಲಿಲ್ಲ. ರೀಮೇಕನ್ನು ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಬಟ್ ಈ ಸಿನಿಮಾಗೆ ಫಾರ್ಚುನೇಟ್ಲಿ ರೀಮೇಕ್ ಮಾಡೋದಕ್ಕೆ ಒಪ್ಕೋತಾರೆ. ಅವರು ರೀಮೇಕ್ ಮಾಡಿದಂತಹ ಮೊದಲ ಸಿನಿಮಾ ಇದಾಗಿತ್ತು. ಯಾವುದು? ಪ್ರೀತಿಗಾಗಿ. ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಅಂದ್ರೆ ಎರಡನೆಯ ಮ್ಯೂಸಿಕ್ ಬಿಟ್ ಯಾವ ಹಾಡು ಅಂತ ಗೆಸ್ ಮಾಡಬೇಕು. ಮ್ಯೂಸಿಕ್ ಬಿಟ್ ಹೀಗಿದೆ, ಕೇಳಿ ಎಂಜಾಯ್ ಮಾಡಿ.

0: ಪ್ರಶ್ನೆಗಳು ಬಹಳ ಸುಲಭ ಇದೆ ಅನ್ಸುತ್ತೆ, ಹಾಗಾಗಿ ಬಹಳಷ್ಟು ಜನ ಅಲ್ಲ, ಎಲ್ಲರೂ ಸರಿಯಾಗಿ ಉತ್ತರ ಕೊಡ್ತಾ ಇದ್ರೆ, ಬಹಳಷ್ಟು ಜನ ಉತ್ತರ ಕೊಡ್ತಾ ಇದ್ರೆ. ನಮ್ಮ ಸ್ನೇಹಿತರು ಸರಿಯಾಗಿ ಗೆಸ್ ಮಾಡಿ ಏನಲ್ಲಿದ್ದಾರೆ ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ನಮಸ್ಕಾರ ಮಂಜುನಾಥ್ ಗುರುಗಳೇ, ಆರಾಮಿದ್ದೀರಿ?
0: ಸಕ್ಕದಾಗದೇನ್ರಿ, ನೀವ್ ಹೆಂಗದಿರಿ?
1: ನಾವು ಆರಾಮಾಗಿದ್ದೀವ್ರಿ. ಕಿಷ್ಕಿಂದ ನಗರ ಭತ್ತದ ನಾಡು ಗಂಗಾವತಿಯಿಂದ ಈರಣ್ಣ ಮಾಡುವ ಶುಭ ಮಧ್ಯಾಹ್ನದ ಶುಭ ನಮಸ್ಕಾರಗಳು.
0: ಶುಭ ನಮಸ್ಕಾರಗಳು. ಊಟ ಆಯ್ತಾ?
1: ಊಟ ಇನ್ನು ಆಗಿಲ್ರಿ, ಮಾಡ್ಬೇಕು. ರೇನ್ಬೋ ಕಾರ್ಯಕ್ರಮ ನೀವ್ ಬಂದ್ರಿ, ಒಳ್ಳೆ ಕಾರ್ಯಕ್ರಮ ತಂದ್ರಿ,
0: ನನ್ಗೆ ಹೋಳಿಗೆ ತಿಂದಷ್ಟು ಖುಷಿ ಆತ್ರಿ.
1: ವಿವಿಧ ಭಾರತಿ ಮಾಡಿ ಒಂದ್ 6 ತಿಂಗಳ ಮಾಡಿಲ್ಲ, ನಿಮ್ ರೇನ್ಬೋಕ್ ಮಾಡಿ ಕೂಡ ಒಂದ್ 4 ತಿಂಗಳ ಮಾಡಿರ್ಲಿಲ್ಲ, 4-5 ತಿಂಗಳ ಇವತ್ತು ಮಾಡಿದೀನಿ ನಂಗೆ.
0: ಓಕೆ ಓಕೆ ಸೂಪರ್. ಮತ್ತೆ ಯಾವ ಹಾಡು ಅಂತ
1: ಮಾತ್ರ ಕೇಳೋದ್ ಬಿಡೋದಿಲ್ಲ.
0: ಓ ಸೂಪರ್, ಸದಾ ಹೀಗೆ ಕೇಳ್ತಾ ಇರಿ. ಯಾವ ಹಾಡು ಅಂತ ಗೊತ್ತಾಯ್ತಾ?
1: ಗೊತ್ತಾಯ್ತ್ರಿ, ಕೆಂಡ ಸಂಪಿಗೆ ಚಿತ್ರದಲ್ಲಿ ಕನಸಲು ನಡೆಸುವ ಒಂದು ಹಾಡಿದೆಯಲ್ಲ.
0: ಎಸ್, ಹೇಗ್ ಗೆಸ್ ಮಾಡಿದ್ರಿ ಸರ್, ಫೇವ್ರೇಟ್ ಆ ಹಾಡು ನಿಮ್ಗೆ?
1: ಇಲ್ಲ, ನಾನು ರೇಡಿಯೋ ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಮೆಲೋಡೀಸ್ ರಾಕ್ ಆಗಿ ಎಲ್ಲವನ್ನು ಇಲ್ಲೇ ಆಕಾಶವಾಣಿ ಕೇಳಿ, ಅದೇ ನಮಗೆ ಜ್ಞಾನ ಭಂಡಾರ ಪ್ರತಿದಿನ ಕೇಳ್ತಾನೆ ಇರ್ತೀವಿ. ಹಂಗಾಗಿ ಎಲ್ಲ ಮಾಹಿತಿ, ಮನೋರಂಜನೆ, ಜ್ಞಾನ, ವಿಜ್ಞಾನ, ಸಂಗೀತ, ಸಾಹಿತ್ಯ, ಹಾಡುಗಾರ ಎಲ್ಲ ಬರ್ತಲ್ರಿ.
0: ಓಕೆ, ಹಂಗೆ ಒಂದ್ 2 ಸಾಲ ಬಿಟ್ಬಿಡ್ರಿ.
1: ಸರಿ, ಅದ್ ಬರಲ್ ಬಿಡ್ರಿಪ್ಪ.
0: ಶುರು ಮಾಡಿದ್ರಿ, ಫುಲ್ ಹಾಡ್ಬೇಕು ಈಗ ಒಂಚೂರು ಆದ್ರು.
1: ಇಲ್ಲ ಗುರುಗಳ, ದಯವಿಟ್ಟು ಕ್ಷಮಿಸಿ, ಅದ ಮೆಲೋಡಿ ಸಾಂಗ್ ನಂಗೆ ಬರೋದು.
0: ಪರವಾಗಿಲ್ಲ, ಒಂದ್ 2 ಸಾಲ ಹೇಳಿ, ಜಾಸ್ತಿ ಬೇಡ.
1: ಬೇಡ ಬಿಡ್ರಿ, ನನಗೆ ಅದಿಷ್ಟ ಆಗಲ್ಲ. ಪ್ರೀತಿಗಾಗಿ ಬಂತಲ್ಲ, ಅದನ್ನ ಹಾಡಂದ್ರೆ ಹಾಡ್ತಿದ್ದೆ.
0: ಹೌದಾ? ಪರವಾಗಿಲ್ಲ, ಓಕೆ ಹಾಡಿ, ಅದನ್ನೇ ಹಾಡಿ.
1: ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ಮನಸಿದೆ, ಬೆಳ್ಳಿ ಮೋಡ ತಿಳಿ ಚಂದಿರ ಬಂದಂತೆ, ನನ್ನ ಬೆಳ್ಳಿ ಗೊಂಬೆ ಬರುತ್ತಾಳೆ.
0: ಚೆನ್ನಾಗಿ ಹಾಡಿದ್ರಿ.
1: ಅವಳ ಪ್ರೀತಿಗಾಗಿ. ಹಾ ಸರ್,
0: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡ್ತೀರಿ, ಧನ್ಯವಾದ. ವಾಟ್ಸ್ಆಪ್ ಅಲ್ಲಿ ಯಾರು ಈ ಉತ್ತರ ಕೊಟ್ಟಿದ್ದಾರೆ ನೋಡೋಣ. ನೇತ್ರ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ, ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ. ಮಾಲ ಮಾಚುಹಳ್ಳಿಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಶ್ರೀನಿವಾಸ್ ಹೊಸಕೋಟೆಯಿಂದ ಗೆಸ್ ಮಾಡಿದ್ದಾರೆ. ಹಾಗೆ ದಿನೇಶ್ ಅವರು ಮತ್ತೊಮ್ಮೆ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಎಸ್ ಎಂ ಶೋಭಾ ಹಾಸನದಿಂದ. ನೇತ್ರಾ ಕೆಂಗೇರಿಯಿಂದ. ಕಾರ್ಯಕ್ರಮ ಹೀಗೆ ಕೇಳ್ತಾ ಇವಾಗ ಕೇಳ್ತಾ ಇದ್ದೀವಿ ಅಂತ ನಮಸ್ಕಾರ ರೀ ಮಂಜುನಾಥ್ ಅಂತ ಸ್ನೇಹಿತರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಯಾರು? ಶ್ರೀಕಾಂತ್ ಗೋಡಕಿಂಡಿ ಅವರು. ಪ್ರೆಸೆಂಟ್ ಅಂತ ಕುಮಾರ್ ಬಂಗಾರಿ ಆಟೋ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದ ಮುಂದಿನ ಟ್ಯೂನ್ ಯಾವ್ದಾಗಿರುತ್ತೆ ತಿಳ್ಕೊಳ್ಳೋಣ. ಈಗ ಟಫ್ ಮಾಡೋದು ಅಥವಾ ಈಸಿ ಮಾಡೋದ ಗೊತ್ತಾಗ್ತಾ ಇಲ್ಲ. ಕಷ್ಟ ಮಾಡೋದ, ಈಸಿ ಮಾಡೋದ, ಓಕೆ ನೋಡುವ. ಒಂದು ಕಷ್ಟ ಇರೋದೇ ಕೊಟ್ಬಿಡೋಣ, ಏನಂತೀರಾ? ಈಗ ಕೇಳಿ. ಗೊತ್ತಾಯ್ತಾ ಯಾವುದು ಅಂತ? ಖಂಡಿತ ಸ್ವಲ್ಪ ತಲೆಗೆ ಹುಳ ಬಿಟ್ಕೋಬೇಕಾಗುತ್ತೆ. ಇನ್ನೊಂದ್ಸಲ ಪ್ರಸಾರ ಮಾಡ್ತೀನಿ ಕೇಳಿ. ಇದು ಯಾವ ಹಾಡು, ಯಾವ ಚಿತ್ರದ ಹಾಡು ಅಂತ ಗೆಸ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 9409901013 ಅಥವಾ ದೂರವಾಣಿ ಸಂಖ್ಯೆ 0802-22281206 ಕರೆ ಮಾಡಿ ನೀವು ಉತ್ತರಗಳನ್ನ ಕೊಡಬಹುದು. ಕಳೆದ ಪ್ರಶ್ನೆಗೆ ಉತ್ತರ ಇದಾಗಿತ್ತು. ಲಾಸ್ಟ್ ಪ್ರಶ್ನೆಗೆ, ಕೆಂಡ ಸಂಪಿಗೆ ಚಿತ್ರದ ಕನಸಲ್ಲಿ ನಡೆಸು ಅನ್ನೋ ಗೀತೆ, ಅದೇ ಗೀತೆ ಈಗ ನಿಮ್ಮ ಮುಂದೆ.

0: एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಈಗಷ್ಟೇ ಕೇಳಿದ ಪ್ರಶ್ನೆಗೆ ಉತ್ತರ ಏನು, ಮೂರನೇ ಪ್ರಶ್ನೆಗೆ ಉತ್ತರ ಏನು ಅಂತ ತಿಳ್ಕೊಳ್ಳೋಣ ನ್ಯಾಯವಾಣಿ ಕಾರ್ಯಕ್ರಮದ ನಂತರ. ಸಮಯ 3:30. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
4: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರಿಯಾ ಪಿವಿ ಅವರು. ಮೇಡಮ್ ನಮಸ್ಕಾರ.
5: ನಮಸ್ತೆ ಸರ್.
4: ಯಾವುದೋ ಒಂದು ಸರ್ಕಾರಿ ಕಚೇರಿ ಇರುತ್ತೆ, ಅಲ್ಲಿ ಒಬ್ಬರಿಗೆ ಏನೋ ಒಂದು ಕೆಲಸ ಆಗಬೇಕಾಗಿರ್ತದೆ, ಹೋಗಿ ಆ ಕೆಲಸ ಮಾಡ್ಕೋಬೇಕಂತಂದ್ರೆ ತುಂಬಾ ಕಷ್ಟ ಆಗ್ತಿರ್ತದೆ. ಏನೋ ಒಂದು ಲಂಚ ರುಷ್ವತ್ತುಗಳನ್ನ ಏನೋ ಕೇಳ್ತಿರ್ತಾರೆ, ಅವರು ಕೇಳೋ ರೀತಿಯಲ್ಲಿ ಏನೋ ಒಂದು ಮಾಡ್ತಿರ್ತಾರೆ ಅಥವಾ ಬೇಕು ಅಂತಾನೆ ಮುಂದಾಗ್ತಿರ್ತಾರೆ. ಅವಾಗ ಇದೇನು ಈ ತರ ಮಾಡ್ತಿದಾರಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದೇ ಆಫೀಸ್ನಲ್ಲಿ ಇರುವಂತಹ ಅಧಿಕಾರಿಗಳಿಗೂ ಹೇಳೋಂಗಿಲ್ಲ, ಬೇರೆ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅವಾಗ?
5: ಅದೇ ಈಗ ಒಂದು ಮಾತಿದೆ ಸರ್, ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ದೇವರ ಕೆಲಸ ಅಂತ ಹೇಳ್ತಾರೆ. ಅಲ್ಲಿರುವಂತ ದೇವರುಗಳಿಗೆ ನಾವು ಕಾಣಿಕೆ ಹಾಕಿದ್ರೆ ಮಾತ್ರ ಪ್ರಸಾದ ಕೊಡುವಂತದ್ದು ಅಂತ ಹೇಳಿದ್ರೆ, ಈಗ ಎಲ್ಲರೂ ನಾವು ಎಲ್ಲಾ ಅಧಿಕಾರಿಗಳ ಲಂಚ ತಗೊಳ್ತಾರೆ ಅಂತ ಹೇಳಿಲ್ಲ. ಒಂದು ಡೈರೆಕ್ಟ್ ಆಗಿಲ್ಲ ಅಂದ್ರು ಇಂಡೈರೆಕ್ಟ್ ಆಗಿ ಹಣದ ಬೇಡಿಕೆಯನ್ನು ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಹಣ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ. ಆಗ ನಮ್ಮ ನಾಗರಿಕ ಏನ್ ಮಾಡ್ತಾನೆ, ನಂಗೆ ಯಾವಾಗ್ಲೂ ಯಾರು ಮನೆ ಮಠ ಬಿಟ್ಟು ಬರೋದು, ಕೆಲಸ ಕಡಲ್ದಾಡೋದು ಅಂತ ತಿಳ್ಕೊಂಡು ಕೆಲವರು ದುಡ್ಡು ಕೊಡ್ಲಿಕ್ಕೆ ಮುಂದಾಗ್ತಾರೆ. ನಿಜವಾಗಿ ಅದು ಕಾನೂನು ಬಾಹಿರ. ದುಡ್ಡು ಕೊಟ್ಟು ಅಂತ ಹೇಳಿದ್ರೆ ಆ ಒಂದು ವಾರದ ಕೆಲಸವನ್ನು ಇವತ್ತೇ 5 ನಿಮಿಷದಲ್ಲಿ ಆ ಕ್ಷಣದಲ್ಲೇ ಮಾಡಿಕೊಳ್ಳುವಂತ. ಈಗ ಯಾರಿಗಾದ್ರೂ ಅಂತಹ ಸನ್ನಿವೇಶಗಳು ಬಂದ್ರೆ ಅಥವಾ ಅಂತಹ ಅನ್ನೋದು ಹಣದ ಬೇಡಿಕೆ ಇಟ್ಟಂತದ್ದು ಬಂದ್ರೆ ಖಂಡಿತವಾಗಿ ದೂರನ್ನು ಕೊಡುವಂತಹ ಅವಕಾಶ ನಮ್ಮ ಕಾನೂನಿನಲ್ಲಿ ಇದೆ.
4: ಯಾರಿಗೆ ಕೊಡ್ಬೇಕು
5: ದೂರನ್ನು ಕೊಡ್ಬೇಕು ಅಂತ ಹೇಳಿದ್ರೆ, ಮೇನ್ ಆಗಿ ಪ್ರೂಫ್ ಇಟ್ಕೋಬೇಕು. ಡೈರೆಕ್ಟ್ ಆಗಿ ಅವನು ಹಣ ಕೇಳ್ತಿದ್ದಾನೆ ಅಂತ ಅಧಿಕಾರಿ ಹಣ ಕೇಳ್ತಿದ್ದ ಬಾಯಿ ಮಾತಿನಲ್ಲಿ ಆಗಲ್ಲ,
4: ನಡೆಯಲ್ಲ.
5: ಯಾವುದೇ ಒಂದು ನಮ್ಮ ನ್ಯಾಯಾಲಯದಲ್ಲಿ ಕೇಸ್ ನಡಿಬೇಕಾದ್ರೂ ಅಷ್ಟೇ, ಮೇನ್ ಆಗಿ ಕರೆಕ್ಟ್ ಆದಂತ ಸಾಕ್ಷಿ ಬೇಕು. ಸಾಕ್ಷಿ ಇದ್ರೆ ಮಾತ್ರ ತನಿಖೆಯನ್ನು ಮಾಡುವಂತಹದ್ದಾಗಿರ್ಬೋದು ಅಥವಾ ತಪ್ಪಿತಸ್ಥನಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಅವಕಾಶ ಇರುವಂತಹದ್ದು. ಪ್ರೂಫ್ ಅಲ್ಲಿ ಯಾವ್ದು ಅಂತ ಹೇಳಿದ್ರೆ, ಒಂದು ಕಾಲ್ ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಅವನು ಹಣಕ್ಕೆ ಬೇಡಿಕೆ ಇಟ್ಟಂತಹ ವಿಡಿಯೋಗಳಾಗಿರ್ಬೋದು, ಅದೆಲ್ಲವೂ ಸಹ ಪ್ರೂಫ್ ಇದ್ದಲ್ಲಿ ನಾವು ಇಮಿಡಿಯೇಟ್ ಆಗಿ ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಬೇಕಾಗುತ್ತೆ. ಅವರು ಖಂಡಿತವಾಗಿ ಪ್ರೂಫ್ ಇದ್ದ ತಕ್ಷಣದಲ್ಲಿ ನಮಗೆ ಅವರು ಬೆಂಬಲವನ್ನು ನೀಡ್ತಾರೆ.
4: ಅಂದ್ರೆ ಲೋಕಾಯುಕ್ತ ಕಚೇರಿಗೆ ಹೋಗಿ ದೂರು ಕೊಡ್ಬೇಕಾ?
5: ಹೌದು. ಈಗ ಕೆಲವರಿಗೆ ಏನಂತ ಹೇಳಿದ್ರೆ, ಓಪನ್ ಆಗಿ ಹೇಳಲಿಕ್ಕೆ ಧೈರ್ಯ ಇರಲ್ಲ. ಈಗ ನಾವು ಲೋಕಲ್ ಆಗಿ ಯಾವಾಗ್ಲೂ ಡೈಲಿ ನೋಡುವಂತ ಅಧಿಕಾರಿಗಳು, ನಾನೆಲ್ಲಾದ್ರೂ ಅವರು ಮಾಡಿದಂತ ತಪ್ಪನ್ನು ಪಬ್ಲಿಕ್ ಮಾಡಿದ್ರೆ ನಂಗೆ ನೆಕ್ಸ್ಟ್ ಫ್ಯೂಚರ್ ತೊಂದರೆ ಆಗ್ತದೋ ಅಂತ ಹೇಳ್ಕೊಂಡು ಹೇಳದೆ ಸುಮ್ಮನೆ ಇರ್ತಾರೆ. ಅಂತವರಿಗೂ ಸಹ ಕಾನೂನಿನಲ್ಲಿ ಒಂದು ಅವಕಾಶ ಇದೆ, ಒಂದು ಸಹಾಯವಾಣಿ ಇದೆ 1964 ಅಂತ ಹೇಳ್ಕೊಂಡು, 1964 ಅಂತೇಳಿ, ಅದು ಆಂಟಿ ಕರಪ್ಷನ್ ಅಂತ ಹೇಳುವಂತ ಒಂದು ಸಹಾಯವಾಣಿ. ನಿಮಗೆ ಏನೇ ಅಂತ ಸಮಸ್ಯೆಗಳು ಬಂದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ದೂರನ್ನ ಸಲ್ಲಿಸಬಹುದಾಗ್ತದೆ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಏನು ಲೋಕಾಯುಕ್ತರು ರೈಡ್ ಮಾಡುವಂತಹದ್ದು, ಕೆಲವೊಂದು ಸಲ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಅವರೇ ಒಂದು ಹಣವನ್ನು ಕೊಡ್ತಾರೆ, ಒಂದು ಅದೇನು ಪೌಡರ್ ಏನೋ ಅವರ
4: ಕೊಟ್ಟು ನೇರವಾಗಿ ರೆಡ್ ಹ್ಯಾಂಡ್ ಆಗಿ
5: ಅರೆಸ್ಟ್ ಮಾಡ್ತಾರೆ. ಹೌದು, ಆ ಅಮೌಂಟ್ ಅಲ್ಲಿ ಅವರಿಗೆ ಸಾಕ್ಷಿ ಕೂಡ ಡೈರೆಕ್ಟ್ ಆಗಿ ಸಿಗ್ತದೆ. ಇದಕ್ಕೆ ಶಿಕ್ಷೆ ಎಷ್ಟಪ್ಪ ಅಂತ ಹೇಳಿದ್ರೆ, ಅಂತಹ ಅಧಿಕಾರಿಗಳು ಸಿಕ್ಕಾಕೊಂಡಂತಹ ಪಕ್ಷದಲ್ಲಿ ಸಾಕ್ಷಿ ವಿಚಾರಣೆಯಾಗಿ ಜಡ್ಜ್ಮೆಂಟ್ ಆದಂತಹ ಸಂದರ್ಭದಲ್ಲಿ 3 ವರ್ಷದಿಂದ 7 ವರ್ಷ ತನಕ ಶಿಕ್ಷೆಯನ್ನು ಸಹ ಯಾವ ಅಧಿಕಾರಿ ಮಾಡಿರ್ತಾನೆ ಅವನಿಗೆ ಶಿಕ್ಷೆಗೆ ಗುರಿಪಡಿಸ್ತಾರೆ.
4: ಮತ್ತೆ ಅವನು ಸೇವಾ
5: ಒಂದು
4: ದಸ್ತಾವೇಜಿನಲ್ಲಿ ಎಲ್ಲಾ ದಾಖಲೆಗಳಾಗ್ತವೆ.
5: ಹೌದು,
4: ಸೇವೆಯಲ್ಲಿ ತುಂಬಾ ಒಂದು ದೊಡ್ಡ ಕಪ್ಪು ಚುಕ್ಕೆ. ಅದಕ್ಕೆ ಆಮೇಲೆ ಎಲ್ಲರೂ ಸಾರ್ವಜನಿಕರು ಮಾತಾಡೋದೇನಂದ್ರೆ, ಸರ್ಕಾರ ಅವರಿಗೆ ವೇತನ ಕೊಡುತ್ತೆ, ಆದರೂ ಕೂಡ ಇನ್ನೊಬ್ಬರ ಹಣಕ್ಕಾಗಿ ಇವರು ತಪ್ಪಲ್ವಾ ಅದು? ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಇದು ಕಾನೂನು ಬಾಹಿರ ಯಾವ್ದಿರುತ್ತೆ ಅದು ನೋಡ್ಕೋಬೇಕು, ಅದನ್ನ ಎಲ್ಲಿ ದೂರು ಕೊಡಬೇಕು ಅದನ್ನು ಕೊಡಬೇಕು. ಈ ರೀತಿ ಯಾರಾದರೂ ಲಂಚಕ್ಕೆ ಏನಾದರೂ ಕೇಳ್ತಿದ್ರೆ ಅದನ್ನ ಖಂಡಿತವಾಗಿ ಲೋಕಾಯುಕ್ತರ ಗಮನಕ್ಕೆ ತರಬಹುದು, ಅಥವಾ

0: ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
1: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 3:37 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆವೆಲು ಕನ್ನಡ ಕಾಮನವೆಲು 101.3 FM. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸ್ನೇಹಿತರು ರೆಡಿ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ
1: ಮಂಜುನಾಥ್.
0: ನಮಸ್ಕಾರ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್ ಮಂಜುನಾಥ್, ನೀವು ಹೇಗಿದ್ದೀರಾ?
0: ನಾನ್ ಸಖದಾಗಿದ್ದೀನಿ. ಪ್ರಶ್ನೆಗೆ ಉತ್ತರ ಗೊತ್ತಾಯ್ತಾ?
1: ಖಂಡಿತ ಗೊತ್ತಾಯ್ತು.
0: ಎಸ್, ಹೇಳಿ ಉತ್ತರ.
1: 2002 ಪಿಕ್ಚರ್ ಪರ್ವ ಅಂತ ಹೇಳ್ಬಿಟ್ಟು,
0: ಹೌದು,
1: ಸುನಿಲ್ ಕುಮಾರ್ ದೇಸಾಯಿ ಡೈರೆಕ್ಟ್ ಮಾಡಿರೋ ಫಿಲಮ್. ವಿಷ್ಣುವರ್ಧನ್ ಇಸ್ ದೇರ್ ಇನ್ ಆಸ್ ಎ ಹೀರೋ ಇನ್ ದಿಸ್ ಫಿಲಮ್. ಈ ಹಾಡು ಸಾಧನೆ ಪರಮಪದ ಅಂತ ಹೇಳ್ಬಿಟ್ಟು ಶುರು ಆಗತ್ತೆ. ಆ ಹಾಡಾಗಿದೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಹಾಡಿರುವ ಹಾಡಿದು.
0: ಹೌದು. ಸಿನಿಮಾ ನೋಡಿದಿರಾ ಪರ್ವ?
1: ಖಂಡಿತ ನೋಡಿಲ್ಲ.
0: ಓಕೆ, ಇಟ್ಸ್ ತುಂಬಾ ಚೆನ್ನಾಗಿರೋ ಮೂವಿ. ಏನು ಸಂಗೀತ ಮತ್ತೆ ನೃತ್ಯ ಎರಡರ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ.
1: ಸುನಿಲ್ ಕುಮಾರ್ ದೇಸಾಯಿ ಒಂದು ಕೆಲವು ಪಿಕ್ಚರ್ ಗಳನ್ನ ನೋಡಿದ್ದೀನಿ, ನಿಷ್ಕರ್ಷ, ಉತ್ಕರ್ಷ, ಹಾಗೆ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ಒಂದು 4-5 ಕ್ಷಣ ಪಿಕ್ಚರ್ ಗಳನ್ನ
0: ನೋಡಿದ್ದೀನಿ. ಇದನ್ನ ಮಸ್ಟ್ ವಾಚ್ ಈ ವೀಕೆಂಡ್ ಅಲ್ಲಿ ನೋಡಿ, ಚೆನ್ನಾಗಿದೆ ಆಕ್ಚುಲಿ ಸಿನಿಮಾ.
1: ಖಂಡಿತ ನೋಡ್ತೀನಿ. ಅದು ಒಂದು ವಿಷ್ಣುವರ್ಧನ್ ಒನ್ ಆಫ್ ಮೈ ಫೇವರೇಟ್ ಹೀರೋ. ಐ ಆಮ್ ಗೋಯಿಂಗ್ ಟು ವಾಚ್ ಇಟ್.
0: ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ. ನೀವು ಉತ್ತರ ಸರಿಯಾಗಿತ್ತು. ಹೀಗೆ ಕಾರ್ಯಕ್ರಮ ಕೇಳ್ತೀರಿ, ಕರೆ ಮಾಡ್ತೀರಿ. ಯಾರೆಲ್ಲ ವಾಟ್ಸ್ಆಪ್ ಅಲ್ಲಿ ಉತ್ತರಗಳನ್ನ ಕಳ್ಸಿಕೊಟ್ಟಿದ್ದಾರೆ ನೋಡೋಣ. ಈ ತರ ಹೊಸ ಹಾಡುಗಳನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ, ದಯವಿಟ್ಟು ಹಳೆ ಹಾಡುಗಳ ಬಗ್ಗೆ ಪ್ರಶ್ನೆ ಕೇಳಿ ಪ್ರಯತ್ನ ಮಾಡೋಣ ಅಂತ ಮೀನಾಕ್ಷಿ ಅವರು 8ನೇ ಮೈಲಿಂದ ಹೇಳ್ತಾ ಇದ್ದಾರೆ. ಇದು ಹೊಸ ಹಾಡೇನಲ್ಲ ಮೇಡಮ್, ಹಳೆ ಹಾಡೆ ಅಂದ್ರೆ 2002 ಕಾಲಘಟ್ಟದ ಹಾಡಿದು. ಕಾರ್ಯಕ್ರಮ ಶುರು ಆಯ್ತಾ ಅಂತ ವಾಣಿಶ್ವರು ಧಾರವಾಡದಿಂದ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮ ಶುರುವಾಗಿ ಹತ್ರ 1/2 ಗಂಟೆ ದಾಟಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಉತ್ತರ ಗೆಸ್ ಮಾಡಿದ್ದಾರೆ, ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರ ಉತ್ತರ ಸರಿಯಾಗಿದೆ, ಹರೀಶ್ ಮಲ್ಲೇಶ್ವರ ಅವರ ಉತ್ತರ ಸರಿಯಾಗಿದೆ, ನಂತರ ಎಸ್ ಎಂ ಶೋಭಾ ಹಾಸನದಿಂದ ಶ್ರೀನಿವಾಸ್ ಹೊಸಕೋಟೆ ಅವರ ಉತ್ತರ ಸರಿಯಾಗಿದೆ. ಮಾಲಾ ಮಾಚೋಹಳ್ಳಿಯಿಂದ ಸರಿಯಾಗಿ ಎಸ್ ಮಾಡಿದ್ದಾರೆ, ಹಾಗೆ ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ಅವರ ಉತ್ತರ ಸರಿಯಾಗಿದೆ, ನೇತ್ರಾ ಕೆಂಗೇರಿಯಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಪರ್ವ ಚಿತ್ರದ ಸಾಧನೆ ಪರಮಪದ ಅನ್ನೋ ಗೀತೆ. ಇದೇ ಗೀತೆಯನ್ನ ಈಗ ಪ್ರಸಾರ ಮಾಡ್ತೀವಿ, ಒಂಚೂರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಡು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಏನು ಆ ಒಂದು ಮಾನ್ಸೂನ್ಗಳ ಸೀಸನ್ಗಳು ಏನಿದೆ ಎಲ್ಲವನ್ನ ಅದ್ಭುತವಾಗಿ ತಮ್ಮ ಹಾಡಿನಲ್ಲಿ ಸೃಷ್ಟಿ ಮಾಡಿದ್ದಾರೆ ಹಂಸಲೇಖಾ ಅವರು. ಹಾಗೆ ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಅದ್ಭುತವಾದ ಗಾಯನ ಇದೆ ಈ ಹಾಡಲ್ಲಿ. ಮುಂದಿನ ಪ್ರಶ್ನೆ ಗೊತ್ತಾಗ್ಬೇಕು ಅಲ್ವಾ? ಮುಂದಿನ ಪ್ರಶ್ನೆಯ ಬಿಟ್ ಮ್ಯೂಸಿಕ್ ಬಿಟ್ ಹೇಗಿದೆ ಕೇಳಿ, ಯಾವ ಹಾಡು ಗೆಸ್ ಮಾಡಿ. ಇದು ಯಾವ ಹಾಡು ಗೆಸ್ ಮಾಡಿ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ.
2: ನೆಸರ ನಗೆ ಮೊಗವ ಹೊತ್ತಾಗ,
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
2: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಸ್ತಿಲಿನಲ್ಲಿ ಸಾಕ್ತಾ ಇದ್ದೀವಿ. ಸುನಿ ಕ್ವಿಜ್ ನಡೀತಾ ಇದೆ ಕಾರ್ಯಕ್ರಮದಲ್ಲಿ. ನಾನು ಈಗಷ್ಟೇ ಕೇಳಿದಂತಹ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಕಳಿಸ್ಕೊಡಿದ್ದಾರೆ ಅಂತ ನೋಡೋಣ. ಸುಭಾನ್ ಕೋರಿಯವರು ಹಂಪಸಾಗರದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ವಾಣಿಶಿ ಅವರು ಕ್ಲೂ ಕೊಡಿ ಅಂತ ಇದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ. ಎಸ್ ಎಂ ಶೋಭಾ ಹಾಸನದಿಂದ ಶ್ರೀನಿವಾಸ್, ಹೊಸಕೋಟೆಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ ಹ್ಯಾಬಿಲ್ ರಾಘವೇಂದ್ರ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ನಾಗರಾಜ್ ಚೌಹಾಣ್ ರಾಯಚೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ವರಲಕ್ಷ್ಮಿ ಪೀಣ್ಯಾದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು. 2009 ತೆರೆ ಕಂಡಂತಹ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ದಿಗಂತ್ ಹಾಗೂ ಐಂದ್ರಿತಾ ರೈಯವರ ಮುಖ್ಯ ಭೂಮಿಕೆಯಲ್ಲಿ ಬಂದಂತಹ ಸಿನಿಮಾ ಮನಸಾರೆ, ಅದೇ ಸಿನಿಮಾದ ಎಲ್ಲೋ ಮಳೆಯಾಗಿದೆ ಎಂದು ಅನ್ನೋ ಗೀತೆಯ ಮ್ಯೂಸಿಕ್ ಅನ್ನು ನಾನು ಪ್ಲೇ ಮಾಡಿದ್ದೆ. ಆ ಟೈಮಲ್ಲಿ ಸಿರಿ ಪತ್ರಕರ್ತರು, ನೀವು ರಿಮೇಕ್ ಸಿನಿಮಾಗಳಿಂದ ಬೋರ್ ಆಗಿದ್ರೆ ಅಥವಾ ನೇಟಿವಿಟಿ ಕಥೆಗಳು ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ಈ ಸಿನಿಮಾನ ಮಸ್ಟ್ ವಾಚ್ ಸಿನಿಮಾ, ತಪ್ಪದೇ ನೋಡುವಂತಹ ಸಿನಿಮಾ, ಕನ್ನಡದ ನೇಟಿವಿಟಿ ಇರುವಂತಹ ಸಿನಿಮಾ ಅಂತ ಎಲ್ಲರೂ ಕೂಡ ಬರೆದಂತಹ ಅಪ್ರಿಷಿಯೇಟ್ ಮಾಡಿದಂತಹ ಸಿನಿಮಾ ಇದಾಗಿತ್ತು.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: Non-Stop Sunday. Non-Stop
1: Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸಮಯ 3:58. ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿಯಾದ ಉತ್ತರ ಕಳ್ಸಿಕೊಡಿದ್ದಾರೆ ಅಂತ ನೋಡೋದಾದ್ರೆ ಧಾರವಾಡದಿಂದ ರೇಖಾ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ. ಹಾಗೆ ಕ್ವಶನ್ ಪೇಪರ್ ತುಂಬಾ ಕಷ್ಟ ಆಗಿತ್ತು ಅಂತ ಡೇವಿಡ್ ಅವರು ಹೇಳ್ತಾ ಇದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಬಿರೂರಿನಿಂದ ಗೆಸ್ ಮಾಡಿದ್ದಾರೆ. ಹಾಗೆ ಹಾಬಿಲ್ ರಾಘವೇಂದ್ರ ಅವರು ಎಸ್ಎಂ ಶೋಭಾ ಹಾಸನದಿಂದ, ಪ್ರವೀಣ್ ಕುಮಾರ್ ಬನೀರ್ಘಟ್ಟದಿಂದ, ನಾಗರಾಜ್ ಚೌಹಾಣ್ ರಾಯಚೂರಿನಿಂದ ಗೆಸ್ ಮಾಡಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನೇತ್ರಾ ಕೆಂಗೇರಿಯಿಂದ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಶಿವ ಮಾಚೇನಹಳ್ಳಿಯಿಂದ ಈ ಎಲ್ಲರ ಉತ್ತರ ಸರಿಯಾಗಿತ್ತು. ಇದು ಯಾವ ಚಿತ್ರದ ಗೀತೆ ಅಂತ ನೀವು ಈಗಲೂ ಕೂಡ ಯೋಚನೆ ಮಾಡ್ತಾ ಇದ್ರೆ ಇದು ಅವರಿವರ ಜೊತೆ ಸೇರಿದೆ ಅನ್ನೋ ಗೀತೆಯಾಗಿತ್ತು. ಜರಾಸಂಧ ಚಿತ್ರದ ಗೀತೆ ಇದಾಗಿತ್ತು. ನಿಗಮ್ ಹಾಗೂ ಅನುರಾಧ ಭಟ್ ಅವರ ಕಂಠದಲ್ಲಿ ಮೂಡಿ ಬಂದಂತಹ ಗೀತೆಗೆ ಸಾಹಿತ್ಯ ಬರೆದಿದ್ದು ಶಶಾಂಕ್ ಅವರು, ಸಂಗೀತ ಅರ್ಜುನ್ ಚನ್ಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೊಂ ಬಿಸಿಲಿನ ವಿಶೇಷ. ಹೊಂ ಬಿಸಿಲಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ಪ್ರಶ್ನೆಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಮಿಸ್ ಮಾಡದೆ ಪ್ರತಿದಿನ ಹೊಂ ಬಿಸಿಲನ್ನು ಕೇಳಿ ಮಧ್ಯಾಹ್ನ 3 ಗಂಟೆಗೆ.

ಮಿಕ್ಸ್ಡ್ ಮೆಲೋಡಿಯನ್ನ ಶುರು ಮಾಡುವಂತಹ ಸಮಯ. ಮಿಕ್ಸ್ಡ್ ಮೆಲೋಡಿಯಲ್ಲಿ ಎಲ್ಲರೂ ಒಂದಷ್ಟು ಚಂದದ ಗೀತೆಗಳನ್ನ ಕೇಳ್ತಾ ಸಾಗೋಣ, ಒಂದು ವಿಚಾರದ ಜೊತೆಗೆ. ಇವತ್ತಿನ ವಿಷಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಾಗ ನೀವು ಕಲಿತಂತಹ ಒಂದು ವಿಷಯ ಏನು? ನಾವು ರೆಡ್ ಲೈಟ್ ಅಲ್ಲಿ ನಿಂತ ತಕ್ಷಣ ಏನ್ ಮಾಡ್ತೀವಿ? ಹಾರ್ನ್ ಹೊಡಿತೀವಿ, ಬೇಗ ಗ್ರೀನ್ ಸಿಗ್ನಲ್ ಬರ್ಲಿ ಅಂತ ಕೋಪ ಮಾಡ್ಕೋತೀವಿ, ಫೋನ್ ನೋಡ್ತೀವಿ, ಯಾರನ್ನೋ ಬ್ಲೇಮ್ ಮಾಡ್ತೀವಿ, ಯಾರಿಗೋ ಬೈತೀವಿ. ಆದ್ರೆ ಒಂದಿನ ಯೋಚನೆ ಮಾಡಿ ನೋಡಿ, ಆ 60 seconds ಇದೆ, ಅದ್ರಲ್ಲಿ ಕೋಪ ಮಾಡ್ಕೊಂಡ್ರು ಮಾಡ್ಕೊಳ್ದೆ ಇದ್ರು ಕೂಡ 60 seconds ಆದ್ಮೇಲೆ ಆಟೋಮೆಟಿಕ್ ಆಗಿ ಗ್ರೀನ್ ಸಿಗ್ನಲ್ ಬಂದೇ ಬರುತ್ತೆ. ಅಟ್ ದಿ ಸೇಮ್ ಟೈಮ್ ಎಷ್ಟೋ ಟ್ರಾಫಿಕ್ ಅಲ್ಲಿ ನಾವು ನಿಂತಾಗ ಎಷ್ಟೊಂದು ದೃಶ್ಯಗಳು ನಮ್ಮ ಕಣ್ಣಿಗೆ ಬಿದ್ದಿರುತ್ತೆ. ಆ ಅಂಥದ್ರಲ್ಲಿ ಒಂದಷ್ಟು ದೃಶ್ಯಗಳು ನಮ್ಮ ಮನಸ್ಸನ್ನ ಬದಲಾಯಿಸಿರುತ್ತೆ, ನಮ್ಮನ್ನ ಯೋಚನೆಗೆ ಈಡು ಮಾಡಿರುತ್ತೆ. ಓ, ಈ ಥರನೂ ಯೋಚನೆ ಮಾಡ್ಬೋದಲ್ವಾ, ಬದುಕು ಈ ಥರನೂ ಇದೆ ಅಲ್ವಾ ಅಂತ ಒಂದಷ್ಟು ದೃಶ್ಯಗಳು ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿಸಿರುತ್ತೆ. ಅಂಥ ಯಾವುದಾದ್ರೂ ದೃಶ್ಯಗಳು ನಿಮಗೆ ಕಣ್ಣಿಗೆ ಬಿದ್ದಿದ್ರೆ, ನಿಮ್ಮ ಮನಸ್ಸಿಗೆ ಅರ್ಥ ಆಗಿದ್ರೆ, ಅರಿವಾಗಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9448009100 9408090103 ನಿಮ್ಮ ಸಂದೇಶಗಳು ಬರಲಿ. ಒಂದಷ್ಟು ಚಂದದ ಬ್ಯೂಟಿಫುಲ್ ಹಿಂದಿ ಟ್ರ್ಯಾಕ್ಸ್ಗಳು ನಿಮಗಾಗಿ ಇವೆ, ಕೇಳ್ತಾ ಇರಿ.

ಸಮಯ 4:07 ನೀವು ಕೇಳ್ತಾ ಇದೀರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM ಮಿಕ್ಸ್ಡ್ ಮೆಲೋಡಿಸ್ ಅಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಂದು ವಿಚಾರ ಕೇಳಿದೆ, ನಾವು ಟ್ರಾಫಿಕ್ ಅಲ್ಲಿ ಯಾವ್ದಾದ್ರೂ ಒಂದಷ್ಟು ದೃಶ್ಯಗಳನ್ನು ನೋಡಿ ನಮ್ಮ ಮನಸ್ಸು ಪರಿವರ್ತನೆ ಆಗಿದ್ರೆ ಅದನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದೆ. ಬದುಕಿನಲ್ಲಿ ನಾವು ಪ್ರತಿ ಕ್ಷಣವೂ ಕೂಡ ಏನೇನಾದ್ರೂ ಕಲಿಬಹುದು. ಎವ್ರಿ ಡೇ ಇಸ್ ಎ ನ್ಯೂ ಡೇ, ಎವ್ರಿಥಿಂಗ್ ಇಸ್ ಎ ನ್ಯೂ ಥಿಂಗ್ ಟು ಲರ್ನ್ ಅಲ್ವಾ. ಹಾಗಾಗಿ ಕಲಿಯುವ ಮನಸ್ಸಿದ್ರೆ, ಏನೇನಾದ್ರೂ ಅರ್ಥ ಮಾಡ್ಕೊಳ್ಳೋ ಮನಸ್ಸಿದ್ರೆ, ಪ್ರತಿಯೊಂದು ಜಾಗದಲ್ಲೂ ನಮ್ಗೆ ಏನಾದ್ರೂ ಒಂದು ಕಲಿಯುವಂಥದ್ದು ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಟ್ರಾಫಿಕ್ ಸಿಗ್ನಲ್ಲಿ ನಿಮಗೆ ಕಲಿಯೋದಕ್ಕೆ ಯಾವ ಅಂಶ ಸಿಕ್ತು ಅಂತ ನಾನು ಕೇಳಿದೆ. ಬಹಳಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಯಾರ್ಯಾರೆಲ್ಲ ಏನೇನು ಅಂಶಗಳನ್ನ ತಿಳ್ಕೊಂಡಿದ್ದಾರೆ. ಅಂಥ ಟ್ರಾಫಿಕ್ ಜಂಜಾಟದಲ್ಲೂ ಕಿರಿಕಿರಿಯಲ್ಲೂ ಕೂಡ ನಾವು ನಮ್ಮ ಮನಸ್ಸನ್ನು ತೆರೆದು, ಕಣ್ಣುಗಳನ್ನು ತೆರೆದು ಪ್ರಪಂಚವನ್ನು ನೋಡಿದ್ರೆ ಎಷ್ಟೊಂದು ಅಂಶಗಳು ಸಿಗುತ್ತೆ ಗಮನಿಸೋದಕ್ಕೆ. ಪ್ರಣವ್ ಅವರು ಮಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಇವತ್ತು ನಾನು ರಸ್ತೆಯಲ್ಲಿ ಹೋಗಬೇಕಾದ್ರೆ ಅದೇ ತುಂಬ ಜಾಮ್ ಆಗಿತ್ತು. ಬೆಳಗ್ಗೆ 10:30 ಟೈಮಲ್ಲಿ ವೀಕೆಂಡು ಅಂದರೂ ಕೂಡ ಟ್ರಾಫಿಕ್ ಆಗಿತ್ತು. ಅವಾಗ ಒಂದು 10 ವರ್ಷದ ಹುಡುಗ 70 ವರ್ಷದ ಅಜ್ಜಿಯನ್ನು ರಸ್ತೆ ದಾಟಿಸ್ತಾ ಇದ್ದ. ಅದು ನೋಡಿ ನನಗೊಂಥರ ಲಿಟ್ರಲಿ ಫೀಲ್ ಆಯಿತು ನನಗೆ. ಅಯ್ಯೋ, ಪುಟ್ಟ ಮಗು ಎಷ್ಟು ಚೆನ್ನಾಗಿ ಸಹಾಯ ಮಾಡ್ತಾ ಇದೆ. ಎಷ್ಟೋ ಬಾರಿ ನಾವು ನಮ್ಮನೆಯವ್ರನ್ನೂ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ, ಅಲ್ಲಿ ಬಿಟ್ಟು ಬಾ, ಇಲ್ಲಿ ಬಿಟ್ಟು ಬಾ ಅಂತ ಕೇಳಿದ್ರು ಕೂಡ ಬಿಟ್ಟು ಬರೋದಿಲ್ಲ. ಈ ಹುಡುಗ ರಸ್ತೆ ದಾಟಿಸೋದನ್ನು ನೋಡಿ ನನಗೊಂಥರ ಮನಸ್ಸು ಕಲಕ್ತು. ಅಯ್ಯೋ, ಆ ಕಡೆ ರಸ್ತೆ ದಾಟಿಸೋದು ಅಷ್ಟೇ, ಇಟ್ಸ್ ಅ ವೆರಿ ತುಂಬ ಚಿಕ್ಕ ಕೆಲಸ. ಅದು ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ, ಅವ್ರಿಗೆಷ್ಟು ಸಹಾಯ ಆಗುತ್ತೆ, ಸಹಾಯ ಮಾಡಿದ್ಮೇಲೆ ನಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ನನಗೆ ಅರಿವಾಯಿತು. ಆಗ ನನಗೊಂಥರ ಬೇಜಾರು ಆಯಿತು, ಖುಷಿನೂ ಆಯಿತು. ನೆಕ್ಸ್ಟ್ ಟೈಮು ಯಾರಾದರೂ ಸಹಾಯ ಕೇಳಿದ್ರೆ, ಅಥವಾ ನನ್ನ ಕಣ್ಣಿಗೆ ಯಾರಾದರೂ ಆ ಥರ ರಸ್ತೆ ದಾಟೋದಕ್ಕೆ ವಯಸ್ಸಾದವರು ಕಷ್ಟಪಡ್ತಾ ಇದ್ದರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಥಾಟ್ ನನಗೆ ಬಂದಿದೆ. ಇನ್ಮೇಲೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಟ್ರಾಫಿಕ್ಕಲ್ಲಿ ನೀವು ಕಲ್ತಂಥ ಅಂಶ ಯಾವುದು, ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿದಂತಹ ದೃಶ್ಯ ಯಾವುದಾದ್ರೂ ಇದ್ರೆ, ಘಟನೆ ಯಾವುದಾದ್ರೂ ಇದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9408091013. ಇವತ್ತು ಬ್ಯೂಟಿಫುಲ್ ಟ್ರ್ಯಾಕ್ ಮೂಡ್ ಬರ್ತಾ ಇದೆ, ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಗೀತೆ ಕೂಡ. ಕೇಳಿ, ಎಂಜಾಯ್ ಮಾಡಿ. ಯಾವ ಗೀತೆ ಇದನ್ನು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ.

ಕುಮಾರ್ ಬಂಗಾರಿ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಸರ್, ತಾಳ್ಮೆಯನ್ನ ಕಲಿಬೇಕು, ತಾಳ್ಮೆಯನ್ನ ಕಲ್ತಿದ್ದೀನಿ. ಜಸ್ಟ್ ಈಗ ತಾನೇ ಕಣ್ಮುಂದೆ ನಡೆದ ಘಟನೆ, ಒಬ್ಬ ಹುಡುಗ ಸಿಗ್ನಲ್ ಜಂಪ್ ಮಾಡೋ ಆತರ ಪಟ್ಟು ಕೆಳಗಡೆ ಬಿದ್ದ್ಬಿಟ್ಟ. ಒಂದು ನಿಮಿಷ ಕಾದಿದ್ರೆ ಆ ಹುಡುಗ ಬೀಳ್ತಾ ಇರಲಿಲ್ಲ. ಮಲ್ಲತ್ತಹಳ್ಳಿ ಬ್ರಿಡ್ಜ್ ಮೇಲೆ ಈ ಘಟನೆ ನಡೀತು. ಅದಕ್ಕೆ ತಾಳ್ಮೆ ಅನ್ನೋದು ಮುಖ್ಯ ಅಲ್ವಾ ಅಂತ ಹೇಳ್ತಾ ಇದಾರೆ ಕುಮಾರ್ ಬಂಗಾರಿ ಅವರು, ಆಟೋ ಬೆಂಗಳೂರಿನಿಂದ. ಹೌದು ನೋಡಿ, ನಾವು ಎಲ್ಲ ಇದ್ರೂ ಕೂಡ ತಾಳ್ಮೆಯಿಂದ ಇರಬೇಕು, ಸ್ಪೆಷಲಿ ಟ್ರಾಫಿಕ್ಕಲ್ಲಿ ತುಂಬ ಎಚ್ಚರವಾಗಿರಬೇಕು. ಅಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆರ್ ಜಿ ಅವರಿಗೆ ನಮಸ್ಕಾರ ಅಂತ ಎಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಹಳ ವರ್ಷದ ಮಾತು, ನಮ್ಮ ತಂದೆ ಜೊತೆ ಬೆಂಗಳೂರಿಗೆ ಹೋದಾಗ ವಿಧಾನಸೌಧ ನೋಡೋ ಆಸೆಯಿಂದ ಒತ್ತಾಯ ಮಾಡಿದೆ. ಹೋಗೋದಕ್ಕೆ ಅವಕಾಶ ಆಯಿತು. ಆಗ ಯಾವುದೋ ಒಂದು ಜಾಗದಲ್ಲಿ ಟ್ರಾಫಿಕ್ ದಾಟಬೇಕಾಯಿತು. ಆಗ ಶಾಲೆಯಲ್ಲಿ ಮಾಸ್ಟರ್ ಹೇಳಿದ ನೆನಪಾಗಿ ಜೀಬ್ರಾ ಪಟ್ಟಿಯನ್ನು ದಾಟಿ ಆಚೆ ಹೋಗಬೇಕು ಅಂತ ನೆನಪಾಯಿತು. ಧೈರ್ಯದಿಂದ ಆ ಕಡೆಯಿಂದ ಈ ಕಡೆಯಿಂದ ದಾಟಿಸಿದ್ರು ತಂದೆಯವರು, ಅದು ನೆನಪಾಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಥಿಯಾ ತೂನೆ ಕ್ಯಾಕಿ ಹಾಡು ತುಂಬ ಚೆನ್ನಾಗಿದ್ದು, ಪ್ರಸಾರ ಮಾಡೋದಕ್ಕೆ ಧನ್ಯವಾದ ಅಂತ ವಾಣಿಶ್ಯವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಈ ಹಾಡನ್ನ ಎಷ್ಟು ಬಾರಿ ಕೇಳಿದ್ರು ಕೂಡ ನನಗೆ ತೃಪ್ತಿ ಇಲ್ಲ, ಅಷ್ಟು ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ. ಬಹಳಷ್ಟು ಜನ ತಮ್ಮ ಪಾಠ ತಾವೇನು ಕಲ್ತಿದ್ದಾರೆ ಅಂತ ಹಂಚ್ಕೊಂಡಿದ್ದಾರೆ. ಖಂಡಿತ ಆ ಸಂದೇಶಗಳನ್ನ ಓದ್ತೀನಿ. ಅಲ್ಲಿವರೆಗೂ ಒಂದಷ್ಟು ಬ್ಯೂಟಿಫುಲ್ ಗೀತೆಗಳು ಮೂಡಿ ಬರುತ್ತೆ, ಕೇಳ್ತಾ ಇರಿ, ಎಂಜಾಯ್ ಮಾಡಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 4:34 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಮಿಕ್ಸ್ಡ್ ಮೆಲೋಡಿಸ್ ಅಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು RJ ಮಂಜುನಾಥ್. ನಮಸ್ತೆ ಸರ್, ಎಲ್ಲ ಹಾಡುಗಳು ಚೆನ್ನಾಗಿದೆ, ಮಿಕ್ಸ್ಡ್ ಮೆಲೋಡಿ ಹೆಸರು ಚೆನ್ನಾಗಿದೆ, ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದಾರ ಅಂತ ರಾಜೇಶ್ವರಿ ಕೊಟ್ರೇಶ್ ಗಗನ್ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ಶ್ರೀಧರಯ್ಯ AG ಹಳ್ಳಿ ಅವರು ಟ್ರಾಫಿಕ್ ನಲ್ಲಿ ನಿಂತಿದ್ದಾಗ ಮುಂದೆ ಆಟೋ ಇತ್ತು, ಅದ್ರ ಹಿಂದೆ ಕಷ್ಟವೇ ಜೀವನದ ಮೆಟ್ಟಿಲು ಅನ್ನೋ ಸಾಲುಗಳು ನನ್ನ ಚಿಂತನೆಗೆ ಹಚ್ಚಿದ್ವು. ಹೊಟ್ಟೆಪಾಡಿಗಾಗಿ ನಾವು ದಿನನಿತ್ಯ ಮಾಡೋ ಕೆಲಸಗಳು ಇದನ್ನೇ ಸೂಚಿಸುತ್ತೆ. ಅನುಭವದ ಮಾತುಗಳು ಎಂದಿಗೂ ನಿಜವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ನಮ್ಮೂರಿನಿಂದ ಬೀದರ್ ಕಡೆಗೆ ಹೋಗಬೇಕಾದ್ರೆ ಗುಲ್ಬರ್ಗಾ ಸಿಟಿಯಲ್ಲಿ ಸಿಗ್ನಲ್ ಬಿದ್ದಿರೋ ಸಂದರ್ಭದಲ್ಲಿ ಸಾಕಷ್ಟು ದೃಶ್ಯಗಳನ್ನ ನೋಡ್ತಾ ಇರ್ತೀನಿ. ಅದರಲ್ಲೂ ಅದಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ಪುಟ್ಟ ವಸ್ತುಗಳನ್ನ ಸಿಗ್ನಲ್ನಲ್ಲಿ ಮಾರ್ತಾ ಇರ್ತಾರೆ. ಅದೆಲ್ಲಾನು ನೋಡಿದಾಗ ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತು ಅನ್ನಿಸ್ತಾ ಇರುತ್ತೆ. ಯಾಕಂದರೆ ನಮ್ಮ ಬಾಲ್ಯದಲ್ಲಿ ನಮಗೆ ಈ ರೀತಿಯ ಗಂಭೀರ ಜವಾಬ್ದಾರಿಗಳು ಇರಲಿಲ್ಲ. ಬದುಕು ಎಷ್ಟು ವಿಚಿತ್ರ ನೋಡಿ ಅಂತ ಅಯ್ಯಣ್ಣ ನಾಯಕ ಪಾಮನಕಲ್ಲೂರವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಸಂದೇಶಗಳಿವೆ, ಖಂಡಿತ ಎಲ್ಲರ ಸಂದೇಶಗಳನ್ನ ಕೂಡ ಓದ್ತೀನಿ. ನೀವು ಕೂಡ ಸಂದೇಶ ಕಳಿಸ್ಕೊಡ್ಬಹುದು. ವಾಟ್ಸಾಪ್ ಸಂಖ್ಯೆ 9484901013. ನೀವು ಟ್ರಾಫಿಕ್ನಲ್ಲಿ ಕಂಡಂತಹ ಯಾವ ದೃಶ್ಯ ನಿಮ್ಮ ಮನಸ್ಸನ್ನು ಬದಲಾಯಿಸ್ತು, ನಿಮ್ಮನ್ನ ಚಿಂತೆಗೆ ಈಡು ಮಾಡ್ತು ಅಂತ ಸಂದೇಶಗಳನ್ನ ಕಳಿಸ್ಕೊಡಿ.

ಅಲ್ಯಾರೋ ಜವಾಬ್ದಾರಿಗಳನ್ನ ಹೊತ್ತು ಸಾಗೋರು, ಇನ್ಯಾರೋ ಹೆಗಲ ಮೇಲೆ ಭಾರವನ್ನು ಹೊತ್ತಿರೋರು, ಇನ್ಯಾರೋ ಬೀದಿಯಲ್ಲಿ ಸಾಕ್ತಾ ಇರೋರು, ಇವರೆಲ್ಲರನ್ನ ಕಂಡಾಗ ಮನಸ್ಸು ನಿಜವಾಗ್ಲೂ ಕಲ್ಕತ್ತೆ ಅಲ್ವಾ? ಹೃದಯ ತುಂಬಿ ಬರುತ್ತೆ, ಭಾರ ಆಗತ್ತೆ ಹೃದಯ. ಒಳ್ಳೆ ವಿಚಾರ ತಗೊಂಡಿದ್ದೀರಾ, ಒಳ್ಳೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರ ಅಂತ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕಿರಿ ತಾಲೂಕು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬದುಕಲ್ಲಿ ತುಂಬ ಕಷ್ಟ ಇರುತ್ತೆ, ಬೇರೆಯವರೆಲ್ಲ ಕಷ್ಟಪಟ್ಟು ದುಡಿತಾ ಇರೋದನ್ನ ನೋಡಿದಾಗ ಮನಸ್ಸು ಬೇಜಾರಿಗೆ ತಾನಾಗೆ ತಾನು ನುಕ್ಕೊಳ್ಳುತ್ತೆ ತನ್ನ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ವೆಂಕಟೇಶ್ ಅಣ್ಣಿಗೇರಿ ಅವರು ಹೇಳ್ತಾ ಇದ್ದಾರೆ. ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಾ ಅಂತ ಶಮಣೂರಿನಿಂದ ಸೋಮಶೇಖರ್ ಅವರು ಸಂದೇಶ ಕಳಿಸ್ಕೊಡಿದ್ರೆ, ನಾನು ಸಕ್ಕದಾಗಿದ್ದೀನಿ, ನೀವು ಹೇಗಿದ್ದೀರಾ? ಜಗದೀಶ್ ಟೈಲರ್ ಅವರು ಗೋಪನಹಳ್ಳಿಯಿಂದ, ಚಿತ್ರದುರ್ಗ ಜಿಲ್ಲೆಯಿಂದ, ಆಟೋ ಹಿಂಬದಿಯಲ್ಲಿ ಬರ್ತಿದ್ದ ಸ್ವಾಮಿ ವಿವೇಕಾನಂದರು ನೋಡಿ, ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ದುಡಿದು ಸವಿಯೋದು ಮೇಲು ಅನ್ನೋ ಸಾಲ್ಗಳನ್ನ ಕಂಡಿದೆ ಸರ್ ಒಮ್ಮೆ ಟ್ರಾಫಿಕ್ಕಲ್ಲಿ, ಅದು ತುಂಬ ಇಷ್ಟ ಆಯಿತು ನನಗೆ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳನ್ನ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಹಾಡು ತುಂಬ ಚೆನ್ನಾಗಿದೆ ಅಂತ ವಿಜಯ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಸಮಯ 4:48, ಬದುಕು ನಮಗೆ ಪ್ರತಿನಿತ್ಯ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಕೂಡ ನಮಗೆ ಪಾಠ ಕಲಿಸ್ತಾ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ದ ಓನ್ಲಿ ಥಿಂಗ್ ಇಸ್ ನಾವು ಅದನ್ನ ನೋಡೋದಕ್ಕೆ ರೆಡಿ ಇರಬೇಕು, ಅದನ್ನ ಸ್ವೀಕರಿಸೋದಕ್ಕೆ ರೆಡಿ ಇರಬೇಕು, ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ನಮ್ಗಿರ್ಬೇಕು ಅಷ್ಟೇ. ಏನಂತೀರಾ? ಈ ಟ್ರಾಫಿಕ್ ಆದ್ರೆ ಏನು, ಏಕಾಂತವಾಗಿ ಒಬ್ಬರೇ ಕೂತಾಗಲು ಕೂಡ ಎಷ್ಟೊಂದು ಆಲೋಚನೆಗಳು ಬರುತ್ತೆ. ಇದಾಗಿತ್ತು ಹೊತ್ತಿನ ಈ ಹೊತ್ತಿನ ವಿಶೇಷ, ಈ ಸಮಯದ ವಿಶೇಷ, ಈ ಪ್ರಸಾರದ ವಿಶೇಷ. ಮಿಕ್ಸ್ಡ್ ಮೆಲೋಡಿಸಲ್ಲಿ ನಾವು ಟ್ರಾಫಿಕ್ ಅಲ್ಲಿ ಕಂಡಂತಹ ದೃಶ್ಯಗಳು, ಯಾವ ದೃಶ್ಯಗಳು ನಿಮ್ಮ ಮನಸ್ಸನ್ನ ಬದಲಾಯಿಸ್ತು ಅಂತ ನಾವು ಮಾತಾಡೋದು. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ. ಸೊ 60 ಸೆಕೆಂಡ್ ಅಲ್ಲಿ ಎಷ್ಟೊಂದು ಜನ ಧಾವಿಸ್ತಾ ಇರ್ತಾರೆ, ಶಾಲೆಗೆ ಹೋಗ್ತಾ ಇರ್ತಾರೆ, ವಯೋವೃದ್ಧರು ಇರ್ತಾರೆ, ವಾಹನ ಸಂಚಾರ ಇರುತ್ತೆ, ಜೀವನದ ನಾನಾ ಮುಖಗಳು ಕಂಡು ಬರುತ್ತೆ. ಈ ಒಂದು ನಿಮಿಷ ನಮಗೆ ತಾಳ್ಮೆ ಶಿಸ್ತು, ಸಮಯದ ಮೌಲ್ಯ ಮತ್ತೆ ರಸ್ತೆ ಸುರಕ್ಷತೆಯ ಮಹತ್ವವನ್ನ ಗಮನಿಸುತ್ತೆ. 60 ಸೆಕೆಂಡ್ ಅಲ್ಲಿ ಜೀವನಾನೇ ಒಂದು ರೌಂಡ್ ಹಾಕೊಂಡು ಬರಬಹುದು, ಅಷ್ಟು ಘಟನೆಗಳು ಕಣ್ಣಿಗೆ ಸಿಗುತ್ತೆ ಅಂತ ಹೇಳ್ತಾರೆ, ನಿಜ ಅಲ್ವಾ? ಸೊ ಬದುಕಲ್ಲಿ ಪ್ರತಿ ಕ್ಷಣ ಕಲಿತಾರಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೇ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ, ಮತ್ತೆ ಸಿಗೋವರೆಗೂ ಏನು ಮಾಡಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆ.

ಕೇಳಿ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೇ, ನಿಮ್ಮ ಒಂದು ಗೀತೆಯನ್ನು ಹಾಡಲು ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898-98, ಮತ್ತೊಂದು ಫೋನ್ ಸಂಖ್ಯೆ 200-312, STD ಕೋಡ್ ಸಂಖ್ಯೆ 08532. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಒಂದು ಅಕ್ಷರದ ಗೀತೆಯನ್ನು ಹಾಡಬೇಕಾಗಿ ತಮ್ಮಲ್ಲಿ ನಿಮ್ಮ ಒಂದು ಗಾನದ ಮೂಲಕ ನಮ್ಮ ಜೊತೆ ಹಾಡಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ಈಗ ನಮ್ಮ ಮೊದಲನೆಯ ಒಂದು ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಾನು ಹಾಡುವಂತಹ ಒಂದು ಗೀತೆ ಬಂದುಬಿಟ್ಟು ಈ ಬಂಧನ ಚಿತ್ರದ ಗೀತೆ, ವಿಷ್ಣುವರ್ಧನ್ ಅವರ ನಟನೆಯಲ್ಲಿ

0: ಬಣ್ಣ. ನಾನು ಕೊಟ್ಟಿರುವಂಥ ಒಂದು ಅಕ್ಷರ ಬಂದುಬಿಟ್ಟು ಣ ಅಕ್ಷರ. ಈ ಒಂದು ಅಕ್ಷರದ ಮೂಲಕ ಮೊದಲನೇ ಕಾಲರ್ ಯಾರು ಅಂಥೇಳಿ ನೋಡೋಣ. ಹಲೋ
1: ಹಲೋ
0: ಹಲೋ ಸರ್, ನಮಸ್ಕಾರ.
1: ಹಾಂ,
0: ಆರಾಮಿದ್ದೀವಿ ಸರ್. ತಾವೇ ಗೆದ್ದೀರಾ? ಹಾಂ, ಈರಣ್ಣ ಅವರೇ, ಕಾರ್ಯಕ್ರಮನ ಕೇಳ್ತಿದ್ದೀರಾ? ಹಾಂ, ಹೌದು. ನಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದೀನಿ ಈರಣ್ಣ ಅವರೇ.
1: ಸರಿ ಮೇಡಮ್, ನಾನು ಕೂಡ ಪ್ರಯತ್ನ.
0: ಹಾಡು ಸಿಗ್ತೈತೆ? ಸಿಗ್ತೈತೆ ಹಾಡು? ಈ ಹಾಡು ಸಿಗ್ತೈತೆ? ಈ ಒಂದು ಗೀತೆಯನ್ನು ಹಾಡ್ಬೇಕಂದ್ರೆ ಈ ಹಾಡು ಸಿಗ್ತೈತೆ ನಿಮಗೆ?
1: ಚಲೋ ಐತೆ.
0: ಹಾಡಿ ಬಂದ್ರೆ.
1: ಹ್ಞೂ ಹ್ಞೂ.

0: hearty ho and say, we're nothing much to say, here in the chanting, my another is on Tila, so he's a little in the Buddha, so we are the in the Kosane, in a Marasuna, no Palle, in a Vitea Palle.
1: ಹಲೋ, ತಾ ಅಕ್ಷರವನ್ನು ಬಿಟ್ಕೊಟ್ಟಿರಿ. ಚೆನ್ನಾಗಿ ಆಡಿದ್ರಿ ಈರಣ್ಣ ಅವ್ರೆ. ಖಂಡಿತ, ತುಂಬಾ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಈರಣ್ಣ ಅವ್ರೆ ನಮಸ್ಕಾರ. ನಮಸ್ತೆ. ಹಲೋ ಹಲೋ, ಆಕಾಶವಾಣಿ. ತಾ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ ಈಗ ತಾನೇ ಈರಣ್ಣ ಅವರು. ಆಡ್ರಿ ಮೇಡಮ್, ತಾ ಅಕ್ಷರದ ಮೂಲಕ ಗೀತೆ.

0: ಲೇ ಲಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದೀರಿ ಮೇಡಮ್ ಮಧುಕಿರಣ್ ಅವರು. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ ವಾಯ್ಸ್? ಹಾಂ, ಚೆನ್ನಾಗಿ ಆಡಿದ್ರಿ ಮೇಡಮ್ ತಾ ಅಕ್ಷರದ ಮೂಲಕ ಗೀತೆಯನ್ನು. ತುಂಬ ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ. ಹಲೋ, ಹಲೋ ಆಕಾಶವಾಣಿ. ಹಾಂ ನಮಸ್ಕಾರ, ತಮ್ಮ ಹೆಸರು ಸರ್? ಹಾಂ ಬಂದೆ ನವಾಜ್ ಅವರೇ, ಈಗ ತಾನೇ ಮಧುಕಿರಣ್ ಆರಾಮಿದ್ದೀವಿ, ತಾವ ಹೇಗಿದ್ದೀರಾ? ಕನೆಕ್ಟ್ ಆಯಿತು. ಎಲ್ಲಿ ಹೊರಗಡೆ ಇದ್ದೀರಾ,
1: ಮನೆಯಲ್ಲಿದ್ದೀರಾ?
0: ಹೊಲದಲ್ಲಿದ್ದೀರಾ? ಅಲ್ಲಿ ಟವ ಕೇಳಿಸ್ತೈತಲ್ಲ ನಿಮಗೆ, ಸಿಗ್ನಲ್ ಬರ್ತೈತೆ, ಕ್ಲಿಯರ್ ಐತೆ? ಅಕ್ಷರ ಬಂದು ಲಾ ಅಕ್ಷರವನ್ನು ಈಗ ತಾನೇ ಮಧುಕಿರಣ್ ಅವರು ಬಿಟ್ಕೊಟ್ಟಿದ್ದಾರೆ. ಲಾ ಹಾಂ ಲಾ ಬಿಟ್ರು, ಆಡಿಲ್ಲ ಆಡಿಲ್ಲ ಹಾಂ ಆಡಿಲ್ಲ. ಹ್ಞೂ ಹಾಡಿ ಹಾಡಿ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿಗೆ ನೆಮ್ಮದಿ ತರಲು ಕಂದ ನೀನೇ ಆಧಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಹತ್ತು ಜನ್ಮದ ಪುಣ್ಯದ ಫಲವ ಮುತ್ತಂತೆ ಬಂದೆ ಎಂದು ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ, ಆನಂದ ತಂದೆ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಎಷ್ಟು ಚಂದ ಆಡಿದ್ರು ನೋಡ್ರಿ ಸರ್, ಎಷ್ಟು ಫ್ರೀ ಆಗಿ, ಏನು ಮನಸ್ಸಲ್ಲಿ ಇಟ್ಕೊಳ್ಳದೆ ಒಂಥರ ಸಂತೋಷವಾಗಿ ಹಾಡಿದ್ರಿ ಹಾಡನ್ನ. ಹೌದೌದು ಅಷ್ಟೇ, ಮತ್ತೆ ಜೀವನದಲ್ಲಿ ಏನಿಲ್ಲಲ್ಲ ಸರ್, ಏನಿಲ್ಲ, ಹ್ಮ್ ಇದ್ದೇ ಇರ್ತಾವ. ಹೌದು ಹೌದು ಖಂಡಿತ, ಹ್ಮ್ ಯಾವಾಗ್ಲೂ ಸಂತೋಷವಾಗಿಯೇ ಇರ್ಬೇಕು. ಆಗ್ತಾನೆ ಹೌದು ಹೌದು. ನಾ ಇಲ್ಲಿಗೆ ಎರಡು ಮೂರು ಸಲ ಆಯ್ತು ರೀ ನಿಮ್ಮನ್ನ ನೋಡಕ್ಕ, ಭಾಳ ಖುಷಿ ಖುಷಿಯಾಗಿರ್ತೀರಿ, ಆ ವಾಯ್ಸಲ್ಲೇ ಖುಷಿ ಇರ್ತೈತೆ ನಿಮ್ಮಲ್ಲಿ. ಯಾಕಂದ್ರೆ ಅದು ಎಲ್ಲರಲ್ಲಿ ಇರಂಗಿಲ್ಲ ಸರ್, ಇರಲ್ಲ. ಹಾಂ ಎಲ್ಲರಲ್ಲಿ ಇರಂಗಿಲ್ಲ. ಇಂಥವ್ರು ಎಷ್ಟು ಕಷ್ಟ ಬಂದ್ರೂ ನಿಭಾಯಿಸ್ಕೊಂಡು ಹೋಗ್ತಾರೆ ಸರ್ ಧೈರ್ಯವಾಗಿ ನಿಮ್ಮಂಥವ್ರು. ಅದು ಈಗ ರಾಯಚೂರ್ಲಿಂದ ಕಾಲ್ ಮಾಡಿದ್ದೀರಾ ಸರ್? ಹಾಂ ಅದೇ ಅಂತೀನಿ, ರೈತರು ಇದ್ದಾರೆ. ಹಾಂ ಅದೇ ಹೊಲ್ದ ಅದೇ ಹೊಲ್ದಾಗ್ಲಿಂದ ಕಾ ಖಂಡಿತ ಸರ್, ಖಂಡಿತ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನ ಇದೇ ರೀತಿ ಕೇಳ್ತಾ ಇರಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಹಾಂ ನಮಸ್ತೆ. ಹಲೋ ಹಲೋ ಸರ್ ನಮಸ್ತೆ.
2: ರಾಜಧಾನಿಯಿಂದ ರಾಜ್ಕಿರಣ್.
0: ರಾಜ್ಕಿರಣ್ ಸರ್ ಅವ್ರಿಗೆ ನಮಸ್ಕಾರ ಸರ್.
2: ನಮಸ್ತೆ, ಸಮಾಚಾರಲ್ಲ?
0: ಹೌದು ಸರ್.
2: ಯಾವ ಅಕ್ಷರ ಬಂದಿದೆ?
0: ಈಗ ರಾ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ ಇವರು, ಬಂದೆ ನವಾಜ್ ಅವರು. ಹಾ ಸರ್. ಬೇರೆ ರಾ ಅಕ್ಷರ ಸರ್, ಇಲ್ಲಂದ್ರೆ ನಿಮ್ಗೆ ಯಾವ್ದು ಇಷ್ಟ ಐತೆ ಅದ ಆಡ್ರಿ ಸರ್. ಹೌದೌದು, ಬರ್ಲಾರ್ದು ಟ್ವಿಸ್ಟ್ ಇರ್ಲಿ ಸರ್ ಇದ್ರಲ್ಲಿ. ಇರ್ಲಿ ಸರ್ ಯಾವ್ದಾದ್ರು ಒಂದು ಚೆನ್ನಾಗಿ ಆಡಿ
2: ಅಪರೂಪದಲ್ಲಿ
0: ಹ್ಮ್ ಹ್ಮ್ ಹ್ಮ್ ಹಾಡಿ ಸರ್.

0: ಸರ್ ತುಂಬ ಚೆನ್ನಾಗಿ ಆಡಿದ್ರಿ.
1: ರಾಜೇಶ್ ಕೃಷ್ಣನ್ ಅಂತಂದ್ರ
0: ಹೌದು ಸರ್. ಸರ್ ಒಂದ್ಸಲ ಫಿಲಿಮ್ ಅಲ್ಲಿ ಟ್ರೈ ಮಾಡ್ಬೋದಾಗಿತ್ತು ನೀವು.
1: ನಮ್ಮ ಸಮಸ್ತ ಅವರು ಅವಕಾಶ ಕೊಡ್ತಾರೆ.
0: ಇಲ್ಲ ಸರ್
1: ಫಿಲಮ್ ಅಂದ್ರೆ ಎಲ್ಲದ್ರಲ್ಲೂ ಆಡಿದೀನಿ ಮೇಡಮ್, ನಾನು ಫಿಲಮ್ ನಲ್ಲೂ ಆಡ್ತೀನಿ, ಬಾತ್ರೂಮ್ ನಲ್ಲೂ ಆಡ್ತೀನಿ, ಸಿಡಿ ಇಲ್ಲ
0: ಅಲ್ಲ ಸರ್, ಇನ್ನ ಎಲ್ರು ಕೇಳ್ಬೋದಲ್ಲ ಅಂತ.
1: ಖಂಡಿತ ಖಂಡಿತ ನೋಡಿ, ನೀವು ನಮ್ಮ ಸ್ನೇಹಿತೆ ಹೇಳಿದ್ದೀರಾ, ನಮ್ಮ ಪರಿಚಯ ಮಾಡ್ಕೊಂಡು ನೋಡಿ, ನಿಮ್ಮ ನಿಮ್ ಕೈನಲ್ಲೇ ಅದನ್ನ ರಿಲೀಸ್ ಮಾಡು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.
1: ಸಂತೋಷ್ ಅವರು ಅಲ್ಲಿಂದ ಅಡಿಗಲಿಯಿಂದ ಫೋನ್ ಮಾಡ್ತಾರೆ, ಸಮಸ್ತರು ಬಂದಿದ್ದಾರೆ ಸರ್.
0: ಹೌದು ಸರ್,
1: ಹಾಡಿ ಹಾಡಿ ಅಂತಾರೆ. ಸಾ ಬಂದಿದ್ರೆ ಇವತ್ತಿನ ಒಂದು ಜೂಮ್ ಓಡಾಡ್ತಿದ್ದೆ, ಇರ್ಲಿ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ನನಗೇನ್ ಗೊತ್ತೇನಮ್ಮ, ಬರದಿರೋ ಹಾಡುಗಳು ಬರದಿರೋ ಅಕ್ಷರಗಳಿಂದ ಹಾಡ್ಬೇಕು ಅನ್ನೋದು ಒಂದೇ ಉದ್ದೇಶ.
0: ಹೌದು ಸರ್, ಬರೋದೇ ಬರೋದೇ ಇದ್ರೆ ಅದು ಅಷ್ಟು ಇದ ಇರಲ್ಲ ಸರ್, ಅದ್ರಲ್ಲಿ
1: ಥ್ರಿಲ್ ಇರಲ್ಲಮ್ಮ.
0: ಹಾ, ಥ್ರಿಲ್ ಇರಲ್ಲ ಸರ್ ಅಷ್ಟೇ.
1: ಹಾಗಾಗಿ ನಮ್ಮಂತರ ಆದ್ರೂ ಶ್ರೋತೃಗಳಿಗೆ ಮತ್ತೆ ನಿಮ್ಗೆಲ್ಲ ಒಳ್ಳೊಳ್ಳೆ ಅಪರೂಪದ ಅಕ್ಷರಗಳು ಕೊಟ್ಟರೆ ಬಹಳ ಚೆನ್ನಾಗಿರುತ್ತೆ.
0: ಹೌದು ಸರ್, ಅದೇನೋ ಒಂಥರ ಕೇಳಕ್ಕೂ ಚೆನ್ನಾಗಿ ಅನಿಸ್ತೈತೆ ಸರ್, ಬರೀ ಆಡಿದ್ವಿ ಆಡಿದ್ರೆ ಅಷ್ಟು ಇದು ಇರಲ್ಲ.
1: ನೀವೇ ಸ್ವಲ್ಪ ಟಿಸ್ಟ್ ಮಾಡಿ ಟಿಸ್ಟ್ ಮಾಡಿ ಕೊಡ್ತಾ ಇರಿ.
0: ಆಯ್ತು ಸರ್, ಆಯ್ತು ಸರ್,
1: ಖಂಡಿತ.
0: ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಹಲೋ ಹಲೋ ಹಲೋ, ಆಕಾಶವಾಣಿ ರಾಯಚೂರು ಸರ್, ಯಾಕೆ ವಾಯ್ಸ್ ಕಟ್ ಆಗ್ತಾ ಇದೆ? ಹಲೋ ಹಲೋ ಸರ್, ಕೇಳಿಸ್ತಾ ಇದ್ದಾನಾ? ಹಲೋ ಹಲೋ ಹಲೋ

हेलो आकाशवाणी, हेलो हेलो आकाशवाणी ರಾಯಚೂರು, ಕೇಳಿಸ್ತಾ ಇದೆನಾ? ಹಲೋ, ನಮ್ಮ ವಾಯ್ಸ್ ಕೇಳಿಸ್ತಾ ಇದೆನಾ? ಸರ್, ಈಗ ಅಂತ್ಯಾಕ್ಷರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಅದರಲ್ಲಿ ರಾ ಅಕ್ಷರವನ್ನು ತಗೊಂಡು ನೀವು ಗೀತೆಯನ್ನು ಹಾಡ್ತೀರಾ? ರಾ ಅಕ್ಷರ. ಆಡ್ರಿ ಆಡ್ರಿ, ಕೇಳಿಸ್ತಾ ಇದೆ. ತಾವೇನು ಮಾಡ್ಕೊಂಡಿದ್ದೀರಾ ಸರ್, ಎಲ್ಲಿದ್ದೀರಾ? ಕೇಳಿಸ್ತಾ ಇದೆಯಾ ವಾಯ್ಸ್? ಹೊಲದಲ್ಲಿದ್ದೀರಾ? ಓಕೆ ಓಕೆ, ಅಂದರೆ ಕ್ಲಿಯರ್ ಆಗಿ ಇರ್ತೈತೆ ವಾಯ್ಸಲ್ಲಿ? ಗಾಳಿ ಐತಲ್ಲ, ಗಾಳಿ ಇದ್ದಿದ್ದಕ್ಕೆ ಸ್ವಲ್ಪ ಇದಾಗಕತ್ತೈತೆ. ಹೌದು, ಮಳೆ ಇಲ್ಲ ಏನಿಲ್ಲ ಈ ಸಲ. ಸರ್, ತಾವು ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಯಾವ ಊರು? ಹಾಂ, ಮರ್ಚೆಡ. ಹಾಂ ಹಾಂ ಹಾಂ ಹಾಂ ಹಾಂ, ಅಲ್ಲಿ ಆ ಊರಲ್ಲಿ ಮಳೆ ಇದೆಯಾ ಸರ್? ಹ್ಞೂ, ಬರೇ ಗಾಳಿ. ಮತ್ತೆ ಈಗಾದ್ರೆ ಹೆಂಗ ಅಂತ ನಿಮ್ಗೆ ಏನ್ ಅನ್ನಿಸ್ತೈತಿ ಇದ್ರ ಬಗ್ಗೆ? ಹೌದು, ಒಂದು ಮೂರ್ನಾಲ್ಕು, ಒಂದು 3 ವರ್ಷ 2 ವರ್ಷ ಆಯ್ತು ಜಾಸ್ತಿನೇ ಮಳೆ ಬಂತು. ಈ ಸಲ ಮಾತ್ರ ಮಳೆನೇ ಬರ್ತಾ ಇಲ್ಲ, ಈ ವರ್ಷ ಮಳೆನೇ ಇಲ್ಲ. ಇಷ್ಟೊತ್ತಿಗೆ ಅವಾಗೆಲ್ಲ 15 ದಿನ 10 ದಿನ ಕಂಟಿನ್ಯೂಸ್ ಮಳೆ ಇರ್ತಿತ್ತು, ಚಲೋ ಆಗ್ತಿತ್ತು. ಅಷ್ಟು ಚಂದ ಇರ್ತಿತ್ತು. ಅದು ಬೇಸಿಗೆಲ್ಲ ಬಿಸಿಲು ಇದ್ದಂಗ ಐತೆ, ಉಮ್ರ ಬಿಸಿಲು. ಈ ಸಲ ಏನಾಯ್ತು, ನಾ ಬರಗಾಲ ಆಗ್ಬಿಡ್ತೈತೆ ಎಲ್ರು. ಆಗಲಿ ಸರ್, ಮತ್ತೇನು ಮಾಡೋಕ್ಕಾಗ್ತೈತೆ. ಸರ್, ತಮಗೆ ಕೊಟ್ಟಿರುವಂಥ ಒಂದು ಅಕ್ಷರ ಬಂದುಬಿಟ್ಟು ರಾ ಅಕ್ಷರ. ರಾ ಅಕ್ಷರದ ಮೂಲ ಹಾಂ ಸರ್, ಅದರ ಮೂಲಕ ತಾವೊಂದು ಗೀತೆಯನ್ನು ಆಡಿ.

0: ಯಾವ ಅಕ್ಷರವನ್ನು ಬಿಟ್ಕೊಟ್ಟಿದ್ದೀರ? ಹಾಂ, ಖಂಡಿತ ತುಂಬ ಚೆನ್ನಾಗಿ ಆಡಿದ್ರಿ. ನಮ್ಮ ಜೊತೆ ನಿಮ್ಮ ಒಂದು ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ಇದೇ ರೀತಿ ಕರೆ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.
1: ನಮಸ್ತೆ.
0: ಹಲೋ ಹಲೋ, ಆಕಾಶವಾಣಿ ರಾಯಚೂರು ಇದು. ಹಲೋ ಅನಿತಾ ಮೇಡಮ್ ಅವರೇ, ತಾವೇನ್ ಮಾಡ್ಕೊಂಡಿದ್ದೀರಾ?
2: ಮನೆಯಲ್ಲಿ.
0: ಹೌದು ಮೇಡಮ್, ಕಾರ್ಯಕ್ರಮ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇದು ಈಗ ಅಂತ್ಯಕ್ಷರ ಕಾರ್ಯಕ್ರಮ ಕೇಳ್ತಿದ್ದೀರಲ್ಲ, ಅದರಲ್ಲಿ ಈಗ ತಾನೇ ಮಹೇಶ್ ಅವರು ಬಿಟ್ಕೊಟ್ಟಿದ್ರು. ಯಾವ ಅಕ್ಷರವನ್ನ ಯಾವ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ? ನಿಮಗೆ ತಿಳಿದಿರುವಂಥ ಒಂದು ಹಾಡನ್ನು ಹಾಡಿ.
2: ಹ್ಞೂ ಹ್ಞೂ ಹ್ಞೂ
0: ಓಕೆ.
2: ಹಾಂ.

0: ಚೆನ್ನಾಗಿ ಹಾಡಿದ್ರಿ. ಮಾತಾಡೋದ್ರಲ್ಲಿ ಮಾತು ಬೇರೆ ಇತ್ತೆ, ನೀವು ಹಾಡಿದ್ರೆ ಅದು ವಾಯ್ಸ್ ಬೇರೆ ಬರ್ತೈತೆ. ಚೆನ್ನಾಗಿ, ನನ್ನ ಹೆಸರು ಬಂದ್ಬಿಟ್ಟು ಸಮತ.
1: ಹ್ಞೂ,
0: ಚೆನ್ನಾಗಿ ಆಡಿದ್ರಿ ಮೇಡಮ್. ಚೆನ್ನಾಗಿ ಆಡಿದ್ರಿ, ತುಂಬ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾರೆ ಅಂತ ಹೇಳ್ತಾ. ನಮಸ್ಕಾರ ಮೇಡಮ್ ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ಹಾಂ ಹಾಂ ಹಾಂ, ಬಸವರಾಜ್ ಪಾಟೀಲ್ ಅವರೇ. ಕಾರ್ಯಕ್ರಮವನ್ನು ಕೇಳ್ತಿದ್ದೀರಾ ಇಷ್ಟೊತ್ತು? ಕೇಳಕತ್ತೀರೇ? ಹಾಂ, ಈಗ ತಾನೇ ಅನಿತಾ ಅವರು ಮಾನ್ವಿಲಿಂದ ಕರೆ ಮಾಡಿದರು. ಅವರು ಬಿಟ್ಕೊಟ್ಟಿರುವಂಥ ಅಕ್ಷರ ಬಂದುಬಿಟ್ಟು ಯಾ ಅಕ್ಷರವನ್ನು ಕೊಟ್ಟಿದ್ದಾರೆ ಮತ್ತೆ? ಇಲ್ಲ, ಯಾ ಯಾ ಅಕ್ಷರ. ಹ್ಞೂ, ಹೌದಾ? ಲ ಅಕ್ಷರ ಅಂತ ಪ್ರಿಪೇರ್ ಆಗಿರ? ಹಲೋ, ಹಾಂ, ಲಾಲಿಂದಾದರೂ ಹಾಡಿ, ಯಾಲಿಂದಾದರೂ ಹಾಡಿ. ನಿಮ್ಗೆ ಯಾವ್ದು ಬಂದರೆ ಅದು ಹಾಡಿ ಸರ್. ಹಾಂ, ಹಾಡಿ ಹಾಡಿ.
2: ಯಾವ ಕವಿಯು ಬರೆಯಲಾರನದಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದೈತೆ ಮಗೀಗೆಯ, ಯಾವ ಕವಿಯು ಬರೆಯಲಾರ ಮನದಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದೈತೆ ಮಗೀಗೆ, ಯಾವ ಕವಿಯು ಬರೆಯಲಾರ ನಿನ್ನ ಕವಿತೆ ಎಂತ ಕವಿತೆ ರಸಿಕರಾಡು ನುಡಿಗಳಂತೆ ಮಲ್ಲೆ ಹೂವ ಅರಳಿದಂತೆ ಚಂದ್ರಕಾಂತಿ ಎಲ್ಲಿದಂತೆ ಜೀವ ಜೀವ ಅರೆದು ಬೆರೆದು ಸುಖ ಕಾಣುವಂತೆ.
0: ಹಲೋ, ಕ ಅಕ್ಷರನ ಬಿಟ್ಕೊಟ್ಟಿದ್ದೀರಾ?
1: ಹಾಂ,
0: ಕ. ಹಲೋ, ಯಾವುದು? ತಾನಾ? ಹ್ಞೂ, ಓಕೆ. ಇದು ತಾವೆಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ಹಾಂ ಹಾಂ, ದೇವದುರ್ಗ ಕಡೆನಾ? ಆ ಕಡೆ ಮಳೆ ಹೇಗಿದೆ ಸರ್? ಮತ್ತೆ ಬರ್ತಾ ಇಲ್ಲ, ಆ ಕಡೆನೂ ಇಲ್ಲ ಸರ್? ಅಯ್ಯೋ, ಮತ್ತೆ ಯಾವುದು ವ್ಯವಸ್ಥೆನೂ ಇಲ್ವಾ? ಡ್ಯಾಮಲ್ಲಿ ಆಯ್ತು, ಮುಗೀತು. ಇನ್ನ ಒಂದು 15 ದಿನ ಐತೇನಷ್ಟೇ. ಇಷ್ಟೊತ್ತಿಗೆ ಫುಲ್ ಬರ್ತಿತ್ತು. ಸರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್, ತುಂಬ ಚೆನ್ನಾಗಿ ಆಡಿದ್ರಿ ಹಾಡನ್ನ. ಧನ್ಯವಾದಗಳು ಸರ್. ಹಲೋ, ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ಕಾರ, ತಮ್ಮ ಹೆಸರು? ಸೌಮ್ಯ. ಸೌಮ್ಯ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು?
3: ವಿಜಯಪುರ ಮೇಡಮ್.
0: ವಿಜಯಪುರ? ಕಾರ್ಯಕ್ರಮದ ಅಕ್ಷರ ಅಕ್ಷರ ಗೊತ್ತಿದೆನಾ? ಹೌದಾ, ತಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ.
3: ಹ್ಞೂ.
0: ಯಾವ್ದು ಬಿಟ್ರಿ ನಾ? ಯಾಕ ಯಾಕ ಬೇಗ ಮುಗಿಸಿದ್ರಿ ಸಾಂಗ್? ಹೌದಾ? ಹಾ, ನಮಸ್ತೆ ನಮಸ್ತೆ. ಓಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ, ಆಕಾಶವಾಣಿ ರಾಯಚೂರು ಸರ್, ತಮ್ಮ ಹೆಸರು? ಸತೀಶ್ ಕುಮಾರ್ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಲೋ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಹಾಂ ಹಾಂ ಹಾಂ, ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಕರೆ. ಹಾಂ ಸರ್, ಗೀತೆ ಅಕ್ಷರ ಗೊತ್ತಿದೆನಾ? ನಾ ಅಕ್ಷರವನ್ನು ಹೌದೌದು, ಈಗ ತಾನೇ ಇವರು ಮೇಡಮ್ ಅವ್ರು ಬಿಟ್ಟಿದ್ದಾರೆ, ನಾ ಅನ್ನೋ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ಹಾಂ, ನಾ ಬಿಟ್ಟಿದ್ದಾರೆ.
1: ಹಾಂ
0: ಓಕೆ ಸರ್. ಸರ್ ತುಂಬ ಚೆನ್ನಾಗಿ ಹಾಡಿದ್ರಿ ಗೀತೆಯನ್ನ. ತುಂಬ ಚೆನ್ನಾಗಿ ಮೂಡಿ ಬಂತು ಸರ್. ತುಂಬ ಚೆನ್ನಾಗಿ ಬಂತು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಮಳೆ ಇಲ್ಲ ಸರ್ ಈ ಕಡೆ. ಇಲ್ಲ ಸರ್, ನಿಮ್
1: ನಿರೀಕ್ಷೆ ಮಾಡೋಣ, ಯಾಕಂದ್ರೆ ಈ ಕರಾವಳಿಯಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ ಈಗ.
0: ಹಾಂ ಹಾಂ ಹಾಂ
1: ಸರ್, ಅಂದ್ರೆ ಆ ಕಡೆ ಬರ್ಬೇಕು ತಾನೇ ಮಳೆ
0: ಸರ್. ನಿಮ್ ಕಡೆ ಸರ್, ನಿಮ್ ಕಡೆ ಬಹಳ ಇರ್ತೈತೆ ಸರ್.
1: ಒಟ್ಟಾರೆ ತೋಟಲ್ಲಿ ಹೇಳ್ಬೇಕಂದ್ರೆ ಮಳೆ ಕಡಿಮೆ ಉಂಟು.
0: ಹೌದು,
1: ಮತ್ತೆ ಮಳೆ ತೋಟಲ್ಲಿ ಕಡಿಮೆ ಅಂತ ಹೇಗೆ ಹೇಳ್ಬಾರ್ದು ಅಂತ. ಇಲ್ಲೆಲ್ಲ ಅದು ಸಿಗ್ನಲ್ಸ್ ಇದೆ, ಈ ಸಮುದ್ರ ಅಂತಲ್ಲ ಅದು ರಾತ್ರಿ ಹೊತ್ತು ಬಹಳ ಗರ್ಜನೆ ಮಾಡ್ತದೆ.
0: ಆ
1: ಗರ್ಜನೆ ಎಲ್ಲೋ 20% ಇದೆ ಅಷ್ಟೇ. ಅದು 5 kilometer ಎಲ್ಲ ಕೇಳ್ತದೆ. ಗರ್ಜನೆ ಅಂದ್ರೆ ಒಂದು ರೀತಿ
0: ಸೌಂಡ್,
1: ಅಭ್ರದ ಸ್ವರ ಬಂದು
0: ವೈಬ್ರೇಷನ್ ತರ.
1: ಅದು ಭಾರಿ ಮಳೆ ಇದ್ರೆ ಅದು ಗರ್ಜನೆ ಫುಲ್ ಪವರ್ಫುಲ್ ಅಲ್ಲಿ ಇರ್ತದೆ. ರಾತ್ರಿ ನಾವು ಎಲ್ಲ ನಿಶ್ಶಬ್ದ ಆದ ಕೂಡಲೇ 5 kilometer ಒಳಗೆ ಭಾರಿ, ಈಗ ನಮ್ಮ ಮನೆಯಿಂದ 5 kilometer ಇದೆ.
0: ಓಕೆ ಸರ್.
1: ಆ ಗರ್ಜನೆ ಇಲ್ಲ ಈಗ, 20% ಇದೆ ಅಷ್ಟೇ. ಮಳೆ ಓವರ್ ಆಲ್ ಕಡಿಮೆನೆ ಇದೆ.
0: ಕಡಿಮೆನೆ ಐತೆ.
1: ಹೌದು, ಬರ್ಬೋದು ಅಂತ ನಿರೀಕ್ಷೆ ಮಾಡುವ. ಒಂದು ಬಂಗಾರದ ಬೆಳೆ ಬೆಳಿಬೇಕಲ್ಲ.
0: ಹೌದೌದು ಸರ್.
1: ಎಲ್ಲ ಒಂದು ನಿರೀಕ್ಷೆ ಮಾಡಿ ದೇವರ ಬಳಿ ಕೋರಿಕೊಳ್ಳುವ
0: ಅಷ್ಟೇ ಸರ್.
1: ಆಯ್ತು, ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ. ಮತ್ತೊಂದು ನಿಮಗೂ ಎಲ್ಲ ಕೇಳುದರಿಗೂ ಧನ್ಯವಾದ.
0: ತಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.
3: ನಮಸ್ಕಾರ.
0: ಇದುವರೆಗೆ ನಮ್ಮ ಅನೇಕ ಸ್ನೇಹಿತರು ಕರೆ ಮಾಡಿ ತಮ್ಮ ಒಂದು ನೆಚ್ಚಿನ ಗೀತೆಯನ್ನು ಹಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಯುವವಾಣಿ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಉಗರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
3: ಯುವ ಸ್ನೇಹಿತರೆ ಹಾಗೂ ಕೇಳುಗರೆ, ಈ ವಾರದ ಕರೆಂಟ್ ಅಫೈರ್ಸ್, ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದ 2047 ವೇಳೆಗೆ ಜಾಗತಿಕ ಮಟ್ಟದಲ್ಲಿ ಸಾಕ್ಷ್ಯಾಧಾರಿತ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನಾಗಿ ಪರಿವರ್ತಿಸಲು ನೀತಿ ಆಯೋಗ ಸ್ಟ್ರಾಟೆಜಿಕ್ ರೋಡ್ ಮ್ಯಾಪ್ ವರದಿ ಬಿಡುಗಡೆ ಮಾಡಿದೆ. ಆಯುಷ್ ಸಚಿವಾಲಯದ ಸಹಯೋಗದೊಂದಿಗೆ ಸಿದ್ಧಪಡಿಸಲಾದ ಈ ನೀತಿ ಆಯುರ್ವೇದದ ರಫ್ತು ಹೆಚ್ಚಿಸುವುದು, ಉದ್ಯೋಗ ಸೃಷ್ಟಿ, ಜಾಗತಿಕ ಸಂಶೋಧನೆ ಮತ್ತು ಬ್ರ್ಯಾಂಡ್ ಮೌಲ್ಯ ವೃದ್ಧಿಸುವ ಗುರಿ ಹೊಂದಿದೆ. ಸರ್ವೇ ಭವಂತು ಸುಖೀನ ಮತ್ತು ಒಂದು ಭೂಮಿ ಒಂದು ಆರೋಗ್ಯ ಎಂಬ ಭಾರತ ದೂರದೃಷ್ಟಿಯಡಿ ವಿಶ್ವದಾದ್ಯಂತ ಜನರಿಗೆ ಪರ್ಯಾಯ ಹಾಗೂ ಸುರಕ್ಷಿತ ಆರೋಗ್ಯ ಆಯ್ಕೆಗಳನ್ನು ಒದಗಿಸಲು ಈ ಜಾಗತಿಕ ವಿಸ್ತರಣಾ ಯೋಜನೆ ಚಾಲನೆ ಸಿಕ್ಕಿದೆ. ದಕ್ಷಿಣ ಸುಡಾನ್ ದೇಶ ಪ್ರಸ್ತುತ ಭೀಕರ ಹಸಿವಿನ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದು, ಅಂತಾರಾಷ್ಟ್ರೀಯ ಧನಸಹಾಯದ ಕೊರತೆಯಿಂದ ಲಕ್ಷಾಂತರ ಜನರು ತೀವ್ರ ಹಸಿವಿನಿಂದ ಕಂಗಾಲಾಗಿದ್ದಾರೆ ಅಂತ ವಿಶ್ವಸಂಸ್ಥೆ ಏಜೆನ್ಸಿಗಳು ಎಚ್ಚರಿಸಿವೆ. ಸ್ಥಳೀಯ ಸಂಘರ್ಷಗಳು, ಹವಾಮಾನ ವೈಪರೀತ್ಯ, ಆರ್ಥಿಕ ಮುಗ್ಗಟ್ಟು ದೇಶದ ಪರಿಸ್ಥಿತಿಯನ್ನು ಮತ್ತಷ್ಟು ಒದಗಿಸಿವೆ. ಪ್ರಸ್ತುತ ಲಭ್ಯ ಇರುವ ಸೀಮಿತ ಸಂಪನ್ಮೂಲಗಳಿಂದಾಗಿ ಗಂಭೀರ ಸ್ಥಿತಿಯಲ್ಲಿರುವ ಜನರಿಗೆ ಮಾತ್ರ ತುರ್ತು ನೆರವು ನೀಡಲಾಗುತ್ತಿದೆ. ಇದು ದೇಶದ 55% ಜನಸಂಖ್ಯೆಯನ್ನು ಅಪಾಯಕಾರ ಸ್ಥಿತಿಗೆ ತಳ್ಳಿದೆ ಅಂತ ವಿಶ್ವಸಂಸ್ಥೆಯ ವರದಿ ಹೇಳಿದೆ. ಪ್ರಸ್ತುತ ಸುಮಾರು 7.8 ಮಿಲಿಯನ್ ಜನರು ತೀವ್ರ ಆಹಾರದ ಅಭಾವ ಎದುರಿಸುತ್ತಿದ್ದಾರೆ. ಅಕೋಬೋ, ನ್ಯೂರೋಲೋ ಮತ್ತು ಒಲಾಂಗ್ನಂತಹ ಪ್ರದೇಶಗಳಲ್ಲಿ ಮಾರುಕಟ್ಟೆಗಳು ಕುಸಿದಿವೆ. ಭಾರತ ಮತ್ತು ಇಸ್ರೇಲ್ ನಡುವೆ 2025 ಸೆಪ್ಟೆಂಬರ್ 8 ಸಹಿ ಹಾಕಲಾಗಿದ್ದ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಜುಲೈ 4 ಅಧಿಕೃತವಾಗಿ ಜಾರಿಗೆ ಬಂದಿದೆ. ಎರಡು ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಸುರಕ್ಷಿತ ಹೂಡಿಕೆಯ ವಾತಾವರಣ ನಿರ್ಮಿಸಲು ಈ ಒಪ್ಪಂದ ಮುಖ್ಯವಾಗಿದೆ ಅಂತ ಭಾರತದ ಹಣಕಾಸು ಸಚಿವಾಲಯ ಹೇಳಿದೆ. ದ್ವಿಪಕ್ಷೀಯ ಹೂಡಿಕೆಯು 800 ಮಿಲಿಯನ್ ಆಗಿದ್ದು, ಈ ಹೊಣೆ ಒಪ್ಪಂದದಿಂದ ಗಡಿ ದಾಟಿದ ಹೂಡಿಕೆ ಚಟುವಟಿಕೆಗಳು ಇನ್ನಷ್ಟು ಹೆಚ್ಚಾಗ್ತವೆ ಅಂತ ಹೇಳಲಾಗಿದೆ. ಭಾರತೀಯ ವಾಯುಪಡೆಯ ನೂತನ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಆಶುತೋಷ್ ದೀಕ್ಷಿತ್ ಅವರು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಕಳೆದ 4 ದಶಕಗಳ ಕಾಲ ಸೇವೆ ಸಲ್ಲಿಸಿ ಜೂನ್ 30 ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಜಾಗಕ್ಕೆ ದೀಕ್ಷಿತ್ ಅವರ ನೇಮಕ ಆಗಿದ್ದಾರೆ. ಭಾರತದ ಮಹತ್ವಾಕಾಂಕ್ಷಿ ಗಗನಯಾನ ಯೋಜನೆ ನೌಕೆಯ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಶ್ರೀಹರಿಕೋಟದಲ್ಲಿ ನಡೆದಂಥ ಈ ಪರೀಕ್ಷೆಯನ್ನು ಒಟ್ಟು 10 ಪ್ಯಾರಾಚೂಟ್ಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಗಗನಯಾತ್ರಿಗಳಿರುವ ಕ್ರಾಫ್ಟ್ ಬಾಹ್ಯಾಕಾಶದಿಂದ ಸಮುದ್ರಕ್ಕೆ ಇಳಿಯುವಾಗ ಅದರ ವೇಗವನ್ನು ನಿಯಂತ್ರಿಸಲು ಈ ತಂತ್ರಜ್ಞಾನ ಸಹಕಾರಿಯಾಗಿದೆ. ಅದಕ್ಕಾಗಿ 10 ಕಿಲೋಮೀಟರ್ ಎತ್ತರದಿಂದ ಪ್ರಯೋಗಗಳನ್ನು ನಡೆಸಲು ಸಾಲ್ವ್ ಎಂಬ ವಿಶೇಷ ಟೆಸ್ಟ್ ರಾಕೆಟ್ ಅನ್ನು ಇಸ್ರೋ ಅಭಿವೃದ್ಧಿಪಡಿಸುತ್ತಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಲ್ಲಿ ಹೆಚ್ಚುತ್ತಿರುವ ಮಾನಸಿಕ ಆರೋಗ್ಯ

ಯುಎಇನಲ್ಲಿ ನೆಲೆಸಿರುವ ಭಾರತೀಯ ನಾಗರಿಕರಿಗೆ ಪಾಸ್ಪೋರ್ಟ್, ವೀಸಾ ಮತ್ತು ದೃಢೀಕರಣ ಸೇವೆಗಳಿಗಾಗಿ ಹೊಸದಾಗಿ ಆನ್ಲೈನ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಔಟ್ಸೋರ್ಸಿಂಗ್ ಏಜೆನ್ಸಿ ನೇಮಕಾತಿಯಲ್ಲಿ ಕಾನೂನು ಪ್ರಕ್ರಿಯೆಗಳಿಂದಾಗಿ ವಿಳಂಬ ಉಂಟಾಗಿತ್ತು. ಕಚೇರಿಗಳ ಮುಂದೆ ಉಂಟಾಗುತ್ತಿದ್ದ ಭಾರಿ ಜನದಟ್ಟಣೆ ಮತ್ತು ಕ್ಯೂಗಳನ್ನು ನಿಯಂತ್ರಿಸಲು ಅಬುಧಾಬಿಯಲ್ಲಿರುವ ಭಾರತೀಯರ ರಾಯಭಾರಿ ಕಚೇರಿ ಮತ್ತು ದುಬೈನಲ್ಲಿರುವ ಕಾನ್ಸುಲೇಟ್ ಜನರಲ್ ಈ ಮಹತ್ವದ ನಿರ್ಧಾರ ಕೈಗೊಂಡಿವೆ. ಅರ್ಜಿದಾರರು ಇನ್ನು ಮುಂದೆ ನಿಗದಿತ ವೆಬ್ ಪೋರ್ಟಲ್ ಮೂಲಕ ಮುಂಗಡವಾಗಿ ದಿನಾಂಕ ಕಾಯ್ದಿರಿಸಬಹುದು. ನವಜಾತ ಶಿಶುಗಳ ದಾಖಲಾತಿ ಸೇರಿದಂತೆ ತುರ್ತು ಸೇವೆಗಳಿಗೆ ಬೆಳಗ್ಗೆ 9 ರಿಂದ 11 ಗಂಟೆವರೆಗೆ ನೇರವಾಗಿ ಬರುವ ಸೌಲಭ್ಯವು ಮುಂದುವರಿಯಲಿದೆ. ಚೀನಾ ಸೇನೆಯು ಪೆಸಿಫಿಕ್ ಮಹಾಸಾಗರದಲ್ಲಿ ಪರಮಾಣು ಸಾಮರ್ಥ್ಯದ ದೀರ್ಘ ವ್ಯಾಪ್ತಿಯ ಬ್ಯಾಲಿಸ್ಟಿನ್ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ಆಸ್ಟ್ರೇಲಿಯಾ ಮತ್ತು ಫಿಜಿ ದೇಶಗಳು ಹೊಸ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ ಬೆನ್ನಲ್ಲೇ ಸಬ್ಮರಿನ್ ಮೂಲಕ ಈ ಉಡಾವಣೆ ಕೈಗೊಂಡಿದೆ. ಕ್ಷಿಪಣಿ ಪರೀಕ್ಷೆಯು ಪೆಸಿಫಿಕ್ ವಲಯದ ಶಾಂತಿ ಮತ್ತು ಸ್ಥಿರತೆಗೆ ಧಕ್ಕೆ ತರಲಿದೆ ಅಂತ ಆಸ್ಟ್ರೇಲಿಯಾ ಕಳವಳ ವ್ಯಕ್ತಪಡಿಸಿದೆ. ಚೀನಾದ ಇಂತಹ ಕ್ಷಿಪ್ರ ರಕ್ಷಣೆ ವಿಸ್ತರಣೆಯು ಪೆಸಿಫಿಕ್ ದೇಶಗಳ ಬಯಸುವ ಶಾಂತಿಯ ವಾತಾವರಣಕ್ಕೆ ಹೊಂದಿಕೆಯಾಗೋದಿಲ್ಲ ಅಂತ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿವಾಂಗ್ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಚೀನಾದ ನಡವಳಿಕೆಯನ್ನು ಖಂಡಿಸಿದ್ದಾರೆ. ಆದರೆ ಇದು ಚೀನಾದ ವಾರ್ಷಿಕ ಮಿಲಿಟರಿ ತರಬೇತಿಯ ನಿಯಮಿತ ಭಾಗವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ದೇಶಗಳಿಗೆ ಮುಂಚಿತವಾಗಿಯೇ ಮಾಹಿತಿ ನೀಡಲಾಗಿತ್ತು ಅಂತ ಚೀನಾದ ಮಾಧ್ಯಮಗಳು ವರದಿ ಮಾಡಿವೆ. ಬ್ರಿಕ್ಸ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತಾರಾಷ್ಟ್ರೀಯ ಪಾಲುದಾರಿಕೆ ಮತ್ತು ಪ್ರಭಾವ ವಿಸ್ತರಣೆಯ ನೂತನ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ ಶರ್ಮಿಷ್ಠಾ ಘೋಷ್ ಅವರನ್ನು ನೇಮಕ ಮಾಡಿದೆ. ಬ್ರಿಕ್ಸ್ ಒಕ್ಕೂಟ 11 ಸದಸ್ಯ ರಾಷ್ಟ್ರಗಳಿಗೆ ವಿಸ್ತರಣೆಯಾಗುತ್ತಿರುವ ಹಾಗೂ 2026ರಲ್ಲಿ ಭಾರತ ಇದರ ಅಧ್ಯಕ್ಷತೆ ವಹಿಸಿಕೊಳ್ಳುತ್ತಿರುವ ಅವಧಿಯಲ್ಲಿ ಈ ನೇಮಕಾತಿ ನಡೆದಿದೆ. ವಿವಿಧ ದೇಶಗಳ ನಡುವಿನ ವ್ಯಾಪಾರ ಕಾರಿಡಾರ್ಗಳು, ಹೂಡಿಕೆಗಳು ಮತ್ತು ಸಾಂಸ್ಥಿಕ ಮಾತುಕತೆಗಳನ್ನು ಬಲಪಡಿಸುವ ಜವಾಬ್ದಾರಿಯನ್ನು ಶರ್ಮಿಷ್ಠಾ ಹೊರಲಿದ್ದಾರೆ. ಸ್ಟ್ರಾಟಜಿಕ್ ಅಡ್ವೈಸರಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ವಲಯದಲ್ಲಿ 20 ವರ್ಷಗಳಿಗೊಮ್ಮೆ ಹೆಚ್ಚು ಅನುಭವ ಇವರು ಹೊಂದಿದ್ದಾರೆ. ಸೇನಾ ನೇಮಕಾತಿಯಲ್ಲಿ ಭಾರಿ ಬದಲಾವಣೆಗೆ ಕಾರಣವಾಗಿರುವ ಅಗ್ನಿಪಥ್ ಯೋಜನೆಯಲ್ಲಿ ಹಲವು ಮಹತ್ವದ ಬದಲಾವಣೆಗಳನ್ನು ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಅಗ್ನಿವೀರ ಹೆಸರಿನಲ್ಲಿ ನೇಮಕಗೊಂಡ ಸಿಬ್ಬಂದಿಗೆ 4 ವರ್ಷಗಳ ಕಾಲ ಸೇವಾವಧಿ ಇದ್ದು, ಇದಾದ ಬಳಿಕ 75% ಯೋಧರನ್ನು ಬಿಡುಗಡೆ ಮಾಡಿ ಉಳಿದವರನ್ನಷ್ಟೇ ಕಾಯಂ ಸೇವೆಗೆ ಪರಿಗಣಿಸಲಾಗುತ್ತಿತ್ತು. ಆದರೆ ಇದೀಗ ಹೆಚ್ಚಿನ ಸಿಬ್ಬಂದಿಯನ್ನು ಉಳಿಸಿಕೊಳ್ಳಲು ಚಿಂತನೆ ನಡೆದಿದ್ದು, ಜೊತೆಗೆ ಅಗ್ನಿವೀರರಿಗೆ ಜೀವಾವಧಿಗೆ ಆರ್ಥಿಕ ನೆರವು ಹಾಗೂ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಪ್ರಸ್ತಾವನೆ ಮಾಡಲಾಗಿದೆ. ಅಂತೆಯೇ 3 ಪಡೆಗಳ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ನೇತೃತ್ವದ ಮಿಲಿಟರಿ ವ್ಯವಹಾರಗಳ ಇಲಾಖೆಯು ಅಗ್ನಿಪಥ್ ಯೋಜನೆಯಡಿಯಲ್ಲಿ ಅಗ್ನಿವೀರ್ಗಳ ಧಾರಣಾ ದರವನ್ನು ಹೆಚ್ಚಿಸುವ ಪ್ರಸ್ತಾವನೆಯನ್ನು ಪರಿಶೀಲಿಸುತ್ತಿದೆ. 2022ರ ಜೂನ್ನಲ್ಲಿ ಪ್ರಾರಂಭಿಸಲಾದ ಈ ಯೋಜನೆ 4 ವರ್ಷಗಳ ಸೇವಾವಧಿಯ ಬಳಿಕ 25% ಅಗ್ನಿವೀರ್ ಆಗಿ ನೇಮಕಗೊಂಡವರನ್ನು ಶಾಶ್ವತ ಸೇವೆಯಲ್ಲಿ ಮುಂದುವರಿಯಲು ಅನುಕೂಲ ಮಾಡಿಕೊಟ್ಟಿತ್ತು. ಇಂಡೋನೇಷ್ಯಾ ಸೇನೆಗೆ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಸರಬರಾಜು ಮಾಡಲು ಭಾರತ ಮತ್ತು ಇಂಡೋನೇಷ್ಯಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇಂಡೋನೇಷ್ಯಾ ಪ್ರವಾಸದ ವೇಳೆ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರೊಂದಿಗೆ ಶತ್ರು ವಿಮಾನಗಳನ್ನು ಹೊಡೆದುರುಳಿಸುವ ಭಾರತದ ಸ್ವದೇಶಿ ತಂತ್ರಜ್ಞಾನದ ಅಸ್ತ್ರ ಕ್ಷಿಪಣಿಗಳನ್ನು ಕೂಡ ಇಂಡೋನೇಷ್ಯಾ ಆಮದು ಮಾಡಿಕೊಳ್ಳಲಿದೆ. ರಕ್ಷಣಾ ಒಪ್ಪಂದಗಳಲ್ಲದೆ ಉಭಯ ದೇಶಗಳು ಕಡಲ ಭದ್ರತೆ, ವಿಪತ್ತು ನಿರ್ವಹಣೆ, ಕೈಗಾರಿಕಾ ಸಹಕಾರ ಮತ್ತು ಉಕ್ಕು ಪೂರೈಕೆ ಜಾಲಕ್ಕೆ ಸಂಬಂಧಿಸಿದ ಖನಿಜ ಮತ್ತು ತಂತ್ರಜ್ಞಾನದ ಒಪ್ಪಂದಗಳಿಗೂ ಚಾಲನೆ ನೀಡಿವೆ. ಇದೇ ಸಂದರ್ಭದಲ್ಲಿ ಭಾರತದ ಕೈಗೆಟುಕುವ ದರದ ಗುಣಮಟ್ಟದ ಔಷಧಗಳನ್ನು ಇಂಡೋನೇಷ್ಯಾದ ನಾಗರಿಕರಿಗೆ ಸುಲಭವಾಗಿ ತಲುಪಿಸಲು ಹಾಗೂ ಅಲ್ಲಿನ ಆರೋಗ್ಯ ಕಾರ್ಯಕರ್ತರ ಸಾಮರ್ಥ್ಯ ವೃದ್ಧಿಗೆ ನೆರವಾಗಲು ಭಾರತ ಸಮ್ಮತಿಸಿದೆ. ಜೊತೆಗೆ ಸಬಾಂಗ್ ಬಂದರಿನ ಜಂಟಿ ಅಭಿವೃದ್ಧಿ ಇಂಡೋನೇಷ್ಯಾಕ್ಕೆ ಭಾರತೀಯ ಮಾದರಿಯ ಇವಿಎಂ ತಂತ್ರಜ್ಞಾನದ ನೆರವು ಹಾಗೂ ಉಕ್ಕು ಮತ್ತು ನಿಕಲ್ ನಂತಹ ಪ್ರಮುಖ ಖನಿಜಗಳ ಪೂರೈಕೆ ಜಾಲ ಬಲವರ್ಧನೆಗೆ ಹೂಡಿಕೆ ಮಾಡಲು ಉಭಯ ದೇಶಗಳು ನಿರ್ಧರಿಸಿವೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾ ಸರ್ಕಾರ ತನ್ನ ದೇಶದ ಅತ್ಯುನ್ನತ ನಾಗರಿಕ ಮತ್ತು ಮಿಲಿಟರಿ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ ಮಾಡಿದೆ. ಅಧ್ಯಕ್ಷ ಪ್ರಭವೊ ಸುಬಿಯೊಂಟೊ ಅವರು ಇದನ್ನು ಘೋಷಿಸಿದ್ದಾರೆ. ಈ ಗೌರವ ಸೇರಿದಂತೆ ಜಾಗತಿಕವಾಗಿ 70ಕ್ಕೂ ಹೆಚ್ಚು ಅತ್ಯುನ್ನತ ಅಂತಾರಾಷ್ಟ್ರೀಯ ಮನ್ನಣೆಗಳನ್ನು ಪಡೆದ ಏಕೈಕ ಭಾರತೀಯ ನಾಯಕ ಎನ್ನುವ ಕೀರ್ತಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾತ್ರರಾಗಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವಾಲಯ ರಾಜತಾಂತ್ರಿಕ ಅಧಿಕಾರಿ ಸಂಜೀವ್ ಜೈನ್ ಅವರನ್ನು ದಕ್ಷಿಣ ಕೊರಿಯಾಕ್ಕೆ ಭಾರತದ ಮುಂದಿನ ಹೊಸ ರಾಯಭಾರಿಯನ್ನಾಗಿ ಅಧಿಕೃತವಾಗಿ ನೇಮಕ ಮಾಡಿದೆ. ಸದ್ಯ ಕೇಪ್ ವರ್ಡೆ ಗಣರಾಜ್ಯದಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ದಕ್ಷಿಣ ಕೊರಿಯಾದಲ್ಲಿ ಪ್ರಸ್ತುತ ರಾಯಭಾರಿಯಾಗಿರುವ ಗೌರಂಗ್ ಲಾಲ್ ದಾಸ್ ಅವರ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ದುಬೈ, ಪ್ಯಾರಿಸ್, ಬರ್ಲಿನ್, ಟೋಕಿಯೋ ಮತ್ತು ಒಸಾಕದಂತಹ ವಿಶ್ವದ ಪ್ರಮುಖ ನಗರಗಳ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಉನ್ನತ ಹುದ್ದೆಗಳನ್ನು ನಿಭಾಯಿಸಿರುವ ಜೈನ್ ಅವರಿಗೆ ಸಂಸದೀಯ ವ್ಯವಹಾರಗಳು, ವ್ಯಾಪಾರ, ವಾಣಿಜ್ಯ ಮತ್ತು ಜಾಗತಿಕ ರಾಜತಾಂತ್ರಿಕತೆಯ ಬಗ್ಗೆ ದಶಕಗಳ ಅನುಭವ ಇದೆ.

ಭಾರತೀಯ ನೌಕಾಪಡೆಯು ತನ್ನ 6ನೇ ಅತ್ಯಾಧುನಿಕ ಪ್ರಾಜೆಕ್ಟ್ 17A ಸ್ವದೇಶಿ ಸ್ಟೆಲ್ತ್ ಯುದ್ಧನೌಕೆ ಮಹೇಂದ್ರಗಿರಿಯನ್ನು ಇದೇ ವಾರ ವಿಶಾಖಪಟ್ಟಣದಲ್ಲಿ ನೌಕಾಪಡೆಗೆ ನಿಯೋಜಿಸಲಿದೆ. ಮುಂಬೈಯ ಮಜಾಂಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ಧನೌಕೆಯನ್ನು ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ವಿನ್ಯಾಸಗೊಳಿಸಿದೆ. ಈ ಯುದ್ಧನೌಕೆಯು ಸುಧಾರಿತ ರೇಡರ್ ನಿರೋಧಕ ತಂತ್ರಜ್ಞಾನ, ಹೆಚ್ಚಿನ ಸ್ವಯಂಚಾಲಿತ ವ್ಯವಸ್ಥೆ ಮತ್ತು ಅತ್ಯಾಧುನಿಕ ಡೀಸೆಲ್ ಗ್ಯಾಸ್ ಪ್ರೊಫ್ಲನ್ಷನ್ ಇಂಜಿನ್ ಹೊಂದಿದೆ. ಇದರಿಂದಾಗಿ ಇದು ಸಮುದ್ರದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಅತ್ಯಂತ ವೇಗವಾಗಿ ಕಾರ್ಯಾಚರಣೆ ನಡೆಸಬಲ್ಲದು. ವಾಯು ಮೇಲ್ಮೈ ಹಾಗೂ ಜಲಾವೃತ ಪ್ರದೇಶೀಯ ಎದುರಾಳಿಗಳನ್ನು ಧ್ವಂಸಗೊಳಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ. 75%ಕ್ಕಿಂತ ಹೆಚ್ಚು ಸ್ವದೇಶಿ ಉಪಕರಣಗಳನ್ನು ಈ ನೌಕೆಗೆ ಬಳಕೆ ಮಾಡಲಾಗಿದೆ. ಭಾರತ ಮತ್ತು ಆಸಿಯಾನ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ 2025-26 ಸಾಲಿನಲ್ಲಿ ಬರೋಬ್ಬರಿ 128 ಶತಕೋಟಿ ಡಾಲರ್ ತಲುಪಿದೆ. ಇದು ಉಭಯ ದೇಶಗಳ ನಡುವಿನ ಬಲವಾದ ಆರ್ಥಿಕ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸಿದ್ದು ವ್ಯಾಪಾರ ಮತ್ತು ಹೂಡಿಕೆ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹೊಸ ಅವಕಾಶಗಳನ್ನು ಒದಗಿಸಿದೆ ಅಂತ ಅಧಿಕೃತ ಪ್ರಕಟಣೆ ತಿಳಿಸಿದೆ. ಭಾರತದ ಒಟ್ಟಾರೆ ಜಾಗತಿಕ ವ್ಯಾಪಾರದಲ್ಲಿ ಆಸಿಯಾನ್ ಒಕ್ಕೂಟ 11% ಪಾಲು ಹೊಂದಿದೆ ಮತ್ತು ಪ್ರಮುಖ ಪಾಲುದಾರನಾಗಿ ಮುಂದುವರೆದಿದೆ. ಆರ್ಥಿಕ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಭಾರತ 13ನೇ ಭಾರತ ಆಸಿಯಾನ್ ಮುಕ್ತ ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯಲ್ಲಿ ಉಭಯ ದೇಶಗಳ ವ್ಯಾಪಾರ ಒಪ್ಪಂದ ಪ್ರಗತಿಯನ್ನು ಪರಿಶೀಲನೆ ಮಾಡಲಾಗುತ್ತದೆ. ಅಪರಾಧ ಪ್ರಕರಣವೊಂದರಲ್ಲಿ ವಿಚಾರಣಾಧೀನ ಕೈದಿಯು ಜೈಲಿನಲ್ಲಿದ್ದಾರೆ ಎಂಬ ಕಾರಣಕ್ಕೆ ವ್ಯಕ್ತಿಯೊಬ್ಬನ ಆಸ್ತಿ ಹಕ್ಕುಗಳ ಅಂತ್ಯ ಆಗೋದಿಲ್ಲ, ಅಲ್ಲದೆ ನೋಂದಣಾಧಿಕಾರಿಗಳ ಕಚೇರಿಗೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ ಎಂದ ಮಾತ್ರಕ್ಕೆ ಹಕ್ಕುಗಳನ್ನು ಮೊಟಕುಗೊಳಿಸಲಾಗದು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಜೈಲಿನಲ್ಲಿದ್ದುಕೊಂಡೇ ತನ್ನ ಚರ ಸ್ಥಿರ ಆಸ್ತಿಯನ್ನು ಮಾರಾಟ ಮಾಡಲು ನೋಂದಣಿ ಮಾಡಿಕೊಡಲು ಕಾನೂನುಬದ್ಧವಾಗಿ ಅವಕಾಶ ಇರಲಿದೆ ಅಂತ ನ್ಯಾಯಾಲಯ ತಿಳಿಸಿದೆ. ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿರುವ ವಿಚಾರಣಾಧೀನ ಕೈದಿಯೊಬ್ಬರ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. ಭಾರತೀಯ ಉತ್ಪನ್ನಗಳಿಗೆ ಚೀನಾ ತನ್ನ ಮಾರುಕಟ್ಟೆಯನ್ನು ಮುಕ್ತಗೊಳಿಸಿದೆ, ಅದರಲ್ಲೂ ಔಷಧ ಆಮದಿಗೆ ಹೆಚ್ಚು ಆದ್ಯತೆ ನೀಡುತ್ತಿದೆ ಅಂತ ಚೀನಾಕ್ಕೆ ಭಾರತದ ರಾಯಭಾರಿ ವಿಕ್ರಮ್ ದೊರೈಸ್ವಾಮಿ ಹೇಳಿದ್ದಾರೆ. ಚೀನಾದ ಸಿಂಗ್ಲುವಾ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ವಿಶ್ವಶಾಂತಿ ವೇದಿಕೆಯಲ್ಲಿ ಮಾತನಾಡಿದ್ದ ದೊರೈಸ್ವಾಮಿ, ಚೀನಾಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡಲು ಬಯಸುತ್ತಿದೆ ಭಾರತ. ಅದರಲ್ಲೂ ವಿಶೇಷವಾಗಿ ಔಷಧ ವಲಯದಂಥ ಪ್ರದೇಶದಲ್ಲಿ ನಮಗೆ ಸ್ಪರ್ಧಾತ್ಮಕ ಲಾಭವಿರುವ ಕ್ಷೇತ್ರಗಳು ಹೆಚ್ಚು ರಫ್ತನ್ನು ಅಪೇಕ್ಷಿಸುವುದು ಸಹಜ ಅಂತ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಬರೋಬ್ಬರಿ 151.1 ಶತಕೋಟಿ ಡಾಲರ್ ತಲುಪಿದೆ. 2025-26 ಚೀನಾಕ್ಕೆ ಭಾರತ ರಫ್ತು ಪ್ರಮಾಣ ಶೇಕಡಾ 36.66% ಏರಿಕೆ ಕಂಡು 19.47 ಶತಕೋಟಿ ಡಾಲರ್ ಮುಟ್ಟಿದ್ದರೆ, ಚೀನಾದಿಂದ ಭಾರತಕ್ಕೆ ಆದ ಆಮದು ಪ್ರಮಾಣ ಶೇಕಡಾ 16% ಹೆಚ್ಚಾಗಿದ್ದು ಅದು 131.63 ಶತಕೋಟಿ ಡಾಲರ್ ಮುಟ್ಟಿದೆ ಅಂತ ಮಾಹಿತಿ ನೀಡಿದ್ದಾರೆ. ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಗ್ರ್ಯಾಂಡ್ ಚೆಸ್ ಟೂರ್ನ ಕ್ರೊಯೇಷಿಯಾ ಚರಣದ ರ್ಯಾಪಿಡ್ ವಿಭಾಗದ ಅಂತಿಮ ದಿನದಂದು ಸತತ 3 ಪಂದ್ಯಗಳನ್ನು ಗೆದ್ದು ಫ್ರಾನ್ಸ್ನ ಫಿರೌಜಾ ಅಲಿರೇಜಾ ಅವರೊಂದಿಗೆ ಜಂಟಿಯಾಗಿ ಅಗ್ರಸ್ಥಾನ ಹಂಚಿಕೊಂಡಿದ್ದಾರೆ. ಇಬ್ಬರು ಆಟಗಾರರು ತಲಾ 12 ಅಂಕಗಳನ್ನು ಗಳಿಸಿದ್ದಾರೆ. ಸಹ ಆಟಗಾರರ ವಿರುದ್ಧ ಆಧಾರರಹಿತ ವಂಚನೆ ಆರೋಪಗಳನ್ನು ಮಾಡಿದ ಹಿನ್ನೆಲೆಯಲ್ಲಿ ಮಾಜಿ ವಿಶ್ವ ಚಾಂಪಿಯನ್ ರಷ್ಯಾದ ಗ್ರ್ಯಾಂಡ್ ಮಾಸ್ಟರ್ ವ್ಲಾಡಿಮಿರ್ ಕ್ರಾಮ್ನಿಕ್ರನ್ನು ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಕನಿಷ್ಠ 1 ವರ್ಷದ ಅವಧಿಗೆ ಅಮಾನತುಗೊಳಿಸಿದೆ. ಕಳೆದ ವರ್ಷ 29ನೇ ವಯಸ್ಸಿನಲ್ಲಿ ನಿಧನರಾದ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಡೇನಿಯಲ್ ನಾರೋಡಿಟ್ಸ್ಕಿ ಅವರ ವಿರುದ್ಧ ಕ್ರಾಮ್ನಿಕ್ ವಂಚನೆಯ ಆರೋಪ ಮಾಡಿದರು. ಆನ್ಲೈನ್ ಚೆಸ್ ಲೋಕದಲ್ಲಿ ಜನಪ್ರಿಯರಾಗಿದ್ದ ನಾರೋಡಿಟ್ಸ್ಕಿ ಈ ಆರೋಪಗಳನ್ನು ನಿರಾಕರಿಸಿದ್ದ. ಸೈಬರ್ ಬುಲ್ಲಿಂಗ್ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಫೆಡರೇಷನ್ ತಿಳಿಸಿದೆ. ಕ್ರಾಮ್ನಿಕ್ ಆಟಗಾರರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಅಂತ ಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿಣಾಮಕಾರಿ ಬಳಕೆ ಮತ್ತು ತಂತ್ರಜ್ಞಾನದ ಅಳವಡಿಕೆ, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಮತ್ತಷ್ಟು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕ ಎಐ ವಿಶ್ವವಿದ್ಯಾಲಯ ಸ್ಥಾಪಿಸಲು ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪ್ರತ್ಯೇಕ ಎಐ ಯೂನಿವರ್ಸಿಟಿ ಸ್ಥಾಪಿಸುವ ಕುರಿತು ಸರ್ಕಾರ ಆಲೋಚನೆ ಮಾಡಿದೆ. ಈ ಸಂಬಂಧ ಈಗಾಗಲೇ ಉದ್ಯಮ ರಂಗದ ಪ್ರಮುಖರ ಹಾಗೂ ತಂತ್ರಜ್ಞಾನ ತಜ್ಞರಿಂದ ಅಗತ್ಯ ಸಲಹೆಗಳನ್ನು ಕೋರಲಾಗಿದೆ. ಇಡೀ ಪ್ರಪಂಚಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಜಾಗತಿಕ ಉದ್ಯಮ ಸಾಮರ್ಥ್ಯವನ್ನು ಬೆಂಗಳೂರಿನಿಂದಲೇ ಒದಗಿಸಬೇಕೆಂಬುದು ಸರ್ಕಾರದ ಮುಖ್ಯ ಉದ್ದೇಶ ಅಂತ ಅವರು ವಿವರಿಸಿದ್ದಾರೆ. ಜ
ಜಾಗತಿಕ ತಂತ್ರಜ್ಞಾನ ದೈತ್ಯ ಸಂಸ್ಥೆ ಗೂಗಲ್ ತನ್ನ ಗೂಗಲ್ ಫಾರ್ ಸ್ಟಾರ್ಟ್ಅಪ್ಸ್ ಆಕ್ಸಿಲೇಟರ್ ಕಾರ್ಯಕ್ರಮದ 2026 ಆವೃತ್ತಿಗಾಗಿ ಭಾರತದ 20 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಿದೆ. 2026 ಆವೃತ್ತಿಯ ಗೂಗಲ್ನ ಆಕ್ಸಿಲೇಟರ್ ಕಾರ್ಯಕ್ರಮಗಳ 10ನೇ ವಾರ್ಷಿಕೋತ್ಸವದ ಸಂಕೇತವೂ ಆಗಿದೆ ಅಂತ ಗೂಗಲ್ ಸಂಸ್ಥೆ ತಿಳಿಸಿದೆ. ಆಕ್ಸಿಲೇಟರ್ ಕಾರ್ಯಕ್ರಮಕ್ಕೆ ಬಂದಿದ್ದ 2,500 ಅರ್ಜಿಗಳ ಪೈಕಿ ಈ ವರ್ಷದ ಬ್ಯಾಚನ್ನು ಆಯ್ಕೆ ಮಾಡಲಾಗಿದೆ. ಇದು ಆರೋಗ್ಯ, ಕೃಷಿ, ಹಣಕಾಸು, ಹವಾಮಾನ, ಸೈಬರ್ ಭದ್ರತೆ ಮತ್ತು ಎಂಟರ್ಪ್ರೈಸಸ್ ಸಾಫ್ಟ್ವೇರ್ನಂತಹ ವಿವಿಧ ಕ್ಷೇತ್ರಗಳ ಕೃತಕ ಬುದ್ಧಿಮತ್ತೆ ಸ್ಟಾರ್ಟ್ಅಪ್ಗಳ ಮೇಲೆ ಕೇಂದ್ರೀಕರಿಸಿದೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿ ಅವರ ಜನ್ಮದಿನದಂದೇ ಅವರಿಗೆ ಎಡಿನ್ಬರ್ಗ್ನಲ್ಲಿ ನಡೆದ ICC ವಾರ್ಷಿಕ ಸಮ್ಮೇಳನದಲ್ಲಿ ICC ಹಾಲ್ ಆಫ್ ಫೇಮ್ ಗೌರವ ನೀಡಲಾಗಿದೆ. ಈ ಗೌರವ ಪಡೆದ ಇತ್ತೀಚಿನ ಭಾರತೀಯ ಕ್ರಿಕೆಟಿಗ ಬೆಗ್ಗಳಿಕೆಗೆ ಸೌರವ್ ಗಂಗೂಲಿ ಪಾತ್ರರಾಗಿದ್ದಾರೆ. ಗಂಗೂಲಿ ಅವರ ಸೇರ್ಪಡೆಯೊಂದಿಗೆ ICC ಹಾಲ್ ಆಫ್ ಫೇಮ್ನಲ್ಲಿರುವ ಭಾರತೀಯರ ಸಂಖ್ಯೆ 12 ಏರಿದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 2026 ಆವೃತ್ತಿಗೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಅಂತ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ನವೆಂಬರ್ನಲ್ಲಿ ಕ್ರೀಡಾಕೂಟ ನಡೆಯುವ ಸಾಧ್ಯತೆ ಇದೆ. ಹಿಂದಿನ ಆವೃತ್ತಿಯು ಕಳೆದ ವರ್ಷದಲ್ಲಿ ಮೇನಲ್ಲಿ ಬಿಹಾರದಲ್ಲಿ ಆತಿಥ್ಯ ನಡೆದಿತ್ತು. ಕ್ರೀಡಾಪಟುಗಳ ಪ್ರತಿಭಾನ್ವೇಷಣೆ ಜೊತೆಗೆ ಕ್ರೀಡಾ ಮೂಲಸೌಕರ್ಯಗಳು ಉತ್ತೇಜಿಸುವ ಕೂಟದಲ್ಲಿ ಸುಮಾರು 8,000 ಅಥ್ಲೀಟ್ಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ತೊಂದರೆಗೆ ಸಿಲುಕಿದ ಉದ್ಯಮಿಗಳಿಗೆ ನೆರವು ಒದಗಿಸುವ ಉದ್ದೇಶದ ತುರ್ತು ಸಾಲ ಖಾತರಿ ಯೋಜನೆಯ ಅಡಿಯಲ್ಲಿ 1.55 ಲಕ್ಷ ಕೋಟಿಗಿಂತ ಹೆಚ್ಚಿನ ಮೊತ್ತದ ಸಾಲಕ್ಕೆ ಕೇಂದ್ರ ಸರ್ಕಾರ ಖಾತರಿ ಒದಗಿಸಿದೆ. ಒಟ್ಟು 4.11 ಲಕ್ಷ ಖಾತರಿಗಳನ್ನು ನೀಡಲಾಗಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಹೇಳಿದೆ. ಈ ಖಾತರಿಯೊಂದಿಗೆ ವಿತರಣೆಗೆ ಆಗಿರುವ 1.55 ಲಕ್ಷ ಕೋಟಿ ಸಾಲದ ಶೇಕಡ 82% ಮೊತ್ತ MSME ವಲಯದ ಉದ್ದಿಮೆಗಳಿಗೆ ದೊರೆತಿದೆ. ಹಾಲಿ ಚಾಂಪಿಯನ್ ಯಾನಿಕ್ ಸಿನ್ನರ್ ಅವರು ನೇರ ಸೆಟ್ಗಳಲ್ಲಿ ಜರ್ಮನಿಯ ಅನುಭವಿ ಆಟಗಾರ ಯಾನ್ ಲೆನಾರ್ಡ್ ಸ್ಟ್ರೊಫ್ ಅವರನ್ನು ಮಣಿಸಿ ವಿಂಬಲ್ಡನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ 7ನೇ ಶ್ರೇಯಾಂಕದ ಆಟಗಾರ್ತಿ ಅಮೆರಿಕದ ಕೋಕೋ ಗಾಫ್ ಅವರು ಸ್ವದೇಶದ ಜೆಸಿಕಾ ಪೆಗುಲಾ ಅವರಿಗೆ ಆಘಾತ ನೀಡಿದರು. ಸಿನ್ನರ್ ಅವರು ಆಲ್ ಇಂಗ್ಲೆಂಡ್ ಕ್ಲಬ್ನ 1ನೇ ಕೋರ್ಟ್ನಲ್ಲಿ ನಡೆದ ಎಂಟರ್ಘಟ್ಟದ ಹಣಾಹಣಿಯಲ್ಲಿ ಗೆಲುವು ಸಾಧಿಸಿದ್ದಾರೆ. 9ನೇ ಶ್ರೇಯಾಂಕದ ಆಟಗಾರ್ತಿ ನೋಸ್ಕೋವಾ ಅಮೆರಿಕದ ಅನುಭವಿ ಆಟಗಾರ್ತಿ ಮ್ಯಾಡಿಸನ್ ಕೀಸ್ ಅವರಿಗೆ ಆಘಾತ ನೀಡಿದ್ದಾರೆ. ಎಲಿಸಾ ಅವರು ನೇರ ಸೆಟ್ಗಳಿಗೆ ಜೆಕ್ ಗಣರಾಜ್ಯದ ಮೇರಿ ಬೌಸ್ಕೌ ಅವರನ್ನು ಹಿಮ್ಮೆಟ್ಟಿಸಿದ್ದಾರೆ. ರಾಷ್ಟ್ರೀಯ ಷೇರುಪೇಟೆಯಲ್ಲಿ ನೋಂದಾಯಿತ ಹೂಡಿಕೆದಾರರ ಸಂಖ್ಯೆಯು ಒಂದೆಡೆ ಏರಿಕೆಯಾಗುತ್ತಿದ್ದರೆ ಮತ್ತೊಂದೆಡೆ ಸಕ್ರಿಯ ಹೂಡಿಕೆದಾರರ ಸಂಖ್ಯೆ ಪ್ರಸಕ್ತ ವರ್ಷದ ಜನವರಿಯಿಂದ ಇಳಿಕೆಯ ಹಾದಿಯಲ್ಲಿ ಸಾಗಿದೆ. ಪ್ರಸಕ್ತ ವರ್ಷದ ಜನವರಿ 31ರ ವೇಳೆಗೆ ರಾಷ್ಟ್ರೀಯ ಷೇರುಪೇಟೆಯಲ್ಲಿ ನೋಂದಾಯಿತ ಒಟ್ಟು ಹೂಡಿಕೆದಾರರ ಸಂಖ್ಯೆ 12.65 ಲಕ್ಷ ಕೋಟಿಯಷ್ಟಿತ್ತು. ಈ ಪೈಕಿ ಸಕ್ರಿಯ ಹೂಡಿಕೆದಾರರ ಸಂಖ್ಯೆ 1.52 ಕೋಟಿ ಇತ್ತು. ಆದರೆ May 31ರ ಒಳಗೆ ನೋಂದಾಯಿತ ಒಟ್ಟು ಹೂಡಿಕೆದಾರರ ಸಂಖ್ಯೆ 13.1 ಕೋಟಿ ಹೆಚ್ಚಳವಾಗಿದ್ದರೆ ಸಕ್ರಿಯ ಹೂಡಿಕೆದಾರರ ಸಂಖ್ಯೆ 1.29 ಲಕ್ಷಕ್ಕೆ ಇಳಿದಿದೆ. ಷೇರು ವಹಿವಾಟ ತೆರಿಗೆ ಹೆಚ್ಚಳವು ಹೂಡಿಕೆದಾರರ ಇಳಿಕೆಗೆ ಒಂದು ಕಾರಣವಾಗಿದೆ ಅಂತ NSE ಮಾರ್ಕೆಟ್ ಪಲ್ಸ್ ವರದಿ ತಿಳಿಸಿದೆ. ಅಣು ವಿದ್ಯುತ್ ಉತ್ಪಾದನೆಗಾಗಿ ಭಾರತಕ್ಕೆ ಯುರೇನಿಯಂ ರಫ್ತು ಮಾಡಲು ಆಸ್ಟ್ರೇಲಿಯಾ ಒಪ್ಪಿಕೊಂಡಿದೆ. ಈ ಐತಿಹಾಸಿಕ ಒಪ್ಪಂದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಆಲ್ಬನಿಸ್ ಸಹಿ ಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಇದ್ದಾರೆ. ಯುರೇನಿಯಂ ಅನ್ನು ವಿಧ್ವಂಸ ಕೃತ್ಯಕ್ಕಾಗಿ ಬಳಸಿಕೊಳ್ಳಲೇಬಾರದು ಎಂಬ ಷರತ್ತಿನ ಮೇಲೆ ರಫ್ತಿಗೆ ಅನುವು ಮಾಡಿಕೊಡಲಾಗಿದೆ ಅಂತ ಎರಡೂ ದೇಶಗಳು ತಮ್ಮ ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, ಸ್ಮಾರ್ಟ್ ಟಿವಿಗಳ ತಯಾರಿಕೆಯನ್ನು ದೇಶದಲ್ಲಿ ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇವುಗಳ ತಯಾರಿಕೆಯಲ್ಲಿ ಬಳಸುವ ಕೆಲವು ಸರಕುಗಳ ಮೂಲ ಸೀಮಾ ಸುಂಕವನ್ನು ಮನ್ನಾ ಮಾಡಿದೆ. ಎಲೆಕ್ಟ್ರಾನಿಕ್ ಉಪಕರಣಗಳ ತಯಾರಿಕೆಯಲ್ಲಿ ಬಳಕೆಯಾಗುವ 3 ಪ್ರಮುಖ ಬಿಡಿಭಾಗಗಳಿಗೆ ಬೇಕಾಗುವ ಸರಕುಗಳ ಮೂಲ ಸೀಮಾ ಸುಂಕವನ್ನು ಮನ್ನಾ ಮಾಡುವ ಪ್ರತ್ಯೇಕ ಅಧಿಸೂಚನೆಗಳನ್ನು ಕೇಂದ್ರ ಹಣಕಾಸು ಸಚಿವಾಲಯ ಹೊರಡಿಸಿದೆ.
ಭಾರತದ ಅಥ್ಲೀಟ್ಗಳು ಏಷ್ಯನ್ 23 ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಒಂದು ಚಿನ್ನ ಸೇರಿದಂತೆ 5 ಪದಕಗಳನ್ನು ಗೆದ್ದಿದೆ. ಕೂಟದ 1600 ಮೀಟರ್ಸ್ ಮಿಶ್ರ ರಿಲೇ ವಿಭಾಗದಲ್ಲಿ ಭಾರತ ತಂಡ ಚಿನ್ನ ಜಯಿಸಿದೆ. ಆಸ್ತಿಕ್ ಪ್ರಧಾನ್, ಸಾಂದ್ರಾ ಮೋಲ್ ಸಾಬು, ಸೇತಾ ಮಿಶ್ರಮ್ ಮತ್ತು ಶ್ರಾವಣಿ ಸಚಿನ್ ಸಾಂಗ್ಲೆ ಅವರಿದ್ದ ತಂಡ 3:18 ಗುರಿ ಮುಟ್ಟಿತು. ಇದಲ್ಲದೆ ಭಾರತದ ಕ್ರೀಡಾಪಟುಗಳು 1 ಬೆಳ್ಳಿ ಮತ್ತು 3 ಕಂಚಿನ ಪದಕ ಜಯಿಸಿದ್ದಾರೆ. ಮ್ಯಾಚ್ ಪಾಯಿಂಟ್ ಉಳಿಸುವಲ್ಲಿ ಯಶಸ್ವಿಯಾದ 10ನೇ ಶ್ರೇಯಾಂಕದ ಕರೋಲಿನಾ ಮುಕೋವಾ ಅವರು ತೀವ್ರ ಹೋರಾಟದ ಸೆಮಿಫೈನಲ್ ಪಂದ್ಯದಲ್ಲಿ ಕೋಕೋ ಗಾಫ್ ಅವರನ್ನು ಸೋಲಿಸಿದರು. ಈ ಮೂಲಕ ಮೊದಲ ಬಾರಿ ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದಂತಾಗಿದೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಡೆದಂತ ಈ ಪಂದ್ಯದ ನಿರ್ಣಾಯಕ ಸೆಟ್ನಲ್ಲಿ ಟ್ರೈಬ್ರೇಕರ್ನಲ್ಲಿ ಒತ್ತಡವನ್ನು ನಿಭಾಯಿಸಿದ ಮುಕೋವಾ ಸುಡು ಬಿಸಿಲಿನ 2:35 ಪಂದ್ಯದಲ್ಲಿ ಜಯ ಗಳಿಸಿದ್ದಾರೆ. ಜೆಕ್ ರಿಪಬ್ಲಿಕನ್ ಮುಕೋವಾ ಪಾಲಿಕೆ ಇದು 2ನೇ ಗ್ರ್ಯಾಂಡ್ಸ್ಲಾಮ್ ಫೈನಲ್ ಆಗಿದೆ. 2023 ಅವರು ಫ್ರೆಂಚ್ ಓಪನ್ ರನ್ನರ್ ಅಪ್ ಆಗಿದ್ದರು. ಶಿವಮೊಗ್ಗ, ಗದಗ ಹಾಗೂ ದಾವಣಗೆರೆಯ ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳನ್ನು ನೇಮಕ ಮಾಡಿ ವಿವಿಧ ಕುಲಾಧಿಪತಿಗಳು ಆದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ದಾವಣಗೆರೆಯ ಬಾಪೂಜಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಜೈವಿಕ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಬಿ ಎ ರಂಗಸ್ವಾಮಿ, ಗದಗದ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಸುರೇಶ್ ವಿ ನಾಡಗೌಡರ್ ಹಾಗೂ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ, ಬೆಂಗಳೂರಿನ ICAR IIH ಆರ್ನ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಎಂವಿ ಧನಂಜಯ್ ಅವರನ್ನು ಕುಲಪತಿಯನ್ನಾಗಿ ನೇಮಿಸಲಾಗಿದೆ. ಇವರ ಅಧಿಕಾರಾವಧಿ ಮುಂದಿನ 4 ವರ್ಷಗಳ ಅವಧಿಗೆ ಅಥವಾ ವೈಯಕ್ತಿಕವಾಗಿ 65 ವರ್ಷ ತುಂಬುವವರೆಗೆ ಆಗಿರುತ್ತದೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷವೇ ನೂತನ ಕೇಂದ್ರೀಯ ವಿದ್ಯಾಲಯಗಳನ್ನು ಆರಂಭಿಸಲು ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಆದೇಶ ಹೊರಡಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜ್ಯವಾದ ಒಡಿಶಾದಲ್ಲಿ 3 ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಆರಂಭಿಸಲಾಗುತ್ತಿದ್ದರೆ ಮಧ್ಯಪ್ರದೇಶದಲ್ಲಿ 3, ಬಿಹಾರ್ ಮಹಾರಾಷ್ಟ್ರದಲ್ಲಿ ತಲಾ 2, ಜಮ್ಮು ಕಾಶ್ಮೀರ ಜಾರ್ಖಂಡ ತಮಿಳುನಾಡು ಹಾಗೂ ರಾಜಸ್ಥಾನ ತಲಾ 1 ಶಾಲೆ ಆರಂಭಿಸಲಾಗುತ್ತಿದೆ. ಈ ಮೂಲಕ ಪ್ರಸಕ್ತ ಶೈಕ್ಷಣಿಕ ವರ್ಷ ಆರಂಭದ ಬಳಿಕ ಒಟ್ಟಾರೆ 22 ಹೊಸ ಕೇಂದ್ರೀಯ ವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದಂತಾಗಿದೆ. ಬಹುಕಾಲದಿಂದ ಚರ್ಚೆಯಲ್ಲಿರುವ ಒಂದು ದೇಶ ಒಂದು ಚುನಾವಣೆ ಯೋಜನೆಯನ್ನು ಮುಂಬರುವ 2021 ಸಾರ್ವತ್ರಿಕ ಚುನಾವಣೆ ವೇಳೆಗೆ ಸಂಪೂರ್ಣವಾಗಿ ಜಾರಿಗೆ ತರಲು ಸಂಸತ್ತಿನ ಜಂಟಿ ಸಮಿತಿ ಸಿದ್ಧತೆ ನಡೆಸುತ್ತಿದೆ ಅಂತ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಮಿತಿಯ ಅಧ್ಯಕ್ಷ ಪಿಪಿ ಚೌಧರಿ ಹೇಳಿದ್ದಾರೆ. ಗೋವಾದಲ್ಲಿ ನಡೆಯುತ್ತಿರುವ ಸಮಿತಿಯ 2 ದಿನಗಳ ಸಭೆಯ ನಡುವೆ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಪದೇ ಪದೇ ಚುನಾವಣೆಗಳು ನಡೆಯುವುದರಿಂದ ದೇಶದಲ್ಲಿ ಆಗುತ್ತಿರುವ ಸುಮಾರು 7 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ನಷ್ಟವನ್ನು ತಡೆಯುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ದಾರೆ. ಏಕಕಾಲದಲ್ಲಿ ಚುನಾವಣೆ ನಡೆಸುವಲ್ಲಿ ಎದುರಾಗುವ ಸವಾಲುಗಳು ಮತ್ತು ಅವುಗಳನ್ನು ಹೇಗೆ ನಿವಾರಿಸಬಹುದು ಎಂಬ ಬಗ್ಗೆ ಸಭೆಯಲ್ಲಿ ಮುಕ್ತ ಚರ್ಚೆ ನಡೆಸಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಚೌಧರಿ, ನಾವು ಈಗಾಗಲೇ ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಹರಿಯಾಣ ಮತ್ತು ದಿಲ್ಲಿ ಸೇರಿದಂತೆ ಹಲವು ರಾಜ್ಯಗಳಿಗೆ ಭೇಟಿ ನೀಡಿ ಸಂವಿಧಾನ ತಜ್ಞರು, ನಾಗರಿಕ ಸಮಾಜದ ಸಂಘಟನೆಗಳು, ಶಿಕ್ಷಣ ತಜ್ಞರ ಅಭಿಪ್ರಾಯ ಸಂಗ್ರಹಿಸಿದ್ದೇವೆ ಅಂತ ಹೇಳಿದ್ದಾರೆ. 99% ಜನ ಈ ಯೋಜನೆಗೆ ಬೆಂಬಲ ನೀಡಿದ್ದಾರೆ. ಈಗ ನಮ್ಮ ಮುಂದಿರುವ ದೊಡ್ಡ ಕೆಲಸ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಒಪ್ಪಿಗೆಯಾಗುವಂಥ ಸೂತ್ರವನ್ನು ಸಿದ್ಧಪಡಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ. ಗ್ಲೋಬಲ್ ಸಿಟಿಜನ್ ಸೊಲ್ಯೂಷನ್ಸ್ 2026 ಜಾಗತಿಕ ಪಾಸ್ಪೋರ್ಟ್ ಸೂಚ್ಯಾಂಕವನ್ನು ಪ್ರಕಟಿಸಿದೆ. ಅದರಲ್ಲಿ ಭಾರತ ಒಟ್ಟು 197 ದೇಶಗಳ ಪೈಕಿ 125ನೇ ಸ್ಥಾನವನ್ನು ಪಡೆದುಕೊಂಡಿದೆ. ದೇಶದ ಒಟ್ಟಾರೆ ಅಂಕಗಳಲ್ಲಿ 45.1 ಏರಿಕೆಯಾಗಿದೆ. ಇದು ಕಳೆದ 5 ವರ್ಷಗಳಲ್ಲೇ ಅತ್ಯುನ್ನತ ಸಾಧನೆಯಾಗಿದೆ. 2021 127ನೇ ಸ್ಥಾನದಲ್ಲಿದ್ದ ಭಾರತ ಈಗ 125ನೇ ಸ್ಥಾನಕ್ಕೆ ತಲುಪುವ ಮೂಲಕ ಸಾಧಾರಣ ಏರಿಕೆ ಕಂಡಿದೆ. ಪ್ರಸ್ತುತ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವ ನಾಗರಿಕರು ಭೂತಾನ್, ನೇಪಾಳ, ಜಮೈಕಾ, ಮಕಾವು, ಪ್ಯಾಲೆಸ್ಟೈನ್, ಟ್ಯೂನಿಷಿಯಾ, ಅಂಗೋಲಾ ಸೇರಿದಂತೆ ವಿಶ್ವದ 26 ದೇಶಗಳಿಗೆ ವೀಸಾ ರಹಿತ ಅಥವಾ ವೀಸಾ ಆನ್ ಅರೈವಲ್ ಮೂಲಕ ಸುಲಭ ಪ್ರವೇಶ ಪಡೆದಿದ್ದಾರೆ. ಆದರೆ ಅಮೆರಿಕ, ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಚೀನಾ ಹಾಗೂ ಯುಎಇನಂತಹ ದೇಶಗಳಿಗೆ ಭೇಟಿ ನೀಡಲು ನಿರ್ಬಂಧಗಳು ಮುಂದುವರೆದಿವೆ. ದೂರ ಸಂಪರ್ಕ ಇಲಾಖೆಯ ಸಮೃದ್ಧ ಗ್ರಾಮ ಯೋಜನೆಗೆ 2026 ಸಾಲಿನ ಪ್ರತಿಷ್ಠಿತ ಜಾಗತಿಕ ವರ್ಲ್ಡ್ ಸಮ್ಮಿಟ್ ಆನ್ ದಿ ಇನ್ಫಾರ್ಮೇಷನ್ ಸೊಸೈಟಿ ಗೌರವ ಲಭಿಸಿದೆ. ಈ ಯೋಜನೆಯಡಿ ಹಳ್ಳಿಗಳಲ್ಲಿ ಸಮೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಿ ಭಾರತ್ ನೆಟ್ ಮೂಲಕ ಇಂಟರ್ನೆಟ್ ಸಂಪರ್ಕ ಒದಗಿಸಲಾಗಿದೆ. ಈ ಮೂಲಕ ಆರೋಗ್ಯ, ಶಿಕ್ಷಣ, ಕೌಶಲ ತರಬೇತಿ ಮತ್ತು ಇ ಆಡಳಿತದಂತಹ ಸಾರ್ವಜನಿಕ ಸೇವೆಗಳನ್ನು ಒಂದೇ ಸೂರಿನಡಿ ಸುಲಭವಾಗಿ ಪಡೆಯಬಹುದು. ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟ ನೀಡುವ ಈ ಗೌರವ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿನ ಡಿಜಿಟಲ್ ಕ್ರಾಂತಿಗೆ ಸಿಕ್ಕ ಜಾಗತಿಕ ಮನ್ನಣೆಯಾಗಿದೆ.
ಬ್ಯಾಂಕ್ಗಳು ಗ್ರಾಹಕರಿಗೆ ಎಸ್ಎಂಎಸ್, ಎಟಿಎಂ, ಹೊಸ ಪಾಸ್ಬುಕ್ ಸೇರಿ ಹಲವು ಶುಲ್ಕಗಳನ್ನು ವಿಧಿಸುತ್ತದೆ. ಅದರಲ್ಲೂ ಬ್ಯಾಂಕ್ಗಳು ಗ್ರಾಹಕರಿಗೆ ಸಂದೇಶ ಕಳುಹಿಸುವ ಸೇವೆಗಳಿಗೂ ಶುಲ್ಕ ಇರುತ್ತದೆ. ಆದರೆ ಇನ್ನು ಮುಂದೆ ಗ್ರಾಹಕರಿಗೆ ಎಸ್ಎಂಎಸ್ ಕಳುಹಿಸಬೇಕು, ಬ್ಯಾಂಕ್ಗಳು ಯಾವುದೇ ಶುಲ್ಕ ವಿಧಿಸುವಂತಿಲ್ಲ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ದೇಶನ ನೀಡಿದೆ. ಬ್ಯಾಂಕ್ಗಳು ತ್ರೈಮಾಸಿಕಕ್ಕೊಮ್ಮೆ ಅಂದರೆ 3 ತಿಂಗಳಿಗೊಮ್ಮೆ ಗ್ರಾಹಕರಿಗೆ ಎಸ್ಎಂಎಸ್ ಸೇವಾ ಶುಲ್ಕ ಅಂತೇಳಿ 15-18 ರೂಪಾಯಿ ವಿಧಿಸುತ್ತವೆ. ಗ್ರಾಹಕರ ಖಾತೆಯಿಂದಲೇ

ಕಡಿತಗೊಳ್ಳುತ್ತವೆ. ಇದನ್ನು ಮನಗಂಡ ಆರ್ಬಿಐ ಎಸ್ಎಂಎಸ್ ಸೇವೆಯು ಉಚಿತವಾಗಿರಬೇಕು ಅಂತ ನಿರ್ದೇಶನ ನೀಡಿದೆ. ಶೇಕಡ 12% ಹೆಚ್ಚು ಪ್ರಮಾಣದ ಆಲ್ಕೋಹಾಲ್ ಅಂಶವಿರುವ ದ್ರವರೂಪದ ಔಷಧಗಳ ಮುಕ್ತ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಕಡಿವಾಣ ಹಾಕಿದೆ. ವೈದ್ಯರ ಚೀಟಿ ಇಲ್ಲದೆ ಇಂತಹ ಔಷಧಿಗಳನ್ನು ಮಾರಾಟ ಮಾಡುವಂತಿಲ್ಲ ಅಂತ ಆದೇಶ ಮಾಡಿದೆ. ಈ ಸಂಬಂಧ ಔಷಧಗಳ ನಿಯಮ 1945 ತಿದ್ದುಪಡಿ ತರಲಾಗಿದೆ. ಹೊಸ ನಿಯಮದ ಪ್ರಕಾರ ಶೇಕಡ 12% ಹೆಚ್ಚು ಇಥೈಲ್ ಆಲ್ಕೋಹಾಲ್ ಇರುವ 30 mg ದೊಡ್ಡದಾದ ಬಾಟಲಿಗಳಲ್ಲಿ ಮಾರಾಟವಾಗುವ ಸಿರಪ್ ಅಥವಾ ಟಾನಿಕ್ ಸೇರಿದಂತೆ ಎಲ್ಲ ದ್ರವರೂಪದ ಔಷಧಗಳನ್ನು ಈಗ ಶೆಡ್ಯೂಲ್ H1 ವರ್ಗಕ್ಕೆ ಸೇರಿಸಲಾಗಿದೆ. ಇನ್ನು ಮುಂದೆ ಫಾರ್ಮಸಿಸ್ಟ್ಗಳು ಈ ಔಷಧಗಳ ಮಾರಾಟದ ದಾಖಲೆಯನ್ನು ಪ್ರತ್ಯೇಕ ರಿಜಿಸ್ಟರ್ನಲ್ಲಿ ಬರೆದಿಡುವುದು ಕಡ್ಡಾಯ ಅಂತ ಹೇಳಲಾಗಿದೆ. ವಿಶ್ವದ 2ನೇ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ ಮೊದಲ ಬಾರಿಗೆ ವಿಂಬಲ್ಡನ್ ಟೆನಿಸ್ ಟೂರ್ನಿಯಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಆಲ್ ಇಂಗ್ಲೆಂಡ್ ಕ್ಲಬ್ನ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸೆಮಿಫೈನಲ್ನಲ್ಲಿ ಜರ್ಮನಿ ಆಟಗಾರ ಜ್ವೆರೆವ ಶ್ರೇಯಾಂಕರಹಿತ ಇಂಗ್ಲೆಂಡ್ನ ಆರ್ಥರ್ ಫೆರ್ರಿ ಅವರನ್ನು ಸೋಲಿಸಿ ಪ್ರಶಸ್ತಿ ಸುತ್ತಿಗೆ ಮುನ್ನಡೆದಿದ್ದಾರೆ. ನಾಸಾದಲ್ಲಿರುವ ಭಾರತೀಯ ಮೂಲದ ಗಗನಯಾತ್ರಿ ಅನಿಲ್ ಮೆನನ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸೇರಲು ತಮ್ಮ 8 ತಿಂಗಳ ಸುದೀರ್ಘ ಪ್ರಯಾಣವನ್ನು ಆರಂಭಿಸಲು ಸಜ್ಜಾಗಿದ್ದಾರೆ. ಕಜಕಿಸ್ತಾನದ ಬೈಕ್ನೂರ್ ಕಾಸ್ಮೋಡ್ರೋಮ್ನಿಂದ ಜುಲೈ 14 ರಷ್ಯಾದ ಸೋಯೂಜ್ MS-29 ನೌಕೆಯ ಮೂಲಕ ಅವರು ಬಾಹ್ಯಾಕಾಶಕ್ಕೆ ಹಾರಲಿದ್ದಾರೆ. 49 ಅನಿಲ್ ಮೆನನ್ ಅವರು ರಷ್ಯಾದ ಗಗನಯಾತ್ರಿಗಳಾದ ಪಯೋಟರ್ ಡಬ್ರೋವ ಮತ್ತು ಅಣ್ಣಾ ಕಿಕಿನಾ ಅವರೊಂದಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.

ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆ ನಂತರ 6:10 ಪ್ರಕಟಣೆಗಳು. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ ರಾಯಚೂರು ಜಿಲ್ಲೆಯ ಕೆರೆಬೋದೂರು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ. ಮೊದಲಿಗೆ ಬೀಜ ಸಂಗ್ರಹಣೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ದಾಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ಬಾಳಪ್ಪ ಚೌಡಿಕಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಡವಟ್ಟಿ ಗ್ರಾಮದ ಅಮರಪ್ಪ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳು. 10:00 ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನವನ್ನು ಕೇಳುವಿರಿ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರಣೆ. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಗಲಿದೆ. 6:35 ಚಿಂತನೆ. 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಜಾನಪದ ಗೀತೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 7:45 ಚಿತ್ರ

0: ರಾಷ್ಟ್ರಗೀತೆಗಳು 8:30ಕ್ಕೆ ನವೋದಯದ ನಡಿನ ಆರೋಗ್ಯದ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಗಂಟಲಿನ ಗಡ್ಡೆ ಮತ್ತು ಅಯೋಡಿನ್ ಕೊರತೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಡಾಕ್ಟರ್ ಹರಿಕೃಷ್ಣ ಬಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9:30ಕ್ಕೆ ಚಿತ್ರಗೀತೆಗಳು, 10:32ಕ್ಕೆ, 11:02ಕ್ಕೆ, 11:32ಕ್ಕೆ ವಿವಿಧ ಭಾರತೀಯ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು ಕುರಿತು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, 1:20ಕ್ಕೆ ಚಿತ್ರಗೀತೆಗಳು, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00 ಯುವವಾಣಿ ಕಾರ್ಯಕ್ರಮ, 6:15ಕ್ಕೆ ಸಂಧ್ಯಾ ಕಿರಣ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ, ನಿರ್ವಹಣೆ ವೆಂಕಟೇಶ್ ಬೇನಬೆಂಚಿ. ಇದುವರೆಗೆ ನಿಲಯದಿಂದ ಈ ಸಜ್ಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: The news read by Valsa Williams. Prime Minister Narendra Modi has concluded his historic 2-day visit to New Zealand and departed for India. The visit, the first by an Indian Prime Minister to New Zealand in over 4 decades, gave a major boost to bilateral ties. During the visit, Prime Minister Modi held talks with his New Zealand counterpart, Christopher Luxon. They witnessed the exchange of 5 memoranda of understanding in areas including defence, tourism, sports, disaster management and dairy and animal husbandry. A major highlight of the visit was the community event at Auckland's Spark Arena, attended by over 10,000 members of the Indian diaspora. Addressing the gathering, Prime Minister Luxon described India as a trusted friend, praised the contribution of the Indian community to New Zealand's progress, and appreciated Prime Minister Modi's leadership. Prime Minister Modi thanked Prime Minister Luxon for his warm hospitality and said the visit had opened a new chapter in India-New Zealand relations. Referring to the 40-year gap since the last visit by an Indian Prime Minister, he said the next visit would not take so long.
2: 40 साल के बाद कोई भारतीय पीएम न्यूजीलैंड की धरती पर आया है. ये मेरा सौभाग्य है. मैं न्यूजीलैंड के सभी निवासियों के लिए, आप सभी लोगों के लिए 140 करोड़ भारतीयों की शुभकामनाएं लेकर आया हूँ. साथियों, प्रधानमंत्री के रूप में भले ही मेरा पहला न्यूजीलैंड दौरा है, लेकिन 25-30 साल पहले जब मैं किसी सरकार में भी हिस्सा नहीं था, सार्वजनिक जीवन में मुझे कोई जानता नहीं था, तब भी मुझे यहाँ न्यूजीलैंड आने का अवसर मिला था.
1: The Pradhan Mantri formalization of micro food processing enterprises scheme has crossed the milestone of sanctioning loans to more than 2 lakh micro food processing enterprises across the country. The scheme has leveraged project investments of over 20,300 crore rupees and generated nearly 11 lakh direct and indirect employment opportunities. Addressing a special event in New Delhi today, Union Minister for Food Processing Industries Chirag Paswan said the achievement is not merely a milestone to celebrate, but a strong foundation for the next phase of India's food processing growth story. Mr. Paswan also underlined the participation of women entrepreneurs at nearly 44% of all beneficiaries reflects the true spirit of women-led development, a cornerstone of Viksit Bharat. Union Railway and IT Minister Ashwini Vaishnav today announced plans to develop Hyderabad as a major high-speed rail hub with proposed bullet train corridors linking the city to Pune, Chennai and Bengaluru. Speaking at an industry event in Hyderabad, he said the high-speed rail network will significantly reduce travel time and strengthen connectivity among South India's major economic centres. The minister also highlighted India's growing electronics and semiconductor sectors, saying the country has adopted an AI as a service model and that Telangana is playing a key role in electronics manufacturing. A speedboat carrying Indian tourists capsized near Vietnam's Phu Quoc Island today. According to local media reports, 15 people are feared dead, while 21 people were rescued. The boat carrying 32 Indian tourists and 4 crew members overturned about 400 meters off Hon Mai Rut Mai Island, triggering a rescue operation. The Indian Embassy in Hanoi today said the exact details of the incident are being ascertained as search and rescue operations by local authorities are ongoing. In the FIFA World Cup, Norway will take on England, while defending champions Argentina will clash with Switzerland in the quarterfinals to determine the remaining semi-finalists. The third quarterfinal match between Norway and England will be played at Miami Stadium with kickoff scheduled for 2:30 a.m. Indian Standard Time. Later, Argentina will face Switzerland at Kansas City Stadium at 6:30 a.m. Indian Standard Time. The Indian women's compound team of Jyoti Surekha Venam, Pritika Pradeep and Chikita Thanipathi clinched the silver medal at the Archery World Cup Stage 4 in Madrid, Spain today. In the final, the Indian trio went down 228-232 to Colombia. The silver medal opened India's account in the season-ending tournament, with the contingent aiming to add more medals later in the day. And with that, we end this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆಯಾಗಿ 10 ನಿಮಿಷಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದು ಆಕಾಶವಾಣಿ.
3: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
3: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
3: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
3: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
2: ಸರ್ವೇ ಜನಾಃ ಸುಖಿನೋ ಭವಂತು,
3: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
2: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
3: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಕೇಳಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಇನ್ನೊಂದು ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಮಕ್ಕಳಿಗಾಗಿ ಕಾರ್ಯಕ್ರಮ. ಗೋಧುಳಿಯಲ್ಲಿ ರಾಯಚೂರು ಜಿಲ್ಲೆಯ ಕೆರೆಬೂದೂರು ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಗೋಧೂಳಿ ಕಾರ್ಯಕ್ರಮವನ್ನು ಕೇಳ್ತಿರುವಂತಹ ಎಲ್ಲ ಮಕ್ಕಳಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಗೋಧೂಳಿ ಕಾರ್ಯಕ್ರಮದಲ್ಲಿ ಕೆರೆ ಬೋದೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಕೇಳೋಣಂತ ಪ್ರಾರ್ಥನಾ ಗೀತೆಯನ್ನ ತ್ರಿಷಾ, ಮಲ್ಲಿಕಾ, ಈರಮ್ಮ, ಸಮೀರ ಹಾಗೂ ನಂದಿನಿ ಇವರಿಂದ.

ಮಹೇಶ್ವರಿ ಮತ್ತು ಲಕ್ಷ್ಮಿ ಇವರು ದ ರಾ ಬೇಂದ್ರೆಯವರ ಕರಡಿ ಕುಣಿತ ಅನ್ನುವಂಥ ಪದ್ಯವನ್ನು ಹೇಳ್ತಾ ಇದ್ದಾರೆ. ಕೇಳೋಣ ಅಲ್ಲ ಮಕ್ಕಳೇ.

ದರಾ ಬೇಂದ್ರೆಯವರ ಕರಡಿ ಕುಣಿತ ಈ ಪದ್ಯವನ್ನ ಕೇಳಿದ್ರಲ್ಲ. ಒಂದನೇ ತರಗತಿಯ ಮಮತಾ ಅವರು ವಾರಗಳ ಕುರಿತಾದ ಒಂದು ಹಾಡನ್ನು ಹಾಡ್ಲಿಕ್ಕಿದ್ದಾರೆ, ಕೇಳೋಣಂತ.

0: ಗುರಿ ಆಟ ಆಗೋದು, ಗೋಳಿ ಆಟ ಆಗೋರು, ಶುಕ್ರವಾರ ಲಗೋರಿ ಚೆಂಡು, ಶನಿವಾರಕ್ಕೆ ಕ್ರಿಕೆಟ್ ಆಡೋ, ವಾರಕ್ಕೆ ಏಳೋ ದಿನ ಆಟಕ್ಕೆ ಸಾಲದು ರಜಾ ದಿನ.
1: ಜನಪದ ಗೀತೆಯನ್ನು ಹೇಳ್ತಾ ಇದ್ದಾರೆ ಈರಮ್ಮ, ತೃಷಾ, ಸಮೀರ್ ಮತ್ತು ನಂದಿನಿ ಈ ಮಕ್ಕಳು.

0: ರಾಯಚೂರು ಜಿಲ್ಲೆಯ ಪರಿಚಯವನ್ನ ಮಾಡಲಿದ್ದಾರೆ ಲಕ್ಷ್ಮಿ ಅವರು.
1: ರಾಯಚೂರು ಜಿಲ್ಲೆ ಕರ್ನಾಟಕದ ಪ್ರಪ್ರಥಮ ಶಾಖೋತ್ಪನ್ನ ವಿದ್ಯುದಾಗಾರವನ್ನು ರಾಯಚೂರು ಜಿಲ್ಲೆ ಇತಿಹಾಸ ಪ್ರಸಿದ್ಧ ರಾಮಾಯಣ ಮಹಾಭಾರತ ಕಾಲಗಳಿಂದಲೂ ಈ ಜಿಲ್ಲೆ ಹೆಸರಾಗಿದೆ. ಅಟ್ಟಿ ಚಿನ್ನದ ಗಣಿಯಿಂದ ಈ ಜಿಲ್ಲೆ ಚಿನ್ನದ ಬೀಡುವಾಗಿದೆ. ರಾಯಚೂರು, ಮಾನ್ವಿ, ಸಿಂಧನೂರು, ಲಿಂಗಸೂಗೂರು, ದೇವದುರ್ಗ ಇವು ಈ ಜಿಲ್ಲೆಯ 5 ತಾಲೂಕುಗಳು. ರಾಯಚೂರು ಜಿಲ್ಲಾ ಕೇಂದ್ರ ಈ ಊರು ಹಿಂದೆ ರಾಯಚೂರು ಎಂದು ಹೆಸರಾಗಿತ್ತು. ಇಲ್ಲಿನ ಕೋಟೆಯನ್ನು ಗೆದ್ದ ಹೊಯ್ಸಳ ವಿಷ್ಣುವರ್ಧನನ್ನು ಕುರಿತು ಶಾಸನವೊಂದರಲ್ಲಿ ಈ ಊರನ್ನು ರಾಯಚೂರು ಎಂದು ಹೆಸರಿಸಲಾಗಿದೆ. ರಾಜ ಎಂಬುದು ಬಂದಿದೆ ಎನ್ನುತ್ತಾರೆ. ರಾ ಎಂದರೆ ರಾಜ ಎಂಬುದರಿಂದ ರಾಜ ಎಂಬುದು ಬಂದಿದೆ ಎನ್ನುತ್ತಾರೆ. ರಾಯ ಎಂದರೆ ರಾಜ ಎಂದು ಹೇಳುತ್ತಾರೆ. ಐತಿಹ್ಯವೊಂದರ ಪ್ರಕಾರ ಇಲ್ಲಿ ಮೊಲವೊಂದು ನಾಯಿಯೊಡನೆ ಕಚ್ಚಾಡಿ ಅದನ್ನು ಕೊಂದು ಹಾಕಿ ಚೂರು ಮಾಡಿತ್ತಂತೆ. ಆಗ ಇದನ್ನು ಕಂಡ ರಾಜನೊಬ್ಬ ಈ ನೆಲೆ ಸಾಮಾನ್ಯವಾದುದಲ್ಲ, ಗಂಡು ಭೂಮಿ ಎಂದು ಪರಿಗಣಿಸಿ ಊರಿಗೆ ನಾಯಿಚೂರು ಎಂದಾಯಿತು ಎನ್ನುವುದು ಉಂಟು. ಇನ್ನೊಂದು ಊಹೆ ನಂಬಲರ್ಹವಾಗಿದೆ. ರಾ ಎಂದರೆ ತೆಲುಗಿನಲ್ಲಿ ಕಲ್ಲು ಎಂದು ಅರ್ಥ. ಈ ಊರಲ್ಲಿ ಕಲ್ಲು ಬಂಡೆಗಳು ಹೆಚ್ಚಾಗಿದೆಯಾಗಿ ರಾಯೂರು ಎಂಬ ಹೆಸರಿದ್ದು ಅದೇ ಮುಂದೆ ರಾಯಚೂರು ಆಗಿದೆ ಎನ್ನುತ್ತಾರೆ. ರಾಯಚೂರು ಪೇಟೆ ಮಧ್ಯೆ ಕೊರೆದು ನಿಲ್ಲಿಸಿರುವ 2 ಕಲ್ಲಿನ ಆನೆಗಳು ಸುಂದರ ಕಲಾಕೃತಿಗಳಾಗಿವೆ. ರಾಯಚೂರು ಕೋಟೆ ಭದ್ರವಾದುದು. ರಾಮಗುಡ್ಡೆ ರಾಯಚೂರು ತಾಲೂಕಿನಲ್ಲಿದೆ. ಕೃಷ್ಣಾ ನದಿ ಮಧ್ಯೆ ಇರುವ ದ್ವೀಪ. ಇಲ್ಲಿ ಶ್ರೀರಾಮನು ಕೆಲಕಾಲ ಇದ್ದು ಶಿವಲಿಂಗವನ್ನು ಪೂಜಿಸರಿಂದ ದ್ವೀಪಕ್ಕೆ ಈ ಹೆಸರು ಬಂದಿದೆ. ರಾಯಚೂರು ತಾಲೂಕಿನಲ್ಲಿ ಕೃಷ್ಣಾ ನದಿ ನಡುವೆ ಇರುವ ಇನ್ನೊಂದು ದ್ವೀಪ ನಾರದ ಮುನಿಯ ದೇವಸ್ಥಾನವಿದೆ, ಇದಕ್ಕೆ ಈ ಹೆಸರು. ದೇವದುರ್ಗ ಇಲ್ಲಿನ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಆವರಿಸಿದ್ದು ನಿಸರ್ಗದತ್ತ ಕೋಟೆ ಎನಿಸಿದೆ. ಹೀಗಾಗಿ ಈ ಪಟ್ಟಣಕ್ಕೆ ದೇವದತ್ತ ದುರ್ಗ ಅಥವಾ ದೇವದುರ್ಗ ಎಂಬ ಹೆಸರು ಬಂದಿರಬಹುದೆಂದು ಹೇಳುತ್ತಾರೆ. ಸಿಂಧನೂರು ಹಿಂದೆ ಇದು ಸಿಂಧಾರ ರಾಜಧಾನಿಯಾಗಿತ್ತೆಂದು ತಿಳಲಾಗಿದೆ. ಸಿಂಧರು, ಸಿಂಧವಾಡಿ, ಸಿಂಧ ವಿಷಯ, ಎರಂಬರಗೆಯ ಸಿಂಧರು ಎಂದು ಕರ್ನಾಟಕದ ಇತಿಹಾಸದುದ್ದಕ್ಕೂ ಕಾಣುತ್ತೇವೆ. ಈ ಊರಿಗೆ ಸಿಂಧೂರು ಎಂಬ ಹೆಸರು ಬಂದಿರಬಹುದು. ಕಲ್ಲೂರು ಮಾನ್ವಿ ತಾಲೂಕಿನಲ್ಲಿದೆ. ಪೂರ್ವ ದಿಕ್ಕು ಬಿಟ್ಟು ಉಳಿದೆಲ್ಲ ದಿಕ್ಕುಗಳಲ್ಲೂ ಈ ಊರು ಕಲ್ಲು ಬೆಟ್ಟಗಳಿಂದ ಸುತ್ತುವರೆದಿರುವ ಕಾರಣ ಊರಿಗೆ ಈ ಹೆಸರು ಬಂದಿದೆ.
0: ರಾಯಚೂರು ಜಿಲ್ಲೆಯ ಪರಿಚಯವನ್ನ ಮಾಡಿಕೊಟ್ಟಂತಹ ಲಕ್ಷ್ಮಿಯವರಿಗೆ ಧನ್ಯವಾದ. ಇದುವರೆಗೆ ಕೆರೆ ಬೋದೂರು ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.
2: ಪ್ರಸ್ತುತಿ ರಮಾ ಕುಲಕರ್ಣಿ.

ಈಗ ಕೇಳಿ ಭಾವಗೀತೆಯನ್ನು. ಧರಾ ಬೇಂದ್ರೆಯವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ಸಿ ಅಶ್ವಥ್ ಅವರು.

ಇದುವರೆಗೆ ಭಾವಗೀತೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:37 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ

0: ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ. ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
0: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಘ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ

0: ಘನತೆ ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನ ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 876,556 ಅಂದರೆ ಶೇಕಡ 96% ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮಂದಿ ಮೃತಪಟ್ಟಿರುವ ಮತದಾರರು, 388 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಮಂದಿ ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತೇವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
4: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಮೊದಲಿಗೆ ಬೀಜ ಸಂಗ್ರಹಣೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಬೀಜ ಸಂಗ್ರಹಣೆಯಲ್ಲಿ ಕಂಡುಬರುವ ರೋಗಗಳು ಮತ್ತು ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು.
1: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ
2: ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದ ವಿಷಯ ಬೀಜ ಸಂಗ್ರಹಣೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಅಂತಕ್ಕಂಥ ವಿಚಾರ. ಈ ಒಂದು ವಿಷಯದ ಮೇಲೆ ನಮ್ಮ ಬೀಜ ಸಂಗ್ರಹಣೆ ಮಾಡುವಂಥ ರೈತರಿಗೆ, ಬೀಜ ಬೆಳೆಯುವಂಥ ರೈತರಿಗೆ, ಒಟ್ಟಾರೆ ಬೀಜ ಸಂಗ್ರಹಣೆಯಲ್ಲಿ ಯಾವ ರೀತಿ ಕೀಟಗಳು ಬರ್ತವೆ ಮತ್ತು ಅವುಗಳ ಒಂದು ಹತೋಟಿ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸುಶೀಲಾ ನಾಡಗೌಡರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ.
3: ನಮಸ್ಕಾರ ಸರ್.
2: ಹೇಳಿ ಮೇಡಮ್. ಮೊದಲನೇದಾಗಿ, ಭಾಳಷ್ಟು ರೈತ ಬಾಂಧವರು ಬೀಜಗಳನ್ನು ಪ್ರತಿ ವರ್ಷವೂ ಸಂಗ್ರಹಣೆ ಮಾಡ್ತಿರ್ತಾರೆ. ನಮ್ಮ ದೇಶದ ಆಹಾರ ಉತ್ಪಾದಕತೆ ಎಷ್ಟು ಮತ್ತು ಯಾವ ರೀತಿ ಸಂಗ್ರಹಣೆ ಆಗುತ್ತೆ? ಸಂಗ್ರಹಣೆ ಮಾಡಿದಂಥ ದವಸ ಧಾನ್ಯಗಳಲ್ಲಿ ಶೇಕಡ ಎಷ್ಟು ಭಾಗ ಕೀಟಗಳಿಂದ ಹಾಳಾಗತ್ತೆ? ಇದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಿ.
3: ನಮಸ್ಕಾರ. ನಮ್ಮ ಭಾರತ ದೇಶ ಉತ್ಪಾದನೆಯಲ್ಲಿ ಏನೂ ಕಡಿಮೆ ಇಲ್ಲ, ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಜನಸಂಖ್ಯೆನೂ ಹೆಚ್ಚು ಆಗ್ತಾ ಇದೆ. ಒಂದು ಉದಾಹರಣೆಗೆ ತಗೊಂಡ್ರೆ, 1950 ನಮ್ಮ ದೇಶದ ಉತ್ಪಾದಕತೆ ಬರೀ 50 million tons ಇತ್ತು. ಇವತ್ತಿನ ದಿವಸ ನೋಡಿದ 310 million tons ದಾಟಿದೆ. ಸೊ ಅಷ್ಟು ಉತ್ಪಾದಕತೆ ಇದೆ. ಬಟ್ ಅದರಲ್ಲಿ ಏನಂತಂದ್ರೆ, ನಮ್ಮಲ್ಲಿ ರೈತರು ಏನಂತಂದ್ರೆ ಅಷ್ಟು ಬೆಳೆದಂತ ಇಷ್ಟು ಧಾನ್ಯನೋ ಜಾಸ್ತಿ ಬೆಳೀತಿರ್ತಾರೆ. ಬೆಳೆದ ನಂತರ ಅದನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಈಗೇನಂದ್ರೆ ಹೆಚ್ಚಾಗಿ ಬೆಳೆದಿರ್ತಾರೆ, ಅದನ್ನ ಬೆಳೆದನ್ನ ವೈಜ್ಞಾನಿಕ ರೀತಿಯಾಗಿ ಅದನ್ನ ಸಂಗ್ರಹಣೆ ಮಾಡೋದಂದ್ರೆ ಬರೀ ಒಂದು 80-90 million tons ಸಂಗ್ರಹಣೆ ಮಾಡ್ತಾರೆ. ಉಳಿದದ್ದೆಲ್ಲ ಏನಂತಂದ್ರೆ ರೈತರು ತಮ್ಮ ಸ್ಟೋರ್ ರೂಮ್ ಅಲ್ಲಿ ಅಲ್ಲಿ ಇಲ್ಲಿ ಆ ರೀತಿಯಾಗಿ ಅದನ್ನ ಸಂಗ್ರಹಣೆ ಮಾಡ್ತಾರೆ, ಬೆಳೆದಿರುವಂತ ಕಾಳುಗಳನ್ನು.
2: ಈಗ ಮುಖ್ಯವಾಗಿ ಸಂಗ್ರಹಣೆ ಮಾಡಿದ ಬೀಜಗಳಲ್ಲಿ ಶೇಕಡ ಎಷ್ಟು ಭಾಗ ಕೀಟಗಳಿಂದ ಹಾಳಾಗತ್ತೆ ಅಂತ ಹೇಳ್ತಿರ್ತಾವೆ?
3: ಈ ಕೀಟಗಳಿಂದ ಹಾಳಾಗೋದಂತಂದ್ರೆ, ನಾನು ಹೇಳಿದೆ 310 million tons ಬೆಳೀತಾರೆ ರೈತರು. ಅದರಲ್ಲಿ ಏನಂತಂದ್ರೆ ಒಂದು 70% ಅಷ್ಟು ಸಂಗ್ರಹಣೆ ಮಾಡಬೇಕಾಗುತ್ತೆ. ಎದಕ್ಕೆ ಅಂತಂದ್ರೆ, ಯಾಕಂದ್ರೆ ಈಗ ರೈತರು ಹೆಚ್ಚಾಗಿ ಎದಕ್ಕೆ ಸಂಗ್ರಹಣೆ ಮಾಡೋದು ಮುಖ್ಯ ಅಂತ ನಿಮಗೆ ತಿಳಿಸೋದಂದ್ರೆ, ಒಂದು ಹೆಚ್ಚಾಗಿ ಬೆಳೆದಿರ್ತಾರೆ ಆ ಟೈಮಲ್ಲಿ ಮಾರ್ಕೆಟಲ್ಲಿ ರೇಟ್ ಇರಲ್ಲ. ಸೊ ಆ ಟೈಮಿಗೆ ಅವರು ತಡ್ಕೋಬೇಕು, ಯಾಕಂದ್ರೆ ಮಾರಿದ್ರೆ ಲಾಸಲ್ಲಿ ಹೋಗ್ತಾರೆ. ಮತ್ತು ಇನ್ನೊಂದು ಕೆಲವು ರೈತರು ಅಂದರೆ ಬೀಜಕ್ಕಾಗಿ ಬೆಳೆದಿರ್ತಾರೆ ಬೀಜ ಅಂತೇಳಿ. ಸೊ ಈ ಬೀಜಗಳನ್ನು ಅವರು ಸಂರಕ್ಷಣೆ ಮಾಡಲೇಬೇಕಾಗತ್ತೆ, ಯಾಕಂದರೆ ಮುಂದಿನ ಸಲ ಮತ್ತೆ ಬಿತ್ತೋ ತನಕ ಅದನ್ನು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಅದು ಅವ್ರಿಗೆ 100% ಲಾಸ್ ಅನ್ಬೋದು. ಯಾಕಂದರೆ ಮೊಳಕೆ ಪ್ರಮಾಣ ಕಾಳುಗಳು ಹಾಳಾದು ಅಂದರೆ ಮೊಳಕೆನೇ ಹೊಡೆಯೋದಿಲ್ಲ. ಅದಕ್ಕೆ ಇದ್ರ ಭಾಳ ಮುಖ್ಯ. ಇದರಲ್ಲಿ ಎಷ್ಟು ಪರ್ಸೆಂಟ್ ಹಾಳಾಗುತ್ತಂದರೆ, 100 quintal ಬೆಳೆದ್ರೆ ಅದರಲ್ಲಿ 10 quintal ಆದರೂ ಹಾಳಾಗ್ತದೆ ಪ್ರತಿ ವರ್ಷ ಕೀಟಗಳಿಂದ ಅಥವಾ ಮತ್ತು ಇಲಿಗಳಿಂದ. ಮುಖ್ಯವಾಗಿ ಏನಂದ್ರೆ, ಒಂದು 10% ಅಷ್ಟು
2: ಹಾಳಾಗ್ತಾರೆ
3: ಕೀಟಗಳು, ಇಲಿಗಳು, ಪಕ್ಷಿಗಳು, ತೇವಾಂಶ, ಈ ರೀತಿ ವಿವಿಧ ತರ ಇವೆಲ್ಲ ಏನಂದ್ರೆ ಬೆಳೆದ್ರಲ್ಲೇ ಒಂದು ಭಾಗದಷ್ಟು ಹಾಳಾಗ್ತಾನೆ ಹೋಗುತ್ತೆ ಪ್ರತಿ ವರ್ಷ.
2: ಈಗ ತಾವು 10% ಹಾಳಾಗತ್ತೆ ಅಂತ ಹೇಳಿದ್ರೆ, ಸಂಗ್ರಹ ಮಾಡಿದಂತ ಒಂದು ಬೀಜಗಳಲ್ಲಿ ಇದ್ರ ಬೆಲೆ ಎಷ್ಟಾಗ್ಬೋದು ಅಂದಾಜಾಗಿ?
3: ಇದರ ಬೆಲೆ ಒಂದು ಅಂದಾಜಿನ ಪ್ರಕಾರ, ಯಾಕಂದ್ರೆ ಇದುವರೆಗೆ ಯಾರು ಅಷ್ಟು ವೈಜ್ಞಾನಿಕ ರೀತಿಯಾಗಿ ಸಂಶೋಧನೆ ಮಾಡಿಲ್ಲ. ಬಟ್ ಮಾಡಿರೋ ಪ್ರಕಾರ, ಕೆಲವೊಂದ್ ಕಡೆ ಮಾಡಿದ್ದಾರೆ, ಒಂದು ಅಂದಾಜಿನ ಪ್ರಕಾರ ಒಂದು 10 million tons ಅಂದ್ರೆ 1,000 crore ಅಥವಾ 2,000 crore ಬೆಲೆ ಬಾಳುವಷ್ಟು ಕಾಳುಗಳನ್ನು ನಾವು ಪ್ರತಿ ವರ್ಷ ಕಳ್ಕೊಂತಾ ಇದೀವಿ. ಒಂದು ಅಂದಾಜು ಪ್ರಕಾರ ಹೇಳ್ಬೇಕಂದ್ರೆ ಇಲಿಗಳು ಏನಂದ್ರೆ ಜಗತ್ತಿನಲ್ಲಿ ಇವತ್ತಿನ ದಿವಸ ಏನಂದ್ರೆ 33 million tons ಬೆಳೆಗಳನ್ನಷ್ಟು ಹಾಳು ಮಾಡ್ತಾ ಇದಾವೆ.
2: ಇಲಿಗಳಿಂದ ಇಷ್ಟು 33 million tons
3: ಅಷ್ಟು ಹಾಳಾಗ್ತಾ ಇದಾವೆ.
2: ನಮ್ಮ ಕಾಳುಗಳು ಹಾಳಾಗ್ತಾವ ಅಂತಿರ್ತಾವೆ.
3: ಅದೇ ನಮ್ಗೆ ಯಾರಿಗೂ ಅದು ಗಮನಕ್ಕೆ ಬರಲ್ಲ, ಯಾಕಂದ್ರೆ ಅವ್ರು ರಾತ್ರಿ ಹೊತ್ತು ಬರ್ತವೆ, ತಗೊಂಡು ಹೋಗ್ತವೆ, ತಿಂತಾ ಇರ್ತವೆ. ನಾವು ಎಲ್ಲರೂ ಏನಂತಂದ್ರೆ ಬೆಳೆಯೋದ ಕಡೆ ಅಷ್ಟೇ ರಕ್ಷೆ ಎಲ್ಲರೂ ಅಲ್ಲೇ ಕೊಡ್ತಾರೆ ರೈತರು ಹೆಚ್ಚಾಗಿ ಏನಂತಾರೆ ಬೆಳೆಯ ಟೈಮ್ಗೆ ಅದು ತುಫಾನ್ ಬಂದು ಹಾಳಾಯಿತು ಅದು ಆಯಿತು ಎಲ್ಲರೂ ಅದನ್ನ ಲೆಕ್ಕ ಇಟ್ಟಿರ್ತಾರೆ. ಬಟ್ ಬೆಳೆದ ನಂತರ ಅದನ್ನು ಸಂಗ್ರಹಣೆ ಮಾಡಿದಲ್ಲಿ ಎಷ್ಟು ಹಾಳಾಗಿದೆ ಅಂತೇಳಿ ಇದುವರೆಗೂ ಯಾರು ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಅದನ್ನು ಅದ್ರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ರೈತರಿಗೆ ಮಾಡಬೇಕಾದ ಮುಖ್ಯ.
2: ಅಂದರೆ ನೋಡ್ರಿ ಇಷ್ಟೆಲ್ಲ ತಾವು ಹೇಳಿದ್ರಿ, ಇಲಿಗಳಿಂದ ಮಾತ್ರ 33 ಮೆಟ್ರಿಕ್ ಟನ್ ಅಷ್ಟು ಹಾಳಾಗತಕ್ಕಂಥ ವಿಚಾರ, ಇದು ನಮ್ಮ ಆಹಾರ ಭದ್ರತೆಗೆ ಭಾಳಷ್ಟು ಪೆಟ್ಟು ಕೊಡತ್ತಲ್ಲ?
3: ಇದು ಭಾಳ ಭದ್ರತೆಯನ್ನು ಕೊಡುತ್ತೆ. ಯಾಕಂದರೆ ಈಗ ಒಂದು ಹಿರಿಯರು ಹೇಳಿದ ಒಂದು ಗಾದೆ ಮಾತನ್ನು ತಮಗೆ ತಿಳಿಸ್ತೇನೆ. ಯಾಕಂದರೆ ಉಳಿಸಿದ ಒಂದು ಕಾಳು ಬೆಳೆದ ಒಂದು ಕಾಳಿಗೆ ಸಮ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಒಂದು ಕಾಳು ನಾವು ಹಾಳಾಗ್ಲಾರ್ದಂಗೆ ಉಳಿಸಿದ್ರೆ ಇವತ್ತಿನ ದಿವಸ ನಮ್ಮ ಜನಸಂಖ್ಯೆ ಹೆಂಗಂದರೆ ಒಂದು ಸೆಕೆಂಡಿಗೆ ಒಬ್ಬರು ಹುಟ್ಟುತ್ತಾ ಇದ್ದಾರೆ. ಆ ಹೆಚ್ಚುತ್ತಿರೋ ಜನಸಂಖ್ಯೆಗೆ ನಾವು ಆಹಾರ ಭದ್ರತೆಯೇ ನೀಡೋದು ಅಷ್ಟೇ ಮುಖ್ಯ. ಇವತ್ತು 300 ಇದ್ದರೆ ಇನ್ನೊಂದು ನಾವು 2050 ನಾವು 500 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಬೇಕಾಗುತ್ತೆ.
2: ಜನಸಂಖ್ಯೆ
3: ಜಾಸ್ತಿ ಆದರೆ ಆಮೇಲೆ ನಮ್ಮ ಕೃಷಿ ಸಾಗುವಳಿ ಪ್ರದೇಶನೂ ಕಡಿಮೆ ಆಗ್ತಾ ಇದೆ. ಸೊ ಹಂಗಾಗಿ ಉತ್ಪಾದಕತೆ ಅಷ್ಟು ಹೆಚ್ಚಾಗ್ಲಿಕ್ಕಿದೆ. ಆದರೆ ಬೆಳೆದಿರೋದನ್ನು ಉಳಿಸೋದು ಭಾಳ ಮುಖ್ಯ.
2: ಇನ್ನು ಮೊದಲನೇದಾಗಿ ನಾವು ಬೀಜ ಸಂಗ್ರಹಣೆಗೆ ಬರೋಣ. ಬೀಜವನ್ನು ಈಗ ನೋಡ್ರಿ, ಬೇರೆ ಬೇರೆ ದ್ವಿದಳ ಧಾನ್ಯದ ಬೆಳೆಗಳಿರ್ಬೋದು, ಏಕಧಾನ್ಯದ ಬಂದು ಬೆಳೆಗಳ ಕಾಳುಗಳಿರ್ಬೋದು, ಬೇರೆ ಬೇರೆ ತಳಿಗಳನ್ನು ರೈತ ಬಾಂಧವರು ಬಿತ್ತನೆ ಮುಂದಿನ ವರ್ಷ ಬಿತ್ತನೆಗಾಗಿ ಮನೆಯಲ್ಲಿ ಸಂಗ್ರಹಣೆ ಮಾಡಿರ್ತಿರ್ತಾರೆ. ಈ ಬೀಜ ಸಂಗ್ರಹಣೆಯಲ್ಲಿ ಮುಖ್ಯವಾಗಿ ಮನೆಯಲ್ಲಿರ್ಬೋದು ಅಥವಾ ಉಗ್ರಾಣದಲ್ಲಿರ್ಬೋದು ಬರ್ತಕ್ಕಂಥ ಪ್ರಮುಖವಾದಂಥ ಕೀಟಗಳು ಯಾವ ಅಂತೀರಿ?
3: ಇದರಲ್ಲಿ ಹಲವಾರು ಕೀಟಗಳು ಬರ್ತವೆ ಅಂದರೆ ಉಗ್ರಾಣದಲ್ಲಿ. ಉದಾಹರಣೆಗೆ ಅಂದರೆ ಕೆಲವು ಮುಖ್ಯವಾದ ಕೀಟಗಳನ್ನು ಹೇಳ್ತೀನಿ. ದ್ವಿದಳ ಧಾನ್ಯಗಳಲ್ಲಿ ಅಂದರೆ ಹೆಚ್ಚಾಗಿ ಬರೋದಂದರೆ ಬುರ್ಬುರಿ. ಸೊ ಇದು ಬುರ್ಬುರಿ ಅಂತೂ ಎಲ್ಲರಿಗೂ ಗೊತ್ತಿರೋಂಥದ್ದು. ಇವು ಕೆಲವು ಕೀಟಗಳೇನೆಂದರೆ ಒಳಗಡೆನೆ ಇರ್ತಾವೆ, ಅದು ಒಳಗಡೆ ಇದ್ದು ಹಾಳು ಮಾಡ್ತವೆ, ಗೊತ್ತಾಗೋದಿಲ್ಲ. ಇನ್ನೊಂದು ಕಪ್ಪು ನುಶಿ ಅಂತ ಬರುತ್ತೆ, ಅಕ್ಕಿಯಲ್ಲಿ ಬರುತ್ತೆ. ಇದನ್ನು ಅಷ್ಟೇ, ಇದು ಏನಂತಂದರೆ ಅಕ್ಕಿ ಒಳಗಡೆ ಇರುತ್ತೆ, ನಮ್ಗೆ ಯಾವಾಗ ಅಂತಂದರೆ ಅದು ಯಾವಾಗ ಬುರ್ಬುರಿ ಆಯಿತು ಕೆಲವು ಹುಳುಗಳು ಅಂದರೆ ಯಾವಾಗ ಹಾರಾಡ್ತವೆ ಅವಾಗ ಗೊತ್ತಾಗುತ್ತೆ. ಎಷ್ಟೋ ಜನ ರೈತರು ಏನಂತಾರೆ, ಅಯ್ಯೋ ಮಾರ್ಕೆಟಿಂದ ತಂದಾಗ ಚೆನ್ನಾಗಿತ್ತು ಕಾಳುಗಳು, ಬಂದು ಒಂದು 15 ದಿವಸಕ್ಕೆ ಹುಳ ಬಂದು ಎಲ್ಲಿಂದ ಬಂದು ಅಂತೇಳಿ ಅಂತಾರೆ. ಯಾಕಂದರೆ ಇವು ಏನಂದರೆ ಅಲ್ಲೇ ತತ್ತಿ ಇಟ್ಟಿರ್ತಾವೆ, ಹೊಲದಲ್ಲೇ ತತ್ತಿ ಇಟ್ಟಿರ್ತಾವೆ ಈ ಹುಳಗಳು. ಏನಂತಂದರೆ ಅಲ್ಲಿಂದ ತರಬೇಕಾದ್ರೆ ಅಲ್ಲಿಂದನೇ ಬಂದಿರ್ತವೆ. ಸೊ ಹಂಗಾಗಿ ಇದು ಒಂದು ಬುರ್ಬುರಿ ಬರುತ್ತೆ, ಮತ್ತು ಅಕ್ಕಿ ನುಶಿ ಅಂತ ಬರುತ್ತೆ, ಇನ್ನೊಂದು ಕೆಂಪು ನುಶಿ ಅಂತೇಳಿ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ. ಇತ್ತೀಚೆಗೆ ಭತ್ತದಲ್ಲಿ ಒಂದು ಸಣ್ಣ ನುಶಿ ಅಂತಾರೆ, ಅದಕ್ಕೆ ಸಾಟೂತ್ ಅಂತ ಅಥವಾ ಗರ್ಗರೆ ನುಸಿ ಅಂತ ಕರಿತೀವಿ. ಯಾಕಂದರೆ ಯಾವಾಗ ನುಚ್ಚು ಜಾಸ್ತಿ ಇದ್ದಾಗ ಈ ಹುಳ ಜಾಸ್ತಿ ಬರುತ್ತೆ. ಮತ್ತು ಭತ್ತದಲ್ಲಿ ರೈತರಿಗೆ ಹೆಚ್ಚಾಗಿ ಭತ್ತವನ್ನು ನಮ್ಮ ಪ್ರದೇಶದಲ್ಲಿ ಏನಂದರೆ ಭತ್ತ ಇಡ್ತಾರೆ, ಅದಕ್ಕೆ ಇನ್ನೊಂದು ಆ್ಯಂಗಮಾಯ್ಸ್ ಗ್ರೇನ್ ಮಾತ್ ಅಂತ ಕರಿತೀವಿ. ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಹಳದಿ ಬಣ್ಣದ ಚಿಟ್ಟೆ ಇರ್ತದೆ, ಸಣ್ಣ ಚಿಟ್ಟೆ, ಅದು ಹಿಂಗೆ ಚೀಲ ಮುಟ್ಟಿದಾಗ ಮೇಲೆ ಹಾರ್ತಾ ಇರ್ತವೆ. ಅದು ಇತ್ತೀಚೆಗೆ ಭಾಳಷ್ಟು ನಾಶ, ಯಾಕಂದರೆ ಮೊಳಕೆ ಪ್ರಮಾಣನೇ ಕಡಿಮೆ ಆಗ್ಬಿಡುತ್ತೆ ಅದು ಬಂತಂದರೆ. ಇದು ಒಂದು ಬರುತ್ತೆ. ಮತ್ತು ಇನ್ನೂ ಕೆಲವು ಏನಂತಂದರೆ ಅಕ್ಕಿ ಚಿಟ್ಟೆಗಳು ಅಂದರೆ ಜೊಂಡುಗಟ್ಟಿರ್ತಾವೆ, ಅದು ಚೀಲದ ಮೇಲೆಲ್ಲ ನಾವು ನೋಡಿರ್ತೀವಿ ಅಲ್ಲಿ ಇಲ್ಲಿ ಜೊಂಡುಗಟ್ಟೋದು. ಸೊ ಇದು ಅಕ್ಕಿ ಚಿಟ್ಟೆ ಅಂತ ಬರುತ್ತೆ. ವಿವಿಧ ರೀತಿಯಾಗಿ ಚಿಟ್ಟೆಗಳು ಮತ್ತು ದುಂಬಿ ಗುಂಪಿನ ಕೀಟಗಳು ಹಾಳಿ ಮಾಡ್ತಾವೆ.
2: ಕೀಟಗಳಲ್ಲೇ ಮತ್ತು ಬೇರೆ ನಾವು ಇಲಿಗಳನ್ನು ಸಹ ಇದರಿಂದ ಸಾಕಷ್ಟು ಗೋಡೌನ್ದಲ್ಲಿ ಹಾಳಾಗ್ತವೆ ಇಲಿಗಳಿಂದನೂ.
3: ಇಲಿಗಳು ಭಾಳಷ್ಟು ಹಾನಿ ಮಾಡ್ತಾವೆ. ಯಾಕಂದರೆ ಕೀಟಗಳು ಅಂತಂದರೆ ನಮಗೆ ಹಗಲೊತ್ತು ಕಾಣಿಸ್ತಾವೆ, ಕೀಟಗಳು ಆಗಿದ್ದು ಕಾಣಿಸ್ತಾವೆ. ಇದು ಇಲಿಗಳದ್ದು ಏನಂತಂದರೆ ಅದು ರಾತ್ರಿ ಬಂದು ತಿನ್ನೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಇದು ಎಷ್ಟು ಬಂದು ತಿಂದಿದೆ. ಅದು ಏನಾರು ಒಂದು ಇಕ್ಕಿಗಳು ಏನಾರು ಬಿದ್ದಾಗಷ್ಟೇ ನಮಗೆ ಗೊತ್ತಾಗುತ್ತೆ, ಅಲ್ಲಿ ತನಕ ಇಲಿಗಳದ್ದು ಗೊತ್ತಾಗಲ್ಲ.
2: ಇಲಿಗಳು ತಿನ್ನೋದಕ್ಕಿಂತಲೂ ಹಾಳು ಮಾಡೋದೇ ಜಾಸ್ತಿ ಮಾಡ್ತಾವೆ, ತಿನ್ನೋದು ಸ್ವಲ್ಪ ಹಾಳು ಮಾಡೋದೇ ಜಾಸ್ತಿ.
3: ನಿಮ್ಗೆ ಹೇಳ್ಬೇಕಂದ್ರೆ ಇಲಿಗಳು ತಿನ್ನೋದು ನಮಗೆ ಗೊತ್ತಿಲ್ಲ ಇದುವರೆಗೆ. ಎಷ್ಟು ತಿಂತಾವೆ ಅಂದರೆ ಒಂದು ಇಲಿಗಳಲ್ಲಿ ನಿಮಗೆ ಹೆಚ್ಚಾಗಿ ಅಂದರೆ ಒಂದು ಕಪ್ಪು ಇಲಿ ಅಂತ ಬರ್ತವೆ, ಇನ್ನೊಂದು ಚಿಟ್ಟ ಇಲಿ ಅಂತ ಬರ್ತದೆ, ಇನ್ನೊಂದು ಭಾಳ ದೊಡ್ಡದಂದ್ರೆ ಹೆಗ್ಣ ಅಂತ ಬರ್ತದೆ.
2: ಹೆಗ್ಣ, ಹೌದು.
3: ಸಾಧಾರಣವಾಗಿ ಇಲಿದೆ ಹೇಳ್ತೀವಿ, ಒಂದು ದಿವಸಕ್ಕೆ ಏನಂತಂದ್ರೆ ಒಂದು 20 ಗ್ರಾಮ್ ತಿನ್ನುತ್ತದೆ. ಆಮೇಲೆ ಒಂದು ವರ್ಷಕ್ಕೆ ಏನಂದ್ರೆ ಒಂದು 6.5 ಕೆಜಿಯಷ್ಟು ತಿನ್ನುತ್ತದೆ ಒಂದು ಇಲಿ. ಆಮೇಲೆ ಇಲಿಗಳ ಜನಸಂಖ್ಯೆ ಒಂದು ಅವಾಗಲೇ ಸಂಶೋಧನೆ ಮಾಡಿದ್ದಾರೆ ಎಷ್ಟು ಅಂದ್ರೆ, ಇಲಿಗಳ ಸಂಖ್ಯೆ ಮನುಷ್ಯರ ಸಂಖ್ಯೆದಷ್ಟೇ
2: ಇದಾವೆ,
3: ಅಷ್ಟೇ ಸಂಖ್ಯೆ ಅದು. ಸೊ ಈಗ ನಾವು ಆಹಾರ ಭದ್ರತೆ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಇಲಿಗಳನ್ನ ಅಷ್ಟೇ ಅದೇನು ಬಿಡು ಸ್ವಲ್ಪ ತಿಂದೋಗುತ್ತೆ ಅನ್ನೋಂಗಿಲ್ಲ. ಯಾಕಂತಂದ್ರೆ ಇಲಿಗಳು ಏನಂತಂದ್ರೆ ತಮ್ಮ ದೇಹದ
2: ಸಂಖ್ಯೆಯಲ್ಲಿರುವುದರಿಂದ ಅವು ಬಹಳಷ್ಟು ಹಾನಿ ಮಾಡ್ತವೆ,
3: ಅಷ್ಟು ಮಾಡ್ತದೆ. ತಮ್ಮ ದೇಹದ ತೂಕದ 7% ಅಷ್ಟು ತಿಂತಾವೆ, ಅಂದ್ರೆ 6.5 ಕೆಜಿ ಒಂದು ಇಲಿ ತಿನ್ನುತ್ತೆ. ಮತ್ತು ಅದಲ್ಲದೆ ಇನ್ನೊಂದು ಏನಂದ್ರೆ ಇಲಿಗಳು ತಿನ್ನೋದಷ್ಟೇ ಅಲ್ಲ, ಅವು ತಮ್ಮ ಬೆಳೆಗಳು ಬೆಳೆ ಕಟಾವಾಗೋ ಟೈಮಲ್ಲಿ ಕಟ್ ಮಾಡ್ಕೊಂಡು ಹೋಯ್ದು ತಮ್ಮ ಬೆಳೆಗಳಲ್ಲಿ ಸ್ಟೋರ್ ಆಗಿ ಇಡ್ತಾವೆ.
2: ಹೌದು,
3: ನಿಜ ಹೇಳ್ಬೇಕಂತಂದ್ರೆ ಮನುಷ್ಯರು ನಾವು ಇದನ್ನ ಫಸ್ಟ್ ನಮ್ಮ ರೈತರು ಯಾರು ಹಿಂಗೆ ಸಂಗ್ರಹಣೆ ಮಾಡ್ತಿದ್ದಿಲ್ಲ, ಇಲಿಗಳನ್ನ ನೋಡೇ ನಾವು ಸಂಗ್ರಹಣೆ ಮಾಡೋದು. ಅಲ್ಲಿಂದನೇ ಅವರು ನಮಗೆ ಹೇಳ್ಕೊಟ್ಟಿರೋ ಪಾಠ ಇದು, ಒಂದು ಸಂಗ್ರಹಣೆ ಮಾಡಬೇಕು, ಮುಂದಿನ ವರ್ಷಕ್ಕೆ ಬರುತ್ತೋ ಅವಾಗ ಬರುತ್ತೆ ತಿನ್ನೋಕೆ ಅಂತೇಳಿ.
2: ಈಗ ಕೀಟಗಳಿಗೆ ಬಂದಾಗ ಕೀಟಗಳು ಈಗ ನೋಡಿ ತಾವು ಹೇಳಿದ್ರೆ ಕಪ್ಪು ನುಸಿ, ಕೆಂಪು ನುಸಿ, ಬುರುಬುರಿ, ಅಕ್ಕಿ ಚಿಟ್ಟೆ, ಇವೆಲ್ಲ ಕೀಟಗಳು ಯಾವ ರೀತಿ ಹಾನಿ ಉಂಟು ಮಾಡ್ತವೆ ಈ ಬೀಜಗಳಲ್ಲಿ?
3: ಬೀಜಗಳಲ್ಲಿ ವಿವಿಧ ತರ. ಒಂದು ಏನಂತಂದ್ರೆ ಕೆಲವು ಕೀಟಗಳು ಸೀದಾ ಕಾಳುಗಳನ್ನು ತಿಂತಾವೆ, ಅದರಿಂದ ಏನಂದ್ರೆ ಕಾಳಿನ ತೂಕ 10 kg ಬೆಳೆದಿದ್ರೆ ನಿಮ್ದು 8 kg 9 kg ಆಗಿರ್ಬೋದು, ಇದು ಸೀದಾ ತಿನ್ನೋದ್ರಿಂದ. ಇನ್ನೂ ಒಂದು ಏನಂತಂದ್ರೆ ನಮಗೆ ಮುಖ್ಯವಾಗಿ ಸೀದಾ ಲಾಸ್ ಆಗೋದಕ್ಕಿಂತ ರೈತರಿಗೆ ಹೆಚ್ಚಾಗೋದಂದ್ರೆ ಪೌಷ್ಟಿಕತೆ. ಪೌಷ್ಟಿಕತೆ ಇವತ್ತೆಲ್ಲ ನಾವು ಅಂತಂದ್ರೆ ಪೌಷ್ಟಿಕತೆ ಬಗ್ಗೆ ಮಾತಾಡ್ಬೇಕಾಗುತ್ತದೆ, ಯಾಕಂದ್ರೆ ಬರೀ ನಾವು ತಿಂದು ಹೊಟ್ಟೆ ತುಂಬಿಸ್ಕೊಂಡಿಲ್ಲ, ತಿಂದಿರೋದು ಪೌಷ್ಟಿಕತೆ ಆಹಾರ, ಪ್ರೋಟೀನ್ ಅಂಶ. ಯಾಕಂದ್ರೆ ಕೆಲವು ದ್ವಿದಳ ಧಾನ್ಯಗಳಿಂದ ನಮಗೆ ಪ್ರೋಟೀನ್ ಅಂಶ ಸಿಗ್ತಾ ಇರ್ತದೆ, ಆ ಪೌಷ್ಟಿಕತೆನೂ ಕಡಿಮೆ ಆಗುತ್ತೆ. ಇದರಿಂದ ಕೀಟಗಳಿಂದ ಹಾನಿ ಆಗೋದ್ರಿಂದ ಅದ್ರ ಗುಣಮಟ್ಟ, ಅದು ತೂತಾಗಿರೋಂಥ ಇಂಥ ಹುಳಗಳನ್ನು ಮಾರ್ಕೆಟಲ್ಲಿ ಅವ್ರಿಗೆ ರೈತರಿಗೆ ಬೆಲೆ ಬರೋದಿಲ್ಲ, ಬೆಲೆನೂ ಕಡಿಮೆ ಆಗುತ್ತೆ. ಮತ್ತೆ ಇನ್ನೂ ಒಂದೇನಂತಂದ್ರೆ ಬೀಜ, ನಮಗೆ ಬೀಜ ಸಂಗ್ರಹಣೆ, ಇವತ್ತಿನ ದಿವಸ ನಾವು ಬೀಜ ಸಂಗ್ರಹಣೆ ಮಾತಾಡ್ತೇವೆ. ಬೀಜಕ್ಕಾಗಿ ಸಂಗ್ರಹಣೆ ಮಾಡಿದ್ರೆ ಇವು ಹುಳಗಳೇನಂದ್ರೆ ಮೊಳಕೆನೆ ಜರ್ಮ್ ಪೋಷನ್ ಅಂತ ಕರಿತೀವಿ, ಅದನ್ನ ತಿನ್ನೋದ್ರಿಂದ ಮೊಳಕೆನೆ ಒಡೆಯೋದಿಲ್ಲ, ಮೊಳಕೆನೆ ಬರೋದಿಲ್ಲ. ಹಂಗಾಗಿ ಇದು ಮೊಳಕೆ ಬರ್ಲಿಲ್ಲ ಅಂದ್ರೆ ಅದ ಕಾಳು ಪೂರ್ತಿ ವೇಸ್ಟ್ ಆದಂಗೆ. ಅದು ಕಾಳು
2: ಅಂದ್ರೆ ಬೀಜದಲ್ಲಿ ಇರ್ತಕ್ಕಂತ ಒಳಗಡೆ ಏನು ಅಂಕುರ ಇರುತ್ತೆ ಅದನ್ನೇ ತಿಂದ್ಬಿಡ್ತಾವೆ,
3: ಅದನ್ನು ತಿಂತಾವೆ. ಇದಲ್ಲದೆ ಅವು ಕೀಟಗಳು ಏನಂತಂದ್ರೆ ಅಲ್ಲೇ ತಿಂದು ಮತ್ತೆ ಅದು ಸತ್ತ ಕೀಟಗಳು ಅದ್ರ ಜೊತೆಗೆ ಮಿಶ್ರಣವಾಗ್ತವೆ, ಸತ್ತ ಕೀಟಗಳು. ಮತ್ತೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಇಲಿಗಳದ್ದು ಅಷ್ಟೇ, ಕೀಟಗಳದ್ದು ಅಷ್ಟೇ ಅಲ್ಲ, ಇಲಿಗಳು ಬರೀ ತಿನ್ನೋದೆಲ್ಲ ಅಲ್ಲ, ಅವಕ್ಕೆ ದಿನಕ್ಕೆ ಏನಂದ್ರೆ ಒಂದು 15-20 ml ಮೂತ್ರ ವಿಸರ್ಜನೆ ಮಾಡ್ತವೆ, ಇಕ್ಕಿಗಳು ಹಾಕ್ತವೆ, ಮತ್ತು ಕೂದಲಗಳು 1000 crore ಕೂದಲಗಳು ಅದ್ರ ಜೊತೆಗೆ ಕಲುಷಿತವಾಗುತ್ತೆ.
2: ಈಗ ತಾವು ಹೇಳಿದ್ರೆ ಕೀಟಗಳು ಬೀಜ ಸಂಗ್ರಹಣೆಯಲ್ಲಿ ಕೀಟಗಳು ಸಾಕಷ್ಟು ಹಾನಿ ಮಾಡ್ತಾವ ಅಂತಕ್ಕಂಥ ವಿಚಾರ, ಇದು ಬೀಜಗಳನ್ನು ಸಂಗ್ರಹಣೆ ಮಾಡ್ತೀವಿ, ಆ ಬೀಜಗಳಿಗೆ ಕೀಟಗಳು ಬರಲಾರ್ದ ಹಾಗೆ ಅವು ಹೇಗೆ ಬರ್ತಾವೆ, ಎಲ್ಲಿಂದ ಸೇರ್ತವೆ, ಒಟ್ಟಾರೆ ಅವು ಬರಲಾರ್ದ ಹಾಗೆ ಏನು ಒಂದು ಮುನ್ನೆಚ್ಚರಿಕತ್ವವನ್ನು ಹೇಗೆ ತಡೆಗಟ್ಟಬಹುದು ಇವುಗಳನ್ನು? ಯಾಕಂದರೆ ತಾವು ಹೇಳಿದರೆ ಹೊಲದಲ್ಲಿಂದೇ ಪ್ರಾರಂಭ ಆಗತ್ತಂತಕ್ಕಂಥ ವಿಚಾರ, ಹೇಗೆ ಇಲ್ಲಿ ಮುನ್ನೆಚ್ಚರಿಕೆನ ತಗೋಬೇಕು, ಏನು ಮಾಡ್ಬೇಕು ರೈತರು?
3: ಇದು ಬೀಜ ಸಂಗ್ರಹಣೆ ಮಾಡೋ ಟೈಮಲ್ಲಿ ಒಂದು ಸಲ ಹುಳ ಬಂತು ಅಂದ್ರೆ ಅದನ್ನ ಹೊರಪಡಿಸೋದು ಬಹಳ ಕಷ್ಟ. ಹೊಲದಲ್ಲಿ ಏನಂತಂದ್ರೆ ನಾವು ಯಾವ್ದಾದ್ರು ಒಂದು ಎಣ್ಣೆ ಹೊಡಿರಿ ಅಂತ ಕೆಮಿಕಲ್ಸ್ ಇದಾವೆ, ಹೊಡಿತಾರೆ. ಬಟ್ ಸಂಗ್ರಹಣೆ ಟೈಮಲ್ಲಿ ಒಂದು ಸಲ ಕೀಟ ಸೇರ್ಕೊಂಡು ತಂದ್ರೆ ಅದನ್ನ ಬೇರ್ಪಡಿಸೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನಂತಂದ್ರೆ ಈ ಹುಳ ಬರೋದು ನಾ ಹೇಳಿದೆ ನಿಮ್ಗೆ ಅವಾಗಲೇ, ಅನ್ನಂದ್ರೆ ಹೊಲದಿಂದನೇ ಬರುತ್ತೆ ಹೊಲದಿಂದ. ಇದಕ್ಕೇನಂತಂದ್ರೆ 15 days ಕಟಾವಕ್ಕಿಂತ ಮುಂಚೆ ನೀವು ಕಟಾವು ಮಾಡೋಂಥ 15 days ಕಾಳು ಎಲ್ಲ ಕಟ್ಟಿ 15 days ನೀವು ಕಟಾವು ಮಾಡೋಕ್ಕೆ ಅಲ್ಲೇ ಒಂದು ಕೀಟನಾಶಕದ ಸಿಂಪರಣೆ. ಹೆಚ್ಚಾಗಿ ರೈತರು ಏನಂದ್ರೆ ಎಲ್ಲ ಆಗಿದೆ ಬಿಡು ಅಂತೇಳಿ ರಾಶಿ ಮಾಡಿ

0: ಹಂಗೆ ತೊಗೊಂಡು ಬರ್ತಾರೆ. ಅಲ್ಲೇ ಏನಂತಂದರೆ ಅದ್ರ ಮೇಲ್ಗಡೆ ಅಲ್ಲೇ ತತ್ತಿ ಇಟ್ಟಿರ್ತೇವೆ. ಅದಕ್ಕೆ 15 ದಿವಸ ಮುಂಚಿತವಾಗಿ ಯಾವುದಾರ ಒಂದು ಕೀಟನಾಶಕ, ಒಂದು ನಾವು ಹೆಚ್ಚಾಗಿ ಹೇಳೋದಂತಂದರೆ ಈಗ ಬೇವಿನ ಮೂಲದ ಕೀಟನಾಶಕಗಳು ಯಾವುದಾರ ಒಂದು ಬೇವಿನ ಮೂಲದ ಒಂದು 2 ml 10,000 ppm ಇತ್ತಂದರೆ 1500 ppm ಯಾವುದಾರ ಒಂದು ಬೇವಿನ ಮೂಲದ ಮಾರ್ಕೆಟಲ್ಲಿ ಸಿಗುವಂಥದ್ದು ಬೇವಿನ ಮೂಲದ ಕೀಟನಾಶಕ ಹೊಡಿರಿ, ಅಥವಾ ಸ್ಪೈನೋಸೈಡ್ ಅಂತೇಳಿ
1: ಬೇವಿನ ಮೂಲದ ಕೀಟನಾಶಕ ಅಂದ್ರೆ ಒಂದು 2 ml ಹಾಕಿದ್ರೆ ಸಾಕು.
0: ಹಾ, ಅದು 10,000 ppm ಅಂದರೆ ಅದರಲ್ಲಿ ಮತ್ತೆ ಬೇರೆ ಬೇರೆ ಸಿಗುತ್ತೆ
1: ಕಾನ್ಸಂಟ್ರೇಷನ್
0: ಮೇಲೆ ಇವತ್ತು ನಾಳೆ. ಬಟ್ ಯಾವುದಾದ್ರೂ ಹೊಡಿಲಿ ಬೇವಿಂದ ಆದಷ್ಟು, ಯಾಕಂದ್ರೆ ಅದರಿಂದ ನಮಗೆ ಯಾವುದೇ ಹಾನಿ ಆಗೋದ್ರ ಅಂತ. ಅದಕ್ಕಂತ ಯಾವುದಕ್ಕಾದ್ರೆ ನೀವು ಊಟಕ್ಕಾದ್ರೂ ಉಪಯೋಗ ಮಾಡಿದ್ರು ನೀವು ಬೇವಿಂದಕ್ಕೆ ಮೊದಲು ಇದು ಕೊಡ್ತೀವಿ, ಆದ್ಯತೆ ಕೊಡ್ತೀವಿ. ಅದಿಲ್ಲ ಅಂತಂದರೆ ಇದು ಕೆಲವು ಕೀಟನಾಶಕಗಳಿದ್ದಾವೆ, ಸ್ಪೈನೋಸೈಡ್ ಅಂತ ಬರುತ್ತೆ, ಮತ್ತು ಇಮಾಮೆಕ್ಟಿನ್ ಬೆಂಜಾಯ್ಟ್ ಅಂತ ಬರುತ್ತೆ. ಈಗ ಅಂತಂದರೆ ಕೆಲವು ತೊಗರಿಯಲ್ಲಿ ಹೇಳ್ಬೇಕಂತಂದ್ರೆ ಕೆಲವೊಂದು ಸಲ ಇನ್ನೊಂದು ಪಾಡ್ ಬೋರರ್ ಅಂತ ಲಾಸ್ಟಿಗೆ ಒಂದು ಬರ್ತಾ ಇರುತ್ತೆ, ಇದು ಅದಕ್ಕೆ ಇದಕ್ಕೆ ಎರಡಕ್ಕೂ ಕಂಟ್ರೋಲ್ ಆಗುತ್ತೆ. ಆ ಒಂದು ಲಾಸ್ಟಿಗೆ ಏನಂದ್ರೆ ಬರೋ ಅಂತ ಕೀಟಗಳು ಇದನ್ನ ನಾವು ತಡೆಗಟ್ಟಬಹುದು, ಹೊಲದಿಂದ ಮನೆಗೆ ಬರುವ ಕೀಟಗಳನ್ನು ತಡೆಗಟ್ಟಬಹುದು.
1: ಅಂದ್ರೆ 15 ದಿವಸ ಕಟಾವಿಗಿಂತ ಮುಂಚೆ ಕೀಟನಾಶಕ ಸಿಂಪರಣೆ,
0: ಒಂದು ಕೀಟನಾಶಕ ಸಿಂಪರಣೆ,
1: ಸ್ಪೈನೋಸೈಡ್ ಆಗಲಿ, ಎಮಾಮೆಕ್ಟಿನ್ ಬೆಂಜಾಯ್ಟ್ ಆಗಲಿ, ಅಥವಾ
0: ಬೇವಿನ ಮೂಲದ ಕೀಟನಾಶಕ.
1: ಇನ್ನ ಕಟಾವ್ ಮಾಡ್ಕೊಂಡ್ಬಂದು ಎಲ್ಲ ರೈತರು ಬೀಜವನ್ನ ಸಂಗ್ರಹಣೆ ಮಾಡ್ತಾರೆ. ಸಂಗ್ರಹಣೆ ಮಾಡುವಾಗ ಕೆಲವೊಮ್ಮೆ ಹೇಳೋದು ಇಲ್ಲ ಚೆನ್ನಾಗಿ ಒಣಗಿಸ್ಬೇಕು, ಇಲ್ಲಿಗಂದ್ರೆ ಕೀಟಗಳು ಬರ್ತಾವಂತೆ. ಯಾವ ರೀತಿ ಇಲ್ಲಿ ಒಣಗಿಸ್ಬೇಕು, ಎಷ್ಟು ಪ್ರತಿಶತ ಒಂದು ಮಾಯಿಷರ್ ಇದ್ರೆ ಒಳ್ಳೇದಂತ ಹೇಳ್ತಿರ್ತಾವೆ?
0: ಇದನ್ನು ಕಟಾವು ಮಾಡಿದ ನಂತರ ಅಲ್ಲಿಗೆ ಮುಗ್ದಿಲ್ಲ ಇನ್ನೂ ಕತೆ. ಯಾಕಂತಂದರೆ ಸಂಗ್ರಹಣೆ ಮಾಡೋಕ್ಕಿಂತ ಮುಂಚೆನೇ ಭಾಳಷ್ಟು ಮುಂಜಾಗ್ರತೆ. ಕಟಾವು ಮಾಡಿದ ತಕ್ಷಣ ಅದನ್ನು ಸರಿಯಾಗಿ ಸಿಮೆಂಟಿನ ಕಾಂಕ್ರೀಟ್ ಮೇಲೆ ಒಣಗಿಸ್ಬೇಕು ರೈತರು. ಚೆನ್ನಾಗಿ ಬಿಸಿಲಿರಬೇಕು ಅಂತಂದರೆ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಕಾಳುಗಳಲ್ಲಿ 10%ಕ್ಕಿಂತ ಕಡಿಮೆ ಅಷ್ಟು ಮಾಯಿಶ್ಚರ್ ಅಂತಂದರೆ ತೇವಾಂಶ 10% ಅಷ್ಟೇ ಇರಬೇಕು, ಅದಕ್ಕಿಂತ ಕಡಿಮೆ. ಇನ್ನೂ ಜಾಸ್ತಿ ತಂದರೆ ಒಣಗಿಸ್ಬೇಕು, ಸರಿಯಾಗಿ ಒಣಗಿಸಿ ಸ್ವಚ್ಛ ಮಾಡಬೇಕು ಮೊದಲು. ಮತ್ತು ನಾವು ರಾಶಿ ಮಾಡೋ ಯಂತ್ರನೂ ಭಾಳ ಮುಖ್ಯ. ಕೆಲವೊಂದ್ಸಲ ರಾಶಿ ಮಾಡೋ ಯಂತ್ರದಿಂದನೇ ಹುಳ ಬರೋ ಚಾನ್ಸಸ್ ಇರ್ತಾವೆ. ಹೋದ ಸಲ ಮಾಡಿದ್ದು ಹುಳ ಹಂಗೆ ಕಾಳುಗಳು ಬಿಟ್ಟಿರ್ತಾರೆ, ಅದರಲ್ಲೇ ಹುಳ ಇರ್ತವೆ. ನೀವು ಹೊಸ ಚೀಲ ಅದರಲ್ಲಿ ರಾಶಿ ಮಾಡೋಕೆ ಹೋದ ತಕ್ಷಣ ಅದಕ್ಕೆ ಸೇರ್ಕೊತವೆ. ಅದಕ್ಕೆ ಅದನ್ನು ರಾಶಿ ಮಾಡೋ ಯಂತ್ರನೂ ಸ್ವಚ್ಛಗೊಳಿಸ್ಬೇಕು. ಸೊ ಅಲ್ಲಿಂದನೂ ಬರೋ ಯಾಕಂದರೆ ಅದು ಸಾಧ್ಯತೆ ಇರ್ತತಿ. ಮತ್ತು ಸ್ವಚ್ಛ ಮಾಡಿ ಕಾಳುಗಳು ತಂದು ನೀವು ಸಂಗ್ರಹಣೆ ಮಾಡೋ ಕೊಠಡಿಯನ್ನು, ಇವತ್ತಿನ ದಿವಸ ಏನಂತಂದರೆ ಕೊಠಡಿ ಭಾಳ ಮುಖ್ಯ. ಹಾಂ, ಭಾಳ ಮುಖ್ಯ. ಯಾಕಂತಂದ್ರೆ ಹಂಗೆ ಹೋದ ಸಲ
1: ಈ ಕಡೆ ಸೈಡ್ ಒಂದು ಹಳೆ ಕಾಳುಗಳನ್ನ ಇಟ್ಟಿರ್ತಾರೆ, ಅದರಲ್ಲಿ ಹುಳ ಇರ್ತವೆ ಇದನ್ನ ಹೋದ್ರೆ ಮಗ್ಲಕ್ಕೆ ಇಟ್ಬಿಡ್ತಾರೆ.
0: ಹಾ, ಮಗ್ಲ ಇಟ್ಟಿರುತ್ತೆ, ಬೇರೆ ರೂಮ್ ಇರೋದಿಲ್ಲ ರೈತರಿಗೆ, ಅದು ಅನಿವಾರ್ಯವಾಗಿ ಅಲ್ಲೇ ತಂದು ಹೊಸದಾಗ್ತಾರೆ. ಈಗ ಹೊಸ ಚೆನ್ನಾಗಿರ್ತಾವ, ಹಳೆದ್ರಿಂದ ಇದಕ್ಕೆ ಬಂದು ಸೇರ್ಕೊಂತಾವೆ. ಅದಕ್ಕೆ ಆದಷ್ಟು ಏನಂದ್ರೆ ಬೇರ್ಪಡೆ ಮಾಡಬೇಕು ಹಳೆ ಕಾಳುಗಳನ್ನು. ಮತ್ತು ಹೆಚ್ಚಾಗಿ ಹಳೆ ಚೀಲಗಳನ್ನು ಉಪಯೋಗ ಮಾಡ್ತಾರೆ ರೈತರು. ಹಂಗೇನಾದ್ರು ಉಪಯೋಗ ಮಾಡೋ ಪರಿಸ್ಥಿತಿ ಬಂತಂದರೆ ಸ್ವಲ್ಪ ಒಂದು ಕೀಟನಾಶಕ ದ್ರಾವಣದಲ್ಲಿ ಎದ್ದಿ ಮೆಲಾತಿ ಏನಾಯಿತು, ಸೈಪರ್ ಮೆಥ್ರಿನ್ ಅಂತ ಹೇಳಿ ಡೆಲ್ಟಾ ಮೆಥ್ರಿನು, ಯಾವುದೇ ಒಂದು ಕೀಟನಾಶಕದಲ್ಲಿ ಎದ್ದಿ ಅದನ್ನು ಒಣಗಿಸಿ,
1: ಅಂದರೆ ಕೀಟನಾಶಕದ ಒಂದು ದ್ರಾವಣ ತಯಾರು ಮಾಡಿ
0: ಎದ್ದಿ ಅಂದರೆ ಹುಳ ಸಾಯ್ಬೇಕು ಅಂತ. ಮೊದಲಿಂದ ಹೋದ ವರ್ಷದ ಹುಳಗಳು ಇದ್ದೇ ಇರ್ತಾವೆ ಅದರಲ್ಲಿ. ಈ ಹುಳಗಳು ಹೆಂಗಂತಂದರೆ ನಾವು ಹೊಲದಲ್ಲಿ ನೋಡ್ತೀವಿ ಕೋಶಾವಸ್ಥೆಗೆ ಹೋಗ್ಬಿಡ್ತಾವೆ ನೀವು ಕಾಳು ಇರಲಾರ್ದಾಗ. ಮತ್ತೆ ಕಾಳು ಬಂದ ತಕ್ಷಣ ಅದರಾಗಿಂದ ಅದು ಚಿಟ್ಟೆ ಬಂದು ಮತ್ತೆ ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಂಗಾಗಿ ನಾವು ಈ ಕೋಶಾವಸ್ಥೆ ಹುಳ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಗೋಡೆಗಳಲ್ಲಿ ಬಿರುಕು ಇತ್ತಂದರೆ ಬಿರುಕಿನಲ್ಲಿ ಹೋಗಿಟ್ತವೆ ಅಲ್ಲಿ ಇಲ್ಲಿ. ಅದಕ್ಕೆ ಮೊದಲು ನಮ್ಮ ಕೊಠಡಿಯನ್ನು ಇದಕ್ಕೆ ಮೊದಲೇ ನಮ್ಮ ಹಿರಿಯರು ಹೇಳ್ತಿದ್ರು,
1: ಕೊಠಡಿಗಳಿಗೂ ಕೀಟನಾಶಕ ಸಿಂಪರಣೆ
0: ಸಿಂಪರಣೆ ಮಾಡಿದ ಒಳ್ಳೆದು. ಸುಣ್ಣ ಬಣ್ಣ ಮಾಡಿಬಿಟ್ರೆ ಅಲ್ಲೇ ಅರ್ಧ ಸ್ವಚ್ಛ ಆಗ್ಬಿಡ್ತದೆ. ಸುಣ್ಣ ಬಣ್ಣ ಮೊದಲೆಲ್ಲ ಹೇಳ್ತದ್ರೆ ಯಾವುದೇ ಒಂದು ದೀಪಾವಳಿ ಬಂದರೆ ಸುಣ್ಣ ಬಣ್ಣ ಎದಕ್ಕೆ ಅಂತಂದ್ರೆ ಇದರಿಂದ ಎಲ್ಲ ಸ್ವಚ್ಛ ಆಗುತ್ತೆ ಅಂತ, ಕಸ ಹೋಗೋದಲ್ಲ, ಎಲ್ಲ ಕೀಟಗಳು ಸಾಯ್ತವೆ ಅದರಿಂದ.
1: ಇನ್ನು ತಾವು ಹೇಳಿದಂಗೆ ಚೆನ್ನಾಗಿ ಒಣಗಿಸ್ಬೇಕು ಒಳ್ಳೆ ಚೀಲಗಳಲ್ಲಿ, ಚೀಲಗಳನ್ನು ಸಹ ಕೆಲ ಒಂದು ಕೀಟನಾಶಕದ ದ್ರಾವಣದಲ್ಲಿ ಅದ್ದು ಒಣಗಿಸಿ ಅದರಲ್ಲಿ ಸಂಗ್ರಹಣೆ ಮಾಡಿರಬೇಕು. ಹಳೆ ಒಂದು ಏನಾದರೂ ಕಾಳು ಕಡೆಗಳಿದ್ರೆ ಅವುಗಳನ್ನು ಬೇರ್ಪಡಿಸಿ ಬೇರೆ ರೂಮಲ್ಲಿ ಇಡಬೇಕು ಅಂತಕ್ಕಂಥ ವಿಚಾರ. ಜೊತೆಗೆ ಕೊಠಡಿನೂ ಸಹ ಭಾಳ ಚೆನ್ನಾಗಿ ಸ್ವಚ್ಛಗೊಳಿಸಿ ಪೇಂಟಿಂಗ್ ಮಾಡಿಸಿ ಅಥವಾ ಕೀಟನಾಶಕದ ದ್ರಾವಣದಿಂದ ಸಿಂಪರಣೆಯನ್ನು ಮಾಡಿ ಸಂಗ್ರಹಣೆ ಮಾಡಬೇಕಂತಕ್ಕಂಥ ವಿಚಾರ ತಾವು ಹೇಳಿದ್ರಿ. ಇನ್ನು ಈ ಕೆಲವೊಂದು ಬೀಜಗಳಿಗೆ ಬೀಜೋಪಚಾರ ಮಾಡಿ ಇಡೋದು ಒಳ್ಳೇದಂತ ಹೇಳ್ತಿರ್ತಾರೆ ಬೀಜಗಳಿಗೆ, ಇಲ್ಲಿ ಏನೇನು ಬೀಜೋಪಚಾರ ಮಾಡಿಡಬಹುದು ಬೀಜಗಳಿಗೆ ಕೀಟಗಳು ಬರಲಾರದಂತೆ ತಡಲಿಕ್ಕೆ?
0: ಈಗ ಬೀಜೋಪಚಾರ ಅಂತಂದ್ರೆ ಇದರಲ್ಲಿ ರೈತರು ಬಹಳ ಹುಷಾರು, ಯಾಕಂತಂದ್ರೆ ಅದು ಬೀಜಕ್ಕಾಗಿದ್ರೆ ಮಾತ್ರ ಕೀಟನಾಶಕದಿಂದ ಬೀಜೋಪಚಾರ ಮಾಡಬಹುದು. ಅದು ಮನೆಯ ಊಟಕ್ಕಾಗಿ ಇತ್ತಂದ್ರೆ ಯಾವುದೇ ಕೀಟನಾಶಕ ಸಿಂಪರಣೆ ಮಾಡ, ಯಾಕಂದ್ರೆ ಯಾವುದೇ ಕೀಟನಾಶಕ ಅಂತ ನಾವು ಇದುವರೆಗೆ ನಮಗೆ ಯಾಕಂದ್ರೆ ಊಟಕ್ಕಾಗಿ ಅದನ್ನ ಮಾಡೋಂಗಿಲ್ಲ. ಬೀಜಕ್ಕಾಗಿ ಇತ್ತಂದ್ರೆ ಬೀಜಕ್ಕಾಗಿ ಇತ್ತಂದ್ರೆ ಮೆಲಾಥಿಯನ್ ಅಂತೇಳಿ ಒಂದು ಕೀಟನಾಶಕ ಇತ್ತೀಚೆಗೆ ಅದು ಕಡಿಮೆ ಇದು ಹೋಗೋ ಚಾನ್ಸಸ್ ಇದೆ. ಈಗ ಅದು ಬಿಟ್ಟರೆ ಈಗ ಮುಂದೆ ಏನಂತಂದ್ರೆ ಇನ್ನೊಂದು ಸ್ಪೈನೋಸೈಡ್ ಅಂತೇಳಿ ಬರುತ್ತೆ ಇನ್ನೊಂದು, ಮತ್ತು ಡೆಲ್ಟಾ ಮೆಥ್ರಿನ್. ಡೆಲ್ಟಾ ಮೆಥ್ರಿನ್ ಕೀಟನಾಶಕನು 14 ml ಇದನ್ನ ಒಂದು 2 gram 1 kg ಬೀಜಕ್ಕೆ ಇದನ್ನು ದ್ರಾವಣ ಮಾಡ್ಕೊಂಡ್ಬಿಟ್ಟು ಅದನ್ನು ಬೀಜಕ್ಕೆ ಟ್ರೀಟ್ ಮಾಡಿಬಿಟ್ಟು ಸ್ವಲ್ಪ ಒಣಗಿಸಿ ಇದು ಶೇಖರಣೆ ಮಾಡಬಹುದು. ಇನ್ನೊಂದು ಜೈವಿಕ ಅಂದ್ರೆ ಬಜೆ ಬೇರು ಅಂತೇಳಿ ಬರುತ್ತೆ,
1: ಬಜೆ ಬೇರು
0: ಇದು ಏನಂತಂದ್ರೆ ಬಹಳ ಒಳ್ಳೇದಾಗಿ ನಮ್ಮ ಒಂದು ಸಂಶೋಧನೆ ಪ್ರಕಾರ 1% ಬರುತ್ತೆ, ಬಟ್ ನಮ್ಮ ಸಂಶೋಧನೆ ಪ್ರಕಾರ 20 ಗ್ರಾಂ 1 ಕೆಜಿ ಬೀಜಕ್ಕೆ ಅಂದ್ರೆ 2% ಈ ಬಜೆ ಬೇರೇನಂತಂದ್ರೆ ಇದನ್ನ ಬೀಜೋಪಚಾರ ಮಾಡಿಟ್ರೆ 8 ತಿಂಗಳ ತನಕ ಯಾವುದೇ ಹುಳಗಳು ಬರೋದಿಲ್ಲ ನಮಗೆ.
1: ಬಜೆ ಬೇರ್ ಅಂದ್ರೆ ಅದನ್ನ ಪುಡಿ ಮಾಡ್ಬೇಕಂತೀರಾ?
0: ಹಾ, ಬಜೆ ಬೇರ್ಗಳು ಸಿಗ್ತವೆ, ಅದನ್ನ ಪುಡಿ ಮಾಡಿಬಿಟ್ಟು ಅದನ್ನ ಸೀದಾ ಕಾಳುಗಳ ಜೊತೆ ಕೂಡಿಸಿ ಇಟ್ಬಿಡೋದು ಅಷ್ಟೇ. ಇದು ಏನಂತಂದ್ರೆ ಒಂಥರ ಘಾಟ್ ವಾಸನೆ ಬರೋದ್ರಿಂದ, ಮತ್ತು ಇದು ಏನಂದ್ರೆ ಇದರಿಂದ ಹುಳಗಳು ಸಾಯ್ತಾವ, ಯಾವುದೇ ತತ್ತಿ ಇತ್ತಂದ್ರೆ ಅದನ್ನು ಸತ್ತು ಹೋಗ್ತವೆ. 6-7 ತಿಂಗಳ ತನಕಂತೂ ಯಾವುದೇ ಹುಳಗಳಂತೂ ಬರೋದಿಲ್ಲ. ನಾವು ಇನ್ನು 1 ವರ್ಷ ಅಂತ ಹೇಳ್ತೀವಿ, ಆದ್ರೆ ರೈತರಿಗೆ ಒಂದು ಕನಿಷ್ಠ 1-6 ತಿಂಗಳ ತನಕ ಅವರು ಸಿಂಪರಣೆ ಮಾಡಿದ್ರೆ.
1: ಬಜೆ ಬೇರು ಪುಡಿ 20 ಗ್ರಾಂ ಪುಡಿಯನ್ನ 1 ಕೆಜಿ ಬೀಜದ ಜೊತೆ ಮಿಶ್ರಣ ಮಾಡಿ ಪ್ಯಾಕ್ ಮಾಡಿ ಇಡಬೇಕು.
0: ಪ್ಯಾಕ್ ಮಾಡಿ ಇಟ್ಬಿಡು.
1: ಈ ಬಜೆ ಬೇರು ಇವನ್ನ ಇದನ್ನು ಉಪಚಾರ ಮಾಡಿದಂತ ಬೀಜಗಳನ್ನು ತಿಂದ್ರು ಏನಾಗೋದಿಲ್ಲ,
0: ಏನು ಆಗಲ್ಲ ನಮಗೆ. ಯಾಕಂತಂದ್ರೆ ಅದು ಹಾನಿಕಾರಕ
1: ಆಗೋದಿಲ್ಲ.
0: ಇಲ್ಲಿ ಎಲ್ಲ ಒಂದು ಆಯುರ್ವೇದಿಕ್ ಅಂಗಡಿಯಲ್ಲಿ ಇದು ಸಿಗ್ತತೆ ನಮಗೆ, ಬಜೆ ಬೇರು ಅದನ್ನು ಲಭ್ಯವಾಗಿದ್ದಾವೆ.
1: ಈಗ ಇಲಿಗಳದ್ದು ಬಹಳಷ್ಟು ರೈತರು ಗೋಳಾಡ್ತಿದ್ದಾರೆ, ಬೀಜಗಳು ಅಥವಾ ರೂಮ್ಗಳಲ್ಲೆಲ್ಲ ಇಲಿಗಳು ಬಂದು ತಿನ್ನೋದು ಮಾಡೋದು. ಇಲಿಗಳ ಚಲನೆ ಹಾಗೂ ಸಂತತಿ ಬಗ್ಗೆ ಸ್ವಲ್ಪ ಹೇಳ್ತಾರೆ, ಇಲ್ಲಿ ಹೇಗೆ ಪತ್ತೆ ಹಚ್ಚೋದು ಇಲಿಗಳನ್ನು? ಈಗ ಕೆಲವೊಮ್ಮೆ ರೂಮಲ್ಲಿ ಸಂಗ್ರಹ ಮಾಡಿರ್ತಾರೆ, ಅದು ಗೊತ್ತಿರಲಾರ್ದಂಗೆ 1 ತಿಂಗಳು ಓಪನ್ ಮಾಡಿಬಿಟ್ರೆ ಇಲಿಗಳು ಎಲ್ಲ ಗುದ್ದು ಮಾಡ್ಕೊಂಡ್ಬಿಟ್ಟು ಭಾಳಷ್ಟು ಹಾನಿ ಮಾಡಿರ್ತವೆ. ಪತ್ತೆ ಹಚ್ಚೋದಾತು, ಇವುಗಳ ಒಂದು ಇಲಿಗಳ ನಿಯಂತ್ರಣದ ಬಗ್ಗೆ ಸ್ವಲ್ಪ ಹೇಳಿ.
0: ಇಲಿಗಳು ಏನಂತಂದ್ರೆ ಈಗ ರಾತ್ರಿ ಹೊತ್ತು ಬರೋದ್ರಿಂದ ಇವು ನಮಗೆ ಏನಂದ್ರೆ ರಾತ್ರಿ ಹೊತ್ತು ನೋಡಿದಾಗ ಅದು ಸೌಂಡ್ ಮಾಡ್ತಾ ಇರ್ತಾವ ಇಲಿಗಳು. ಒಂದು ರಾತ್ರಿ ಬರ್ತವೆ ಇವಕ್ಕೆ, ಎದಕ್ಕೆ ಸೌಂಡ್ ಮಾಡ್ತಾವ ಅಂತಂದ್ರೆ ಇಲಿಗಳು ಹಲ್ಲುಗಳು ಕೋರೆ ಹಲ್ಲುಗಳು ಇರ್ತಾವ, ಇದು ದಿವಸ ಬೆಳೀತಾನೆ ಇರ್ತಾವ. 1 ವರ್ಷಕ್ಕೆ ಏನಂದ್ರೆ 12 ಸೆಂಟಿಮೀಟರ್ ಬೆಳೀತದೆ, ಅದನ್ನು ತಡೆಗಟ್ಟಿಗೆ ಅದು ಕಡಿತಾನೆ ಇರ್ತದೆ. ಮತ್ತು ಇಲಿಗಳದ್ದು ಇನ್ನೊಂದು ಏನಂದ್ರೆ ಇದು ಸಂತತಿ 3-4 ತಿಂಗಳಿಂದನೇ ಇದು ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ಜೊತೆ ಇಲಿಗಳು ಗಂಡು ಹೆಣ್ಣು ಸೇರಿ ಏನಂದ್ರೆ 1 ವರ್ಷಕ್ಕೆ 800 ಮರಿಗಳನ್ನು ಹಾಕ್ತಾವ ಅಂದ್ರೆ 8-10 ಸಲ ಹಾಕ್ತತಿ. ಒಂದು ಸಲಕ್ಕೆ 1 ಮರಿ ಅದು ಹಾಕ್ತಾವ. ಹಂಗಾಗಿ ಒಂದು ಜೊತೆ ಇಲಿಗಳಿಂದ
1: ಗಂಡು ಹೆಣ್ಣು ಇಲಿಂದ್ರೆ
0: 800 ಇಲಿಗಳು ಇವನ್ನ ನಾವು ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ನಮ್ಮ ಮನುಷ್ಯರ ಜನಸಂಖ್ಯೆ ಅಷ್ಟೇ ಆಗ್ತಾ ಇದಾವ. ಅದ್ರ
1: ಇಲ್ಲಿ ಪತ್ತೆ ಹಚ್ಚಲಿಕ್ಕೆ ಏನಾದ್ರು ಇಲಿಗಳು ಇಲ್ಲದಾವ ಈ ರೂಮಲ್ಲಿ ಅದಾವಂತೂ ಎಲ್ಲದಾವೆ ಅಂತ ಪತ್ತೆ ಹಚ್ಚತಕ್ಕಂಥ ವಿಧಾನ ಅದಾವ ಇಲಿಗಳನ್ನ?
0: ಇಲಿಗಳನ್ನು ಪತ್ತೆ ಹಚ್ಚೋಕೆ ಅಂದ್ರೆ ಒಂದು ಹೇಳಿದೆ, ಇವು ಸುಮ್ಮನೆ ಕೂಡಲ್ಲ, ಕಡಿತಾನೆ ಇರ್ತವೆ. ರಾತ್ರಿ ಹೊತ್ತು ಬಾಗಿಲಿಗೆ ಕಡಿತವೆ, ಕಟ್ಟಿಗೆ ಎಲ್ಲೆಲ್ಲಿ ಇರ್ತವೆ, ಮತ್ತೆ ಎಲೆಕ್ಟ್ರಿಕ್ ವೈರ್ಗಳು ಕಡ್ದಿರ್ತವೆ ರೂಮಲ್ಲಿದ್ರೆ. ಮತ್ತೆ ಇನ್ನೊಂದು ಏನಂದ್ರೆ ಇದು ಇಕ್ಕಿಗಳು ಬಿಡ್ತಾವೆ. ನಾನು ಹೇಳಿದೆ ದಿವಸ ಅದು ಇಕ್ಕಿಗಳು ಹಾಕ್ತಾ ಇರ್ತವೆ ನೀವು, ಆಮೇಲೆ ಕಾಳುಗಳು ಅಲ್ಲಲ್ಲೇ ಚೆಲ್ಲಿ ಬಿದ್ದಿರ್ತಾವ, ಚೀಲಗಳಿಗೆಲ್ಲ ತೂತ್ ಹಾಕಿರ್ತವೆ. ಸೊ ಅದನ್ನ ನೀವು ಇಕ್ಕಿಗಳು ನೋಡಿ ಕಂಡಿಡಿಬಹುದು, ಇಕ್ಕಿಗಳು ಫ್ರೆಶ್ ಆಗಿದಾವ ಇಲ್ಲ. ಇಕ್ಕಿಗಳು ಇದ್ದಾವೆ ಅಂತಂದ್ರೆ ಅದು ಇಲಿಗಳು ಇದಾವೆ ಅಂತ ಅರ್ಥ. ಯಾಕಂದ್ರೆ ಅವು ದಿವಸ ಹಾಕ್ತಾನೆ ಇರ್ತವೆ, ಡ್ಯಾಮೇಜ್ ಮಾಡಿರ್ತವೆ. ಅದನ್ನ ನೋಡಿಬಿಟ್ಟು ನಾವು ಇಲಿಗಳು ಇದಾವೆ ಅಂತ ಹೇಳಿದ್ರು ವಾಸನೆ, ಆಮೇಲೆ ಇಲಿಗಳು ಇತ್ತಂತ ರೂಮ್ ಬಾಗಲ್ ತೆಗೆದ್ರೆ ನಿಮಗೆ ಒಂಥರ ವಾಸನೆ ಬರುತ್ತೆ, ಅದರಿಂದನೇ ಗುರುತಿಡಿಬಹುದು.
1: ಇನ್ನ ಇಲಿಗಳ ಒಂದು ನಿಯಂತ್ರಣ ಇದ್ರ ಬಗ್ಗೆ ಹೇಗೆ? ಇಲ್ಲಿ ಕೆಲವೊಮ್ಮೆ ಬಲೆಗಳನ್ನ ಇಡ್ತಾರೆ, ಕೆಲವೊಮ್ಮೆ ಬಲೆಗಳ ಬೀಳೋದಿಲ್ಲ. ಆಮೇಲೆ ಕೀಟನಾಶಕ ಏನಾದರೂ ಉಪಯೋಗ ಮಾಡಿ ಇಲಿಗಳನ್ನ ನಾವು ನಿಯಂತ್ರಣ ಮಾಡಬಹುದು ಅಂತೀರಾ, ಹೇಗೆ ಸ್ವಲ್ಪ ಹೇಳಿ.
0: ಅದು ಸ್ವಲ್ಪ ಯಾಕಂದ್ರೆ ಇದು ಹೇಳ್ತೀನಿ, ಯಾಕಂದ್ರೆ ಇವೇನು ಬಲೆಗಳು ಏನು ಇಡ್ತೀವಲ್ಲ ಅದು ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಇಡ್ಬೋದು. ಯಾಕಂತಂದ್ರೆ ಮನೆಯಲ್ಲಿ ಅಂದ್ರೆ ಸ್ವಲ್ಪ ಇರ್ತವೆ, ಮನೆಗಳಲ್ಲಿ ನಾವು ವಿಷ ಪಾಶನ ಇಡಕ್ ಬರಲ್ಲ, ಮಕ್ಕಳು ಇರ್ತವೆ, ಬೆಕ್ಕುಗಳು ಸಾಕು ಪ್ರಾಣಿಗಳು ಇರ್ತವೆ, ಅಂತಲ್ಲಿ ನಾವು ಇದನ್ನ ಹೇಳೋದಿಲ್ಲ ವಿಷ ಪಾಶನ ಇಡ್ರಿ ಅಂತೇಳಿ. ಮನೆಯಲ್ಲಿ ಏನಂತಂದ್ರೆ ಈ ಬಲೆಗಳು ಇತ್ತೀಚೆಗೆ 2 ತರದ ಬಲೆಗಳು ಬಂದಿದಾವೆ. ಒಂದು ಜೀವಂತವಾಗಿ ಹಿಡಿಯುವಂತ ಒಂದು ಬಲೆಗಳು ಸಣ್ಣದಾಗಿ, ಅದಕ್ಕೆ ವಂಡರ್ ಟ್ರ್ಯಾಪ್ ಅಂತ ಕರಿತೀವಿ. ಇವೆಲ್ಲ ಸಂತೆಯಲ್ಲೂ ಸಿಗ್ತಾವೆ, ಎಲ್ಲ ಕಡೆ ಸಿಗ್ತಾವೆ. ಇನ್ನೊಂದು ಸ್ಟಿಕ್ಕಿ ಟ್ರ್ಯಾಪ್ ಅಂತೇಳಿ, ಅದೇನೋ ಒಂದು 80 ರೂಪಾಯಿಂದ 70 ರೂಪಾಯಿ ಇರುತ್ತೆ ಅಷ್ಟೇ, ಅಂಟು ಬೆಲೆ ಅಂತೇಳಿ ಕರಿತೀವಿ. ಅದು ಒಂದ್ಸಲ ಓಪನ್ ಮಾಡಿಟ್ರೆ ಅದು ಅಂಟ್ಕೊಂತಂದ್ರೆ ಅದಕ್ಕೆ ಕೈ ಕಾಲು ಬಿಡಿಸ್ಕೊಳಕ್ಕೆ ಬರಲ್ಲ ಅದಕ್ಕೆ. ಆದ್ರೆ ನಾವು ಏನಾದ್ರೂ ಮಕ್ಕಳಿದ್ದಲ್ಲಿ ಜಾಗೃತಿಯಿಂದ ಇಡಬೇಕು ರೈತರು ಆದಷ್ಟು. ಏನಂತಂದ್ರೆ ಮಕ್ಕಳು ಗೊತ್ತಿಲ್ಲದವರಿದ್ರೆ ಅದು ಇದು ಅಂಟಿಂದ ಏನಂತಂದ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಇದು ಅಂಟಿನ ಬೆಲೆನೂ ಉಪಯೋಗ ಮಾಡಬಹುದು. ಇನ್ನು ಹೊಲದಲ್ಲಿ ಗದ್ದೆಗಳಲ್ಲಿ ಕೆಲವು, ಯಾಕಂದ್ರೆ ರೈತರು ಕೆಲವು ಇದರಲ್ಲಿ ಬರ್ತಾವೆ ಭತ್ತದ ಗದ್ದೆಗಳಲ್ಲಿ ಏನಂದ್ರೆ ಅದು ಸೀದಾ ಕ್ರೊಕಡೈಲ್ ಅಂತೇಳಿ ಬ್ಯಾಕ್ ಪ್ಯಾಕ್ ಟ್ರ್ಯಾಪ್ ಅಂತ ಬರ್ತದೆ, ಒಂದೇ ಸಲ ಕಟ್ ಮಾಡಿಬಿಡುತ್ತೆ ಅದು
1: ಕ್ರೊಕಡೈಲ್
0: ಟ್ರ್ಯಾಪ್ ಅಂತ ಬರುತ್ತೆ. ಅದಕ್ಕೆ ಸ್ಪ್ರಿಂಗ್ ಇರುತ್ತೆ, ಅದು ಸ್ವಲ್ಪ ಮುಟ್ಟಿದ ತಕ್ಷಣ ಆಯ್ತು, ಅದಕ್ಕೆ ಒಂದು ಏನೇ ಇಟ್ಟರೆ ಅದು ಅದ್ದು ಇದನ್ನೇ ಕಟ್ಟಾಗಿ ಅಲ್ಲೇ ಸತ್ತೋಗ್ಬಿಡುತ್ತದೆ. ಆ ಥರ ಬಲೆಗಳು ಇದ್ದಾವೆ. ಮತ್ತು ತಾವು ಇದು ಕೇಳಿದ್ರಿ, ಇದೇನು ಇಲಿ ನಾಶಕಗಳು ಯಾವ್ದಾರು ಕೀಟನಾಶಕಗಳು ಯಾವ ಉಪಯೋಗ ಮಾಡ್ಬೋದು ಅಂದರೆ, ಇದಕ್ಕೇನಂತಂದ್ರೆ ಒಂದು ವಿಷ ಪಾಶನು. ಇಲಿಗಳೇನಂತಂದ್ರೆ ಅನುಮಾನಸ್ಥ ಪ್ರಾಣಿಗಳು, ನಾವು ಮನುಷ್ಯರೇನಾದ್ರೆ ಜಲ್ದಿ ನಾವು ಮರಳೋಗ್ಬಿಡ್ತೀವಿ, ಯಾರು ಏನಾರು ಚಂದಂದು ಊಟ ಏನಾರು ಕೊಟ್ಟರೆ ಮೊದಲು ತಿನ್ನು, ಆದರೆ ಇಲಿಗಳು ನೀವು ಏನು ಕೊಟ್ಟರು ಸ್ವೀಕರಣೆ ಮಾಡಲ್ಲ, ಅವು ಭಾಳ ಅನುಮಾನ ಪ್ರಾಣಿ. ಅದಕ್ಕೆ ವಿಷ ಪಾಷಣಕ್ಕೆ ಒಂದು ಜಿಂಕ್ ಫಾಸ್ಫೈಡ್ ಅಂತೇಳಿ ಒಂದು ಕರಿ ಪೌಡ್ರ್ ಬರುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ ಇದು. ಇದನ್ನು ವಿಷಪಾಷನಾಗಿ ಶೇಕಡ 2% ಅಂದರೆ ಒಂದು ನೀವು 100 ಗ್ರಾಮ್ ಹಿಟ್ಟು ಅಥವಾ ಏನಾರು ಮಾಡಿದ್ರೆ ಅದು 2 ಗ್ರಾಮಷ್ಟು ಜಿಂಕ್ ಫಾಸ್ಫೈಟ್ ಪುಡಿಯನ್ನು ಇದನ್ನು ನೀವು ಇದರಲ್ಲೇ ಮಿಕ್ಸ್ ಮಾಡಿ ಅಂತ ಹೇಳಲ್ಲ ರೈತರಿಗೆ, ಅದು ದಿನ ಯಾವುದು ಊಟ ತಿಂತಿರ್ತದೆ ಅದರಲ್ಲಿ, ಯಾಕಂದರೆ ಇವತ್ತು ನಾನು ಇದಿಟ್ಟು ಬೇರೆ ಏನಾರು ಇಟ್ಟರೆ ಮತ್ತೆ ಮುಟ್ಟೋದಿಲ್ಲ ಅದು 2 ದಿವಸದ ತನಕ, ಅದು ಯಾವ್ದು ತಿಂತಾ ಇರುತ್ತೆ ಅದ್ರ ಜೊತೆಗೆ ಬಜ್ಜಿ ಆಯಿತು ಎಣ್ಣೆ ಪದಾರ್ಥ ಭಾಳ ಇಷ್ಟ ಅದನ್ನು ಮಿಕ್ಸ್ ಮಾಡಿ ಇಟ್ಟರೆ ಇದು ಒಂದೇ ದಿವಸದಲ್ಲಿ ಸಾಯ್ತಾವ ಇದು ಜಿಂಕ್ ಫಾಸ್ಫೈಡ್ ಅನ್ನೋ ಕೀಟನಾಶಕ.
1: ಅಂದ್ರೆ ಇದನ್ನ ಬಹಳ ಮಕ್ಕಳಿಂದ ದೂರ ಇರಬೇಕು,
0: ಮಕ್ಕಳಿದ್ದಲ್ಲಿ ಇಡಬಾರ್ದು, ಬೆಕ್ಕು ಮತ್ತೆ ನಾಯಿಗಳು
1: ಪ್ರಾಣಿಗಳು,
0: ಯಾಕಂದ್ರೆ ಅವನು ಸಾಯ
1: ಸಂಪರ್ಕ ಬರಬಾರ್ದು,
0: ಸಂಪರ್ಕ ಬರಬಾರ್ದು, ಇದಕ್ಕೆ ಒಂದೇ ದಿವಸದಲ್ಲಿ ಸತ್ತೋಗ್ತದೆ. ಜಿಂಕ್ ಫಾಸ್ಫೈಡ್ ಏನಂದ್ರೆ ಇದು ಅತ್ಯಂತ ತೀವ್ರ ವಿಷಕಾರಿ ಕೀಟನಾಶಕ ಇದು.
1: ಮತ್ತೆ ಇದನ್ನ ಬಿಟ್ಟರೆ ಜಿಂಕ್ ಫಾಸ್ಫೈಡ್ ಬಿಟ್ಟರೆ ಮತ್ತೇನು ಒಂದು ಸಾಧ್ಯತೆಗಳು
0: ಮಾಡಿ? ಇನ್ನು ಕೆಲವು ಏನಂತಂದ್ರೆ ಈಗ ಹೊಸದಾಗಿ ಇನ್ನು ಕೆಲವು ಕೀಟನಾಶಕಗಳು ಇದು ಬಂದಿದ್ದಾವೆ, ಅವಕ್ಕೆ ಆಂಟಿ ಕೋಗ್ಲೆಂಟ್ ಅಂತ ಕರಿತೀವಿ. ಅಂದ್ರೆ ಅಂತಂದ್ರೆ ಅದು ಹೆಪ್ಪುಗಳು ರಕ್ತ ಹೆಪ್ಪುಗಟ್ಲಾರ್ದಂಗೆ ನೋಡ್ತಾವು ಕೆಲವು ಅಂತಂದ್ರೆ. ಇದಕ್ಕೆ ಮಾರ್ಕೆಟಲ್ಲಿ ಬ್ರೋಮಾಡೈಲಿನು ಮತ್ತು ಕೊಮೆಟ್ರಲ್, ರ್ಯಾಟ್ ಕಿಲ್ಲರ್, ಬೇರೆ ಬೇರೆ ಟ್ರೇಡ್ ನೇಮ್ ಇದೆ, ರೋಡಬೆನ್ನು, ರ್ಯಾಟ್ ಕಿಲ್ಲರ್, ರೋಡ್ ಅಂತ ಸಿಗುತ್ತವೆ. ಇವು ಒಂದು ಬಿಸ್ಕೆಟ್ ಥರ ಇರ್ತಾವೆ. ಇದು ಏನಂತಂದ್ರೆ ಕೆಲವು ರೈತರಿಗೆ ಈಗ ಬಹಳಷ್ಟು ಇದೆಲ್ಲರೂ ಉಪಯೋಗ
1: ಮಾಡ್ತಾರೆ.
0: ಇಲ್ಲಿ ಬಿಸ್ಕೆಟ್ ಇದನ್ನ ಇಟ್ಟರೆ ಏನಂದ್ರೆ ಒಂದೇ ದಿವಸದಲ್ಲಿ ಸಾಯಿಲ್ಲ ರೈತರು, ಅದನ್ನ ತಪ್ಪು ತಿಳ್ಕೊಬಾರ್ದು ಯಾಕೋ ಸತ್ತಿಲ್ಲ ಅಂತೇಳಿ. ಇದು 3-4 ದಿವಸ ನಂತರ ಸಾಯ್ತಾವ್. ಇದು ಹಂಗಾಗಿ ಏನಂದ್ರೆ
1: ಅಂದ್ರೆ ಇದನ್ನ ತಿಂದ್ರೆ 3-4 ದಿವಸ
0: ಆದ್ಮೇಲೆ ನಿಧಾನವಾಗಿ ಅದಕ್ಕೆ ರಕ್ತ ಹೆಪ್ಪುಗಟ್ಲಾರ್ದಂಗೆ ಆಮೇಲೆ ಸಾಯ್ತವೆ,
1: ರಕ್ತಸ್ರಾವ ಆಗತ್ತಲ್ಲೇ
0: ರಕ್ತಸ್ರಾವ. ಇದು ಜಿಂಕ್ ಫಾಸ್ಫೈಡ್ಕ್ಕಿಂತ ಇದು ಉತ್ತಮ. ಯಾಕೆ ಅಂತಂದ್ರೆ ಜಿಂಕ್ ಫಾಸ್ಫೈಡ್ ಇದ್ರೆ 24 ತಾಸದಲ್ಲೇ ಸಾಯ್ತಾವ, ಬೇರೆ ಇಲಿಗಳು ಬಂದು ಅದನ್ನ ಮುಟ್ಟಲ್ಲ. ಇದ್ರ ಬಿಸ್ಕೆಟ್ದ ಏನಂತಂದ್ರೆ ಗೊತ್ತಾಗಲ್ಲ ಬೇರೆ ಇಲಿಗೆ, ಆ ಇಲಿ ಎದಕ್ ಸತ್ತಿದೆ ಅಂತ ಗೊತ್ತಾಗಲ್ಲ, ಅದು ಎಲ್ಲೋ ಹೋಗಿ ಬೇರೆ ಕಡೆ ಎಲ್ಲೋ ಹೋದಾಗ ಸತ್ತೋಗಿರುತ್ತೆ. ಸೊ ಹಂಗಾಗಿ ಇದನ್ನ ನಾವು ತಿಂಗಳಿಗೆ ಒಂದ್ಸಲ ಇಟ್ರು ಬೇರೆ ಇಲಿಗಳಿಗೆ ಗೊತ್ತಾಗಲ್ಲ ಇದನ್ನ. ಸೊ ಹಂಗಾಗಿ ಇದು ಒಂದು ಏನಂದ್ರೆ ನಿಧಾನವಾಗಿ ಸತ್ತರಿಸಂತಿಲ್ಲ, ನಾವು ಎಲ್ಲಾನು ಇಲಿಗಳನ್ನ ಸಾಯಿಸಬಹುದು. ಇದು
1: ಈಗ ದೊಡ್ಡ ದೊಡ್ಡ ಗೋಡೌನ್ಗಳಲ್ಲಿ ಬಹಳಷ್ಟು ಸಂಗ್ರಹಣೆ ಇರುತ್ತೆ, ಬೀಜಗಳನ್ನ ಮಾಡಿರ್ತಾರೆ, ಅಂತಲ್ಲಿ ಎಲ್ಲ ಹೇಗೆ ಅಂತಿರ್ತಾವೆ, ಧೂಪ ಹಾಕುದು ಅಂತ ಮಾಡ್ತಿರ್ತಾರೆ, ಹೇಗೆ ಇದು ಧೂಪೀಕರಣ ಮಾಡೋದು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೇಗೆ ಏನ್ ಮಾಡ್ತಾರೆ, ಯಾವ ರೀತಿ ಮಾಡ್ಬೇಕು ಇದನ್ನ, ಏನೇನು ಒಂದು ಕೀಟನಾಶಕ ಇಲ್ಲಿ ಉಪಯೋಗ ಮಾಡ್ಬೇಕಾಗ ಧೂಪೀಕರಣದಲ್ಲಿ?
0: ಈಗ ಧೂಪೀಕರಣ ಯಾಕಂದ್ರೆ ಈಗ ಬೀಜ ಸಂಗ್ರಹಣೆಯಲ್ಲಿ ಅಂತ ಬಹಳ ಪ್ರಮಾಣದಲ್ಲಿ ಇದ್ದಾಗ ಸಣ್ಣ ಪ್ರಮಾಣದಲ್ಲಿ ಏನಿದ್ದಲ್ಲಿ ಗೋಡೌನ್ ಅಲ್ಲಿ ಯಾವೂ ಸಾಲೋದಿಲ್ಲ. ಈಗ ಇದುವರೆಗೆ ನಮ್ಗೆ ಕಂಡು ಬಂದಿರತ್ತಂದ್ರೆ ಧೂಪೀಕರಣನೇ ಒಳ್ಳೆಯದು ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು ರೈತರಿಗೆ ಧೂಪೀಕರಣ. ಇದಕ್ಕೆ ಇನ್ನೂವರೆಗೆ ನಮ್ಗೆ ಸಿಕ್ಕಿರೋ ಒಂದು ಯಾವ್ದು ಧೂಪೀಕರಣಕ್ಕೆ ಉಪಯೋಗ ಮಾಡುವಂತ ಕೀಟನಾಶಕ ಅಂತಂದ್ರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ
1: ಫಾಸ್ಫೈಡ್.
0: ಇದು ಒಂದು ಟ್ಯಾಬ್ಲೆಟ್ ಮೂಲಕ ಒಂದು ಗುಳಿಗೆಗಳು ಸಿಗ್ತವೆ. ಈಗ ಇತ್ತೀಚೆಗೆ ಏನಂತಂದ್ರೆ ಮೊದಲೆಲ್ಲ 3 ಗುಳಿಗೆ ಹಾಕಂತ ಹೇಳ್ತಾರೆ, ಈಗ 9 ಗ್ರಾಮಿಂದ ಸಿಗುತ್ತೆ ಅದು ಒಂದು ಟ್ಯಾಬ್ಲೆಟ್. ಈಗ ಒಂದ್ಸಲ ಬಾಟಲ್ ಓಪನ್ ಮಾಡಿದ್ರೆ ಇದು ಮತ್ತೆ ಯೂಸ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಇದು ಗಾಳಿಯಲ್ಲೇ ಇದಾಗಿ ವಿಷಪೂರ್ವಕ, ಇದು ಅತ್ಯಂತ ವಿಷಕಾರಿ ಕೀಟನಾಶಕ. ಇದನ್ನು ನಾವು ಮನೆಯಲ್ಲಿ ಯಾರು ಉಪಯೋಗ ಮಾಡಬಾರ್ದು ರೈತರು ದಯವಿಟ್ಟು, ಯಾಕಂತ ಇದು ನಾವು ಯಾವುದೇ ಬಂಗಾರ ಸಾಮಾನು ಹಾಕೊಂಡ್ರು ಇದನ್ನ ಫ್ಯೂಮಿಗೇಷನ್ ಇದು ಮಾಡ್ಬೇಕಾದ್ರೆ ಎಲ್ಲಾನು ಹೋಗ್ಬಿಡ್ತಾವ. ಸೊ ಹಂಗಾಗಿ ಇದಕ್ಕೆಲ್ಲ ಮುಖವಾಡ ಎಲ್ಲ ಹಾಕೊಂಡು ಸರಿಯಾಗಿ ಮುಂಜಾಗ್ರತೆ ತಗೊಂಡು ದೊಡ್ಡ ದೊಡ್ಡ ಗೋಡೌನ್ಗಳಲ್ಲಿ ಇದು ಬಹಳ ಅತ್ಯಂತ ಏನಂತಂದ್ರೆ ನಿಮ್ಗೆ ಎಲ್ಲ ಕೀಟಗಳು ಒಳಗಡೆ ಮರಿಹುಳ ಅಂತ ಹಿಡಿದು ಎಲ್ಲಾನು ಸಾಯಿಸುತ್ತೆ. 9 ಗ್ರಾಮ್ 1 ಟನ್ ಬೀಜಕ್ಕೆ
1: ಅಲ್ಯೂಮಿನಿಯಂ ಫಾಸ್ಫೈಡ್ ಒಂದು ಕೀಟನಾಶಕ ಧೂಪೀಕರಣ
0: ಧೂಪೀಕರಣ ಹಾಕ್ಬೋದು.
1: ಈಗ ರೈತರು ಕೆಲವೊಮ್ಮೆ 1 ಕ್ವಿಂಟಲ್ 2 ಕ್ವಿಂಟಲ್ ಸಂಗ್ರಹಣ ಮಾಡ್ಕೊಂಡಿರ್ತಾರೆ, ಅಂದ್ರೆ ಟಿನ್ ಡಬ್ಬಿಗಳನ್ನು ಮಾಡ್ಕೊಂಡಿರ್ತಾರೆ, ಅಲ್ಯೂಮಿನಿಯಂ ಟಿನ್ ಡಬ್ಬಿಗಳನ್ನು ಮಾಡಿರ್ತಾರೆ. ಅಲ್ಲಿ ಎಲ್ಲ ಈ ಒಂದು ಟಿನ್ ಡಬ್ಬಿಯಲ್ಲಿ ಈ ಅಲ್ಯೂಮಿನಿಯಂ ಫಾಸ್ಫೈಡ್ ಅನ್ನ ಒಡೆದು ಬಾಟಲ್ ಅನ್ನು ಒಡೆದು ಅದರಲ್ಲಿ ಇಡಬಹುದು ಅಂತೀರ, ಹೇಗೆ ತಾವು?
0: ಒಂದು ಇಡೀ ಕೊಠಡಿಗೆ ಮಾಡಬಹುದು, ಅವಾಗ ಕೊಠಡಿ ಅಂತಂದ್ರೆ ಮತ್ತೆ ಕಿಟಕಿಗಳು ಎಲ್ಲ
1: ಮುಚ್ಚಬೇಕು,
0: ಏರ್ ಟೈಟ್ ಇರ್ಬೇಕು, ಯಾರು ಪೇಪರ್ ಹಾಕಿ ಮುಚ್ಚಿದೆ ಅಂದ್ರೂ ಸಾಲೋದಿಲ್ಲ, ಎಲ್ಲೂ ಗಾಳಿ ಆಡ್ಬಾರ್ದು, ಯಾಕಂದ್ರೆ ಇದು ಅಷ್ಟೇ ವಿಷಕಾರಿ. ಇದು ಇದು ಫಾಸ್ಫಿನ್ ಅನ್ನೋ ಒಂದು ಗ್ಯಾಸ್ ಬರುತ್ತೆ, ಇದು ಇದನ್ನ ಟ್ಯಾಬ್ಲೆಟ್ ನೀವು ಹೊರಗೆ ಗಾಳಿಗೆ ಇಟ್ಟ ತಕ್ಷಣ ಫಾಸ್ಫಿನ್ ಅನ್ನೋ ಒಂದು ಗ್ಯಾಸ್ ಬರುತ್ತೆ. ಇದು ಗ್ಯಾಸ್ ಏನಂತಂದ್ರೆ ಗಾಳಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ, ಇದು ಎಲ್ಲಾ ಕಡೆ ಗಾಳಿಯಲ್ಲಿ ಸೇರ್ಕೊತ್ತೆ, ಕಾಳು ಒಳಗೆ ಸೇರ್ಕೊಳುತ್ತೆ. ಅದಕ್ಕೆ ಅಷ್ಟೇ ಮನುಷ್ಯರಿಗೂ ಅಷ್ಟೇ ವಿಷಕಾರಿ ಇದು, ಬರೇ ಹುಳಗಳಿಗೆ ಅಷ್ಟೆಲ್ಲ. ಹಂಗಾಗಿ ಒಂದು ನೀವು ಕೊಠಡಿನೇ ಮಾಡಂಗಿತ್ತಂದ್ರೆ ಕೊಠಡಿಗೆ ಅದು ಎಷ್ಟಿದೆ ಏರಿಯಾ ನೋಡಿಕೊಂಡು ಅದಕ್ಕೆ ಒಂದು 21 ಟ್ಯಾಬ್ಲೆಟ್ ಬೇಕಾಗುತ್ತೆ, ಒಂದು 25 ಇದು ಏರಿಯಾ ಮೇಲೆ ನಿಮ್ಗೆ ಎಷ್ಟಿದೆ. ಇಲ್ಲ ಅಂತಂದ್ರೆ ನೀವು ಒಂದೇ ಒಂದು ಡಬ್ಬಿ ಅಂತ ಹೇಳಿದ್ರಲ್ಲ, 1 ಟನ್ಗೆ 9 ಗ್ರಾಮ್, ಈಗ ಬರೋಂತ ಹೊಸ ಫಾರ್ಮುಲೇಷನ್ ಅಂತಂದ್ರೆ 9 ಗ್ರಾಮಿಂದ ಸಿಗುತ್ತೆ ಒಂದು ಟ್ಯಾಬ್ಲೆಟ್. ಮೊದಲೇನಂತಂದ್ರೆ 3 ಗ್ರಾಮಿಂದ ಟ್ಯಾಬ್ಲೆಟ್ ಇತ್ತು, ಈಗ 9 ಗ್ರಾಮಿಂದ ಇದಾವೆ. 1 ಟ್ಯಾಬ್ಲೆಟ್ 1 ಟನ್, ಎಷ್ಟು ಬೀಜ ಇದಾವೆ ಅದಕ್ಕೊಂದು ಮೇಲೆ ತಾಡ್ಪಾಲ್ ಹಚ್ಚಬಹುದು. ನೀವು ಇದು ಟಿನ್ ಡಬ್ಬಿ ಇತ್ತಂದ್ರೆ ನಡೆಯುತ್ತೆ, ಇಲ್ಲ ಅಂತಂದ್ರೆ ಒಂದು ತಾಡ್ಪಾಲ್ ಹಚ್ತಾರೆ.
2: ಇದುವರೆಗೆ ಬೀಜ ಸಂಗ್ರಹಣೆಯಲ್ಲಿ ಕಂಡುಬರುವ ಕೀಟಗಳು ಮತ್ತು ರೋಗಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು

ಕಲಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ, ರಾಯಚೂರು ಮಾರುಕಟ್ಟೆ, ಸಜ್ಜೆ ಕನಿಷ್ಠ 2562 ರೂಪಾಯಿಗಳು, ಕಡಲೆಕಾಳು ಕನಿಷ್ಠ 4400 ರೂಪಾಯಿಗಳಿಂದ ಗರಿಷ್ಠ 5324 ರೂಪಾಯಿಗಳವರೆಗೆ, ಹತ್ತಿ ಹೈಬ್ರಿಡ್ 6900 ರೂಪಾಯಿಗಳು, ಶೇಂಗಾ ಗುಂಗ್ರಿ 5560 ರೂಪಾಯಿಗಳಿಂದ 6731 ರೂಪಾಯಿಗಳವರೆಗೆ, ಭತ್ತ ಸೋನಾ ಮಸೂರಿ 2629 ರೂಪಾಯಿಗಳಿಂದ 3041 ರೂಪಾಯಿಗಳವರೆಗೆ, ಕೆಂಪು ತೊಗರಿ ಕನಿಷ್ಠ 6500 ರೂಪಾಯಿಗಳಿಂದ 7867 ರೂಪಾಯಿಗಳವರೆಗೆ. ಇದುವರೆಗೆ ಪೇಟೆ ಧಾರಣೆಯನ್ನು ಕೇಳಿದ್ರಿ.

0: ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆಗಳು.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಾಳಪ್ಪ ಚೌಡಿಕಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿ.

ಇದುವರೆಗೆ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಾಳಪ್ಪ ಚೌಡಿಕೆ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:45 ಸಮಾಚಾರ ದರ್ಶನ್.

0: ಅವರ ನಾಕು ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
0: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
0: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ,
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
0: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
0: ಸಿರಿಗನ್ನಡಂ ಬಾಳ್ಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು, ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ಧತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್, ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ಧತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 300

0: ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ಧಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 84338813││4542││0414││1414││ ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌತಂಪ್ಟನ್ ರೋಸ್ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 T20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ನಷ್ಟಕ್ಕೆ 8 ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು

0: ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಸಮಾಚಾರ ದರ್ಶನ.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಕೆಜಿಎಫ್ ನಗರದಲ್ಲಿ ನಾಳೆ ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ಜರುಗಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಾವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಳೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದಂತಹ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಳಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ರಾಷ್ಟೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಗ್ರ ಪರಿಶೀಲನಾ ಸಭೆ ನಡೆಸಲಾಯಿತು. ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ, ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: ISRO has always been a shining star for our nation. From mission after mission, it has not just demonstrated technical achievements. It has been a symbol of hope, symbol of aspiration for the entire nation, repeatedly. And whatever you see, the my mission, me going to space, all of that, none of that was possible without the huge team working in the background to make it possible.
2: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: Okay, that I've joined the wrong degree, I've joined this thing, oh, I wish I was there. You're perfectly where you are. 1.8 billion people, out of that, 1.4 billion, that is, you're born in this great country. Out of that, you are in this great city of Bangalore. And out of that, imagine you're the chosen view to be sitting in front of this galaxy of stars out here. How lucky are you? You are already ahead of the curve.
2: ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬದಲಾಗಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿ ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಟಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ಟಾಪ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವ 223,190 ಇ ಪೌತಿ ಪ್ರಕರಣಗಳನ್ನು ಕಾಲ ಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚಿಸಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. 2 ಹಾಗೂ 3ನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳು ಇದ್ದು ಪ್ರತಿ ವರ್ಷ 1,50,000 ಎಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029ರ ಒಳಗೆ 500 GCCಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲು ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಗಣತಿ ನಮೂನೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಜರುಗಿತು. ಬೆಟ್ಟದ ಪಾದದಿಂದ ದೇವಾಲಯದವರೆಗೂ ಮೆಟ್ಟಿಲುಗಳನ್ನು ಗುಡಿಸಿ ಮುಳ್ಳಿನ ಗಿಡ ತೆರವುಗೊಳಿಸಿ ಮಾರ್ಗ ಮಧ್ಯೆಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಪೇಪರ್, ನೀರಿನ ಬಾಟಲ್ ಸೇರಿದಂತೆ ಇನ್ನಿತರ ಪರಿಸರಕ್ಕೆ ಹಾನಿಕಾರಕವಾದಂತಹ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 GWಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರ ಪಂಕ್ತಿಯಲ್ಲಿದ್ದು ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 GWಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 GW ಇದ್ದದ್ದು 2026ರ ಜೂನ್ ವೇಳೆಗೆ 55 GW ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಒಂದೇ ವರ್ಷದಲ್ಲಿ 162.15 GW ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲಿರಿಸಿದೆ. 2025-26ರ ಜೂನ್ ನಡುವಿನ ಒಂದೇ ವರ್ಷದಲ್ಲಿ 56 GWಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025ರ ಜೂನ್ ವೇಳೆಗೆ 116.25 GW ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 GW ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 GW ಹೆಚ್ಚಳವಾಗಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ದತೆಗಳನ್ನು ಈಗಲಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯ ಒಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:00.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಕೆಎಸ್ ಚೈತ್ರ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆಯನ್ನು ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಅರ್ಮನ್ ಮಲ್ಲಿಕ್ ಹಾಗೂ ಅಶ್ವಿನಿ ಜೋಶಿಯವರ ಧ್ವನಿಯಲ್ಲಿ ಕೇಳಿ ಪ್ರಾರಂಭ ಚಿತ್ರದ ಗೀತೆಯನ್ನು. ಸಂತೋಷ್ ನಾಯಕ್ ಅವರ ಸಾಹಿತ್ಯಕ್ಕೆ ಪ್ರಜ್ವಲ್ ಪೈ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯದಲ್ಲಿ, ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ಸಲಗ ಚಿತ್ರದ ಗೀತೆಯನ್ನು ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರ ಧ್ವನಿಯಲ್ಲಿ ಕೇಳಿ ಜಾಕಿ ಚಿತ್ರದ ಗೀತೆಯನ್ನು, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಟೈಗರ್ ಚಿತ್ರದ ಗೀತೆಯನ್ನು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ವಿಜಯ್ ಪ್ರಕಾಶ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ದಿಲ್ಪಸಂದ್ ಚಿತ್ರದ ಗೀತೆಯನ್ನು ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆಗಳು.
1: July 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವಡವಟ್ಟಿ ಗ್ರಾಮದ ಅಮರಪ್ಪ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳನ್ನು.

जरूरी कतारी रे दूने काई बोलू गरुरे लाले लाराए राते दी।

बोला साई वासे न मुंडी है लाती रहे राते जी बोल गारू दागेरो रे।

ಇದುವರೆಗೆ ವಡವಟ್ಟಿ ಗ್ರಾಮದ ಅಮರಪ್ಪ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳನ್ನು ಕೇಳಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಚನ್ನವೀರ ಕಣಿವೆಯವರ ರಚನೆಯಲ್ಲಿರುವ ಭಾವಗೀತೆಯನ್ನು

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30. ಈಗ ಕೇಳಿ ಯುವವಾಣಿ ಕಾರ್ಯಕ್ರಮವನ್ನು.
1: ನಮಸ್ಕಾರ.
2: ನಮಸ್ತೆ ಮೇಡಮ್.
1: ನಿಮ್ಮ ಊರು?
2: ಮೇಡಮ್, ನನ್ನ ಸ್ವಂತ ಊರು ಪುತ್ತೂರು ತಾಲೂಕಿನ ವಿಟ್ಲ. ವಿಟ್ಲದಲ್ಲಿ ಕನ್ಯಾನ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಂದರಬೆಟ್ಟು ನನ್ನ ಸ್ವಂತ ಊರು. ಅಲ್ಲಿಂದ ನನ್ನ ಮನೆಯವರು ಈಗ ಕೊಡಗಿನ ಮಡಿಕೇರಿಯ ಗಾಳಿಬೀಡಲ್ಲಿ ನೆಲೆಸಿದ್ದಾರೆ. ಅಪ್ಪ ನಿವೃತ್ತ ASI ಅವರು,
1: ಹೆಸರು
2: ಕೃಷ್ಣ NM ಅಂತ. ಅಮ್ಮ ಜಯಲಕ್ಷ್ಮಿ ಎನ್ಕೆ, ಅವರು ಗೃಹಿಣಿ. ಅಕ್ಕನವರಿಬ್ರು ಇದ್ದಾರೆ, ಅಕ್ಕನವರು ಇಬ್ರು ಮದುವೆ ಆಗಿದೆ.
1: ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ನಿಮ್ಮ ತಂದೆ ವರ್ಗಾವಣೆಗೊಂಡು ಇಲ್ಲಿಗೆ ಬಂದಿರಬಹುದು ಅಂತ ಹೇಳಬಹುದಾ?
2: ಇಲ್ಲ ಮೇಡಮ್, ಅವರು ಇಲ್ಲೇ ಡ್ಯೂಟಿ ಜಾಯ್ನ್ ಆಗಿರುವಂತದ್ದು. ಕೊಡಗಿಗೆ ಬಂದ ಮೇಲೆ ಇಲ್ಲೇ
1: ವಾಸ್ತವ್ಯ.
2: ಹೌದು, ವಾಸ್ತವ್ಯ ಎಲ್ಲ ಇಲ್ಲೇ.
1: ನಿಮ್ಮ ವಿದ್ಯಾಭ್ಯಾಸ?
2: ಮೇಡಮ್, ನನ್ನ ಡಿಗ್ರಿ BCOM
1: ಎಲ್ಲಿ?
2: ಮಡಿಕೇರಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜ್.
1: ವೆರಿ ಗುಡ್, ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರಶಸ್ತಿ ಬಂದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ವಿ. ಏನು ಪ್ರಶಸ್ತಿ ಅಂತ ನೀವೇ ಹೇಳಬಹುದಲ್ವಾ?
2: ಮೇಡಮ್, ಅದು ಕನ್ನಡ ಪಯಸ್ವಿನಿ ಪ್ರಶಸ್ತಿ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಭವನ ಅಂತ ಒಂದು ಸಂಘಟನೆ ಇದೆ. ದೇಶಾದ್ಯಂತ ಅವರು ಕನ್ನಡವನ್ನ ಬಹಳಷ್ಟು ಹೊರಗಡೆ ಪ್ರಚಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅಂತ ಅದರ ಅಧ್ಯಕ್ಷರು ಇದ್ದಾರೆ. ಅವರು ಪ್ರತಿ ಜಿಲ್ಲೆಗಳಲ್ಲಿ ಅಥವಾ ಪ್ರತಿ ರಾಜ್ಯಗಳಲ್ಲಿ ಕನ್ನಡವನ್ನ ಪ್ರಚಾರಗೊಳಿಸುವ ನಿಟ್ಟಿನಲ್ಲಿ ಹೊಸದಾಗಿ ಅದರ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲೂ ಅದರ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ, ಕೊಡಗು ಕನ್ನಡ ಭವನ ಅಂತ. ಜೊತೆಗೆ ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಂತ ಎರಡು ಘಟಕಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕೊಡಗು ಕನ್ನಡ ಭವನ, ಅದರದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅವರು ಒಂದಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಕೊಡಗಿಂದ, ಇಂತಷ್ಟು ಜನರು ಅಂತ ಪ್ರಶಸ್ತಿಗೆ ಅಂತ. ಕೆಲವೊಂದು ಸಮಾಜ ಸೇವೆ ಇರ್ಬೋದು, ಸಾಹಿತ್ಯದ ನಿಟ್ಟಿನಲ್ಲಿ ಅಥವಾ ಕನ್ನಡಕ್ಕೆ.
1: ಯಾವ ಪ್ರಶಸ್ತಿ ಅಂದ್ರೆ ಕನ್ನಡ ಪಯಸ್ವಿನಿ?
2: ಹೌದು ಹೌದು
1: ಅಲ್ವಾ?
2: ಹೌದು.
1: ಏನು ನಿಮ್ಮ ಬರವಣಿಗೆಯ ಮೊತ್ತ?
2: ಮೇಡಮ್, ಬರವಣಿಗೆ ನಾನು ತುಂಬಾ ಚಿಕ್ಕದ್ರಿಂದ ತುಂಬಾ ಓದ್ತಾ ಇದ್ದೆ. ಅಂದ್ರೆ ಈ ನಾವೆಲ್ಸ್ ಆಗಿರ್ಬೋದು ಅಥವಾ 90s ಕಿಡ್ ಆಗಿರೋದ್ರಿಂದ ಬಾಲಮಂಗಳ, ತುಂತೂರು, ಚಂಪಕ ಈ ರೀತಿ ಪುಸ್ತಕಗಳನ್ನ ತಂದು ಓದುವ.
1: ಪ್ರೇರಣೆ ಚಂದನ್?
2: ಪ್ರೇರಣೆ ಅಂತ ನಮ್ಮ ಸ್ಕೂಲ್ನ ಟೀಚರ್, ಪ್ರೈಮರಿ ಸ್ಕೂಲ್. ಹೌದು, ಸುಕನ್ಯಾ ಅಂತ ಟೀಚರ್ ಇದ್ರು. ಅವರು ನಮಗೆ ಪುಸ್ತಕಗಳನ್ನ ಓದಿ ಓದಿ ಅಂತ ಬಹಳಷ್ಟು ಪ್ರೇರಣೆ ನೀಡುವರು. ಆ ಪುಸ್ತಕಗಳನ್ನ ಓದಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಸ್ಕೂಲಲ್ಲಿ, ನಮ್ಮ ಗಾಳಿಬೀಡು ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿರುವಂತದ್ದು. ಆ ಶಾಲೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ಆ ಲೈಬ್ರರಿಯಿಂದ ಪ್ರತಿ ಸರ್ತಿ ನಾನು ಪುಸ್ತಕಗಳನ್ನ ತಗೊಂಡು ಹೋಗೋದು, ಓದೋದು ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ಆ ಸ್ಕೂಲಿಂದ ಆ ಚಿಕ್ಕ ಏಜಲ್ಲೇ ನನಗೆ ಅಂದ್ರೆ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕವನ್ನ ಕೊಟ್ಟಿದ್ರು, ತಾರಾ ಸುಬ್ಬರಾವ್ ಸರ್ ಬರೆದಿರುವಂತದ್ದು. ಸೊ ಆ ಪುಸ್ತಕ ನಾನು ಓದಿದ ಬಳಿಕ ಆ ಪುಸ್ತಕ ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ಅಂತ ಹೇಳಿದ್ರೆ, ಒಂದು ನಾವೆಲ್ ಈ ತರ ಇರುತ್ತೆ, ಈ ಬುಕ್ ಗಳನ್ನ ಓದ್ತಾ ಬಂದ್ರೆ ನಮಗೆ ನಾಲೆಡ್ಜ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಗೆ ಬಂದೆ ನಾನು. ಸೊ ಹಾಗಾಗಿ ಪುಸ್ತಕಗಳನ್ನ ಕಂಟಿನ್ಯೂ ಓದ್ಲಿಕ್ಕೆ ಶುರು ಮಾಡಿದೆ, ಹೈಸ್ಕೂಲಲ್ಲಿರ್ಬೋದು. ಹಾಗೆ ಕಂಟಿನ್ಯೂ ಓದ್ತಾ ಬಂದೆ. ಹಾಗೆ ಹೈಸ್ಕೂಲಲ್ಲಿ ಕೂಡ ನಮ್ಮ ಶೈಲಾ ಅಂತ HM ಇದ್ರು, ಅವರೀಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ನಮಗೆ ಇನ್ನಷ್ಟು ಪ್ರೇರಣೆ ಕೊಟ್ಟವರು.
1: ಸುಕನ್ಯಾ ಅನ್ನೋರು?
2: ಸುಕನ್ಯಾ ಅವರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದವರು, ಅಲ್ಲಿ ಟೀಚರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಇಲ್ಲ, ಅವರು ತೇರ್ಕೊಂಡಿದ್ದಾರೆ.
1: ಅವರು ಬೆಳೆಸ್ತೀರಾ?
2: ಹೌದು, ಖಂಡಿತ
1: ಅವರೇ ಕಾರಣ.
2: ಹೌದು
1: ಅಲ್ವಾ?
2: ಹೌದು.
1: ಇನ್ನು ಚಂದನ್, ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಕಾರಣ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಗುರುಗಳು ನೀಡಿದಂತಹ ಮಾರ್ಗದರ್ಶನದಿಂದ ನೀವು ಮೇಲೆ ಬಂದ್ರಿ, ಬರವಣಿಗೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಬಹುದು. ಏನು ಬರವಣಿಗೆಯನ್ನ ಬರ್ತಿದ್ದೀರಿ?
2: ಮೇಡಮ್, ಚಿಕ್ಕದ್ರಿಂದ ಮೊದಲನೇ ಬಾರಿಗೆ ನಾನು ಬರೆದಿರೋದು ಅಂದ್ರೆ ನಮ್ಮ ಇಲ್ಲಿನ ಸ್ಥಳೀಯ ಪತ್ರಿಕೆ ಇದೆ, ಶಕ್ತಿ, ಬಹಳ ಫೇಮಸ್ ಕೊಡಗಲ್ಲಿ. ಶಕ್ತಿ ಪತ್ರಿಕೆ ಎಲ್ಲರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು. ಶಕ್ತಿ ಪತ್ರಿಕೆಯನ್ನ ಪ್ರತಿದಿನ ಬೆಳಿಗ್ಗೆ ಆದ್ರೆ ಶಕ್ತಿ ಪೇಪರ್ ಅಂತ ಒಂದು ಇದ್ರೆ ಅದು ಅವರ ದಿನದ ಆರಂಭ. ಒಂದು ಕಾಫಿ, ಕೊಡಗಿನಲ್ಲಿ ಕಾಫಿ ಫೇಮಸ್ ಇರೋದ್ರಿಂದ ಒಂದು ಕಾಫಿ, ಶಕ್ತಿ ಪತ್ರಿಕೆ. ಈ ಶಕ್ತಿ ಪತ್ರಿಕೆ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿತ್ತು ನನ್ನ ಬರವಣಿಗೆಗೆ. ಮಾದಕ ದ್ರವ್ಯದಿಂದ ಯುವಕರ ಬದುಕು ಮೂರ ಬಟ್ಟೆ ಅನ್ನೋ ಒಂದು ಟೈಟಲ್ ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನ ನಮ್ಮ ರಾಜೇಂದ್ರ ಸರ್, ಅದರ ಚೀಫ್ ಎಡಿಟರ್, ಪ್ರಕಟಣೆ ಮಾಡಿದ್ರು. ಸೊ ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ಅದೇ ಶಕ್ತಿ ಪತ್ರಿಕೆಯವರು. ಪ್ರತಿ ಸರ್ತಿ ಲೇಖನಗಳನ್ನ ಕೊಡುವಾಗಲೂ ಕೂಡ ಇನ್ನಷ್ಟು ಬರೀರಿ ಅನ್ನೋ ಪ್ರೋತ್ಸಾಹ ಬಹಳಷ್ಟು ಕೊಟ್ಟರು. ಅಲ್ಲಿಂದ ಶುರುವಾಗಿದ್ದು ಮತ್ತೆ ಪುಸ್ತಕಗಳ ಓದುವಿಕೆಯ ಜೊತೆಗೆ ಒಂದು ಹೊಸ ಪುಸ್ತಕವನ್ನು ಬರೆಯುವಷ್ಟರವರೆಗೆ.
1: ಹೊಸ ಪುಸ್ತಕವನ್ನ ಕೂಡ ನೀವು ರಚನೆ ಮಾಡಿದ್ದೀರಿ?
2: ಹೌದು.
1: ಯಾವ ಪುಸ್ತಕ?
2: ಪುಸ್ತಕ ನೆತ್ತರು ಅಂತ ಮೇಡಮ್, ಅಂದ್ರೆ ರಕ್ತದ ಬಗ್ಗೆ ವಿಸ್ತೃತವಾಗಿ ವಿವರಣೆಗಳುಳ್ಳ ಅಂತಹ ಒಂದು ಪುಸ್ತಕ.
1: ಯಾಕೆ ನೆತ್ತರು ಅನ್ನೋದ್ರ ಬಗ್ಗೆನೆ ಬರೆದ್ರಿ ನೀವು?
2: ಅಂದ್ರೆ ಮೇಡಮ್, ಇವಾಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಅಪಘಾತಗಳಾಗಿರ್ಬೋದು ಅಥವಾ ರಕ್ತದ ಅನಿವಾರ್ಯತೆ ಬಹಳಷ್ಟಿದೆ ಜನತೆಗೆ. ರಕ್ತಕ್ಕೆ ಪರ್ಯಾಯವೇ ಇಲ್ಲ, ರಕ್ತಕ್ಕೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡೋದು ಬಹಳಷ್ಟು ಕಷ್ಟ ಇರೋದ್ರಿಂದ ರಕ್ತವನ್ನ ಇನ್ನೊಬ್ರು ದಾನ ಮಾಡಲೇಬೇಕಾಗುತ್ತೆ.
1: ಒಂದು ಮಗು ಜನಿಸಿದಾಗ
2: ಹೌದು
1: ಆಕಸ್ಮಿಕವಾಗಿ ತಾಯಿ ಅಗಲಿದಾಳೆ ಅಂದಾಗ ಪರ್ಯಾಯವಾಗಿ ಹಾಲನ್ನ ಒದಗಿಸ್ತಾರೆ.
2: ಹೌದು.
1: ಆದ್ರೆ ನಿಮ್ಮ ಚಿಂತನೆ ಹೇಗೆ ಅಂದ್ರೆ ಅಪಘಾತವಾಗ್ಲಿ ಇನ್ನೊಂದು ವಿಚಾರದಲ್ಲಾಗ್ಲಿ ರಕ್ತದ ಅಗತ್ಯತೆ ಬಂದಾಗ ನಾವು ರಕ್ತವನ್ನೇ ಕೊಡಬೇಕು ಅಲ್ವಾ? ಹಾಗಾಗಿ ಆ ಸಂಗತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಮೂಲ ಕಾರಣ ಮತ್ತೆ ಸಂದರ್ಭ ಏನು ಅಂತ ನಮ್ಮ ಯುವ ಸ್ನೇಹಿತರಿಗೆ ತಿಳಿಸಬಹುದಾ ಚಂದನ್?
2: ಅಂದ್ರೆ ಮೇಡಮ್, ನಾನು ಪಿ ಯು ಸಿ ಅಲ್ಲಿ ಇದ್ದಾಗ ನನ್ನ ಒಬ್ಬ ಸ್ನೇಹಿತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾನೆ. ಅವನಿಗೆ ರಕ್ತದ ಅಗತ್ಯ ಬಹಳಷ್ಟಿತ್ತು. ಅಂದ್ರೆ ಆ ಸಮಯಕ್ಕೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯೋದು ಬಹಳ ಕಷ್ಟ ಆಗಿತ್ತು ನಮಗೆ. ಆ ಟೈಮಲ್ಲಿ ಓ ಪಾಸಿಟಿವ್ ಏನೋ ಬ್ಲಡ್ ಗ್ರೂಪ್ ಇತ್ತು.
1: ಅಂದ್ರೆ ರಕ್ತ ಸಿಗದೆ ಮೃತನಾಗಿದ್ದ?
2: ಸಿಗದೆ ಮೃತನಾಗಿದ್ದಲ್ಲ, ಆ ಟೈಮಿಗೆ ನಾವು ರಕ್ತಕ್ಕೆ ಅಷ್ಟು ಪಟ್ಟಂತ ಕಷ್ಟ ಫೀಲ್ ಬಂತು ನನಗೆ. ಸಿಕ್ತು ಮೇಡಮ್, ರಕ್ತ ಸಿಕ್ತು. ಬಟ್ ಅವರು ಅಂದ್ರೆ ಬಹಳ ಸ್ಟೇಟ್ ಆಗಿದ್ರಿಂದ
1: ಬದುಕಲಿಲ್ಲ.
2: ಇಲ್ಲ, ಹೌದು.
1: ಈಗ ಅಪಘಾತ ಅಂತ ಅಂದಾಗ, ಯುವಕ ಅಂತ ಅಂದಾಗ ಅವನಿಗೆ ಬೈಕ್ ಓಡಿಸ್ಬೇಕು ಅನ್ನೋ ಒಂದು ಮಹದಾಶೆ.
2: ಹೌದು.
1: ಇದರಿಂದ ಏನ್ ಬೇಕಾದ್ರೂ ಆಗ್ಲಿ,
2: ಹೌದು,
1: ಆದ್ರೆ ನಾನು ರೈಡ್ ಮಾಡಬೇಕು, ಎಲ್ಲರೂ ಕೂಡ ನೋಡ್ಬೇಕು, ಫಾಸ್ಟ್ ಆಗಿ ಹೋಗ್ಬೇಕು, ಹೆಲ್ಮೆಟ್ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ನಾಳೆ ದಿನ ಇನ್ನೊಂದು ಕ್ಷಣದಲ್ಲಿ ನಾನಿರೋದಿಲ್ಲ, ಸಂಚಾರಿ ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ವಿವೇಕ ಇದ್ರೂ ಕೂಡ ಅವನು ಆ ಕ್ರೇಜ್ ಅನ್ನ ಬಿಟ್ಕೊಡಲ್ಲ. ಅಂತಹವರಿಗೆ ನೀವೇನು ಹೇಳ್ತೀರಿ? ಯಾಕೆ ಅಂದ್ರೆ ಹತ್ತಿರದಿಂದ ನಿಮ್ಮ ಸ್ನೇಹಿತನನ್ನ ಕಳ್ಕೊಂಡಿದ್ದೀರಿ ಅಪಘಾತದಲ್ಲಿ, ರಕ್ತಕ್ಕಾಗಿ ಹುಡುಕಾಡಿದ್ದೀರಿ, ಏನ್ ಹೇಳ್ತೀರಿ ನೀವು ಯುವಕರಿಗೆ?
2: ಅಂದ್ರೆ ಮೇಡಮ್, ಜವಾಬ್ದಾರಿ ಬಂದ್ರೆ ಫ್ಯಾಮಿಲಿಗೆ ಈ ವ್ಯವಸ್ಥೆ ಮಾಡ್ಬೇಕು. ಫ್ಯಾಮಿಲಿಯಲ್ಲಿ ನಾನೊಬ್ಬ ವ್ಯಕ್ತಿ, ಅಂದ್ರೆ ಫ್ಯಾಮಿಲಿನ ನಾನು ನೋಡ್ಕೋಬೇಕು. ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನ ನೋಡ್ಕೋಬೇಕು. ಇಲ್ಲಿವರೆಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಅವರು ಅಂತ ಬಂದಾಗ ಅವರೊಂದು ಜವಾಬ್ದಾರಿಯನ್ನ ಇಟ್ಕೋಬೇಕಾಗುತ್ತೆ. ನನ್ನ ಲಿಮಿಟ್ ಏನಿದೆ ಅದನ್ನ ನಾನು ಕ್ರಾಸ್ ಮಾಡಬಾರ್ದು. ಆ ವಾಹನಗಳಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ ಮೇಡಮ್, ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಸ್ಪೀಡೋಮೀಟರ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಹೋಗುತ್ತೆ. ಆದ್ರೆ ಜವಾಬ್ದಾರಿ ಅನ್ನೋದು ನಮ್ಮಲ್ಲಿ ನೆನಪಿರಬೇಕು. ನಾನು ನನ್ನ ಮನೆಯವ್ರನ್ನ ನೋಡ್ಬೇಕು, ಅವರು ಮುಂದೆ ಇನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ತಾನು ಸೇಫ್ ಆಗಿರೋದನ್ನ ತುಂಬಾ
1: ಸಂಚಾರಿ ನಿಯಮಗಳನ್ನ
2: ಪಾಲಿಸಬೇಕು. ಖಂಡಿತ
1: ಅಲ್ವಾ?
2: ಹೌದು ಮೇಡಮ್.
1: ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಚಂದನ್, ನೀವು ಬರವಣಿಗೆಯಲ್ಲಿ ನೆತ್ತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರಿ.
2: ಹೌದು ಮೇಡಮ್.
1: ಯಾವ ವರ್ಷದಲ್ಲಿ ಬರೆದ್ರಿ?
2: 2022-23.
1: ಎಷ್ಟು ಅವಧಿ ತೆಕ್ಕೊಳ್ತು ಬರೀಲಿಕ್ಕೆ?
2: 6 ತಿಂಗಳ ಸಮಯ
1: ತಗೊಂಡ್ರಿ. ನೀವು ರಿಸೋರ್ಸ್ ಆಗಿ ತೆಕ್ಕೊಂಡ್ರಿ?
2: ರಿಸೋರ್ಸ್ ಅಂದ್ರೆ ಮೇಡಮ್, ಪ್ರತಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರೋ ಡೀನ್ಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ರಕ್ತ ನಿಧಿ ಘಟಕಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ವರ್ಕ್ ಮಾಡ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು, ಬೇಸಿಕ್ ಇನ್ಫಾರ್ಮೇಶನ್ ಗಳೆಲ್ಲ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ. ಸೊ ಎಲ್ಲವನ್ನು ನೋಡಿ ಆ ಒಂದು ರಾ ಫೈಲ್ ಮಾಡಿಕೊಂಡು ಮತ್ತೆ ಅದನ್ನ ವೈದ್ಯಾಧಿಕಾರಿಗಳ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅದನ್ನ ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಹಂತಗಳು ಸರಿ ಇದೆಯಾ ಅಥವಾ ಇನ್ಫಾರ್ಮೇಶನ್ಗಳು ಸರಿಯಾ, ಜನರಿಗೆ ನಾವು ಕರೆಕ್ಟಾಗಿ ತಲುಪಿಸ್ತಾ ಇದೆಯೋ ಇನ್ಫಾರ್ಮೇಶನ್ಗಳನ್ನ ಅಂತ ನೋಡ್ಬಿಟ್ಟು ಈ ನೆತ್ತರು ಪುಸ್ತಕವನ್ನ ರೆಡಿ ಮಾಡಿದ್ವಿ ಮೇಡಮ್.
1: ಆನಂತರ
2: ಮಾಹಿತಿಗಳನ್ನೆಲ್ಲ ಒಟ್ಟು ಮಾಡಿ, ಅದೇ ನಮ್ಮ ಮಡಿಕೇರಿಯ ಡಾಕ್ಟರ್ ಕರುಂಬಯ್ಯ ಸರ್ ಇದ್ದಾರೆ, ಅವರು ನಮ್ಮ ವೈದ್ಯಕೀಯ ಕಾಲೇಜ್ ರಕ್ತನಿಧಿ ಘಟಕದ ಮುಖ್ಯಸ್ಥರು, ಅವರ ಬಳಿ ತಗೊಂಡೋಗಿ ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ಗಳು ಸರಿ ಇದೆ ಅನ್ನೋ ಕನ್ಫರ್ಮ್ ಆದ್ಮೇಲೆ ನಾನು ಅದನ್ನ ಲಾಂಚ್ ಮಾಡಿದೆ. ಅಂದ್ರೆ ಒಂದು ರಕ್ತದಾನ ಶಿಬಿರದಲ್ಲಿ ಆ ಪುಸ್ತಕನ ರಿಲೀಸ್ ಮಾಡಿದ್ರೆ
1: ಒಂದು ಚಿಂತನೆಯನ್ನ ಮಾಡಿದ್ರಿ, ಪುಸ್ತಕವನ್ನ ಬರೆದ್ರಿ, ಅದಕ್ಕೆ ಬೇಕಾದಂತಹ ವಾಸ್ತವ ಸಂಗತಿಗಳನ್ನ ಸಂಗ್ರಹಿಸ್ತ್ರಿ, ಪುಸ್ತಕವನ್ನ ಬರೆದ್ರಿ, ಅದು ಸರಿ ಇದೆಯಾ ಅಂತ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ರ ಅದನ್ನ ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡಿದ್ರಿ. ಬಿಡುಗಡೆಯ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಾ?
2: ಮಡಿಕೇರಿಯ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮೇಡಮ್, ರಕ್ತದಾನ ಶಿಬಿರ. ಆ ಶಿಬಿರದಲ್ಲಿ ಈ ಪುಸ್ತಕವನ್ನ ಕರುಂಬಯ್ಯ ಸರ್ ರಿಲೀಸ್ ಮಾಡಿದ್ರು.
1: ಹೇಗೆ ಪ್ರತಿಕ್ರಿಯೆ ಬಂತು ಓದುಗರಿಂದ?
2: ಓದುಗರಿಂದ ಅಂದ್ರೆ ಇದು ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಮೇಡಮ್, ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಕಾದಂಬರಿ ಆದ್ರೆ ಕಾದಂಬರಿ ಓದುವ ಹವ್ಯಾಸ ಇದ್ದವರು ಪುಸ್ತಕಗಳನ್ನ ಖರೀದಿ
1: ಮಾಡಬಹುದು. ಆದ್ರೆ ಹಿಂದಿನ ಯುವ ಸಮೂಹ ಅಂತಂದ್ರೆ ಯುವ ಸಮೂಹದ ಪ್ರತಿನಿಧಿ ಚಂದನ್,

0: ಆದರೆ ನಿಮ್ಮ ಮಾತುಗಳನ್ನು ಕೇಳಿದಾಗ ನಮ್ಮ ಹೃದಯಂಗಳದಲ್ಲಿ ನಿಜಕ್ಕೂ ಕೂಡ ನಾವು ರಕ್ತವನ್ನು ದಾನ ಮಾಡಬೇಕು ಅಂತ ನಮಗೆ ಅನ್ನಿಸದೇ ಇರೋದು. ತುಂಬ ಒಳ್ಳೆಯ ವಿಚಾರವನ್ನು ಪ್ರಸ್ತುತಪಡಿಸ್ತೀರಿ ಚಂದ, ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ನಮ್ಮ ಆಕಾಶವಾಣಿಯ ಪರವಾಗಿ. ಇನ್ನು ನಿಮ್ಮ ಹವ್ಯಾಸಗಳು ಏನು? ನೀವು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡಲಿಲ್ವಾ? ತಂದೆ ಪೊಲೀಸ್ ಅಧಿಕಾರಿ, ನಿಮ್ಮ ಗುರಿ ಏನಿತ್ತು ಪದವಿ ಮುಗಿಸಿದ ನಂತರ?
1: ಪದವಿ ಮುಗಿದ ಬಳಿಕ ಮೇಡಮ್, ನಾನು ಕೂರ್ಗ್ ಎಕ್ಸ್ಪ್ರೆಸ್ ಅನ್ನೋ ವೀಕ್ಲಿ ಪೇಪರ್ ಅಲ್ಲಿ ವರದಿಗಾರನಾಗಿ ಸೇರ್ಕೊಂಡೆ. ಅಲ್ಲಿನ ಶ್ರೀಧರ್ ನೆಲ್ಲಿತಾಯ ಅಂತ ಪತ್ರಿಕೆಯ ಎಡಿಟರ್ ಇದ್ರು. ಚಾನೆಲ್ ಕೂರ್ಗ್ ಹಾಗೂ ಕೂರ್ಗ್ ಎಕ್ಸ್ಪ್ರೆಸ್ ಒಂದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ವರದಿಗಾರನಾಗಿ ನಾನು ಸೇರ್ಕೊಂಡೆ. ವರದಿಗಾರನಾಗಿ ಸೇರ್ಕೊಂಡಾದ್ಮೇಲೆ ಅಲ್ಲೇ 2 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ, ಕೂರ್ಗ್ ಎಕ್ಸ್ಪ್ರೆಸ್ ವೀಕ್ಲಿ ಅನ್ನೋ ಪೇಪರ್ಗೆ. ಅದಾದ ಬಳಿಕ ಅಲ್ಲೇ ಉಪ ಸಂಪಾದಕನಾಗಿ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ವರ್ಕ್ ಮಾಡಿದೆ. ಅದಾದ ಬಳಿಕ ಆಂದೋಲನ ಪತ್ರಿಕೆಗೆ ವರ್ಕ್ ಮಾಡಿದೆ. ಹೀಗೆ ಪತ್ರಿಕೆಯಲ್ಲೇ ಹೌದು ವರದಿಗಾರನಾಗಿ ಹೀಗೆ 1-5 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ಪೂರ್ಣವಾದಿ ಕೆಲಸಗಾರನಾಗಿ ಕೆಲಸ ಮಾಡಿದೆ. ಅದಾದ ಬಳಿಕ ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಸಮಾಜದಲ್ಲಿ, ಅಂದರೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಸಲುವಾಗಿ ನನ್ನದೇ ಅಂತ ಏನಾದರೂ ಒಂದು ಹೊಸದಾಗಿ ಮಾಡಿಕೊಂಡು ನಾನು ಅವರಿಗೆ ನೆರವಾಗುವ ರೀತಿಯಾಗಿ ಏನಾದರೂ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನದೇ ಒಂದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇನೆ.
0: ಕಾರಣ ಬೇಕಲ್ವಾ ಸಮಾಜ ಸೇವೆ ಅಂತ ಮಾಡಬೇಕಾದ್ರೆ? ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜಮುಖಿ ಕೆಲಸ. ಯುವಕನಾಗಿ ಉದ್ಯೋಗವನ್ನು ಅರಸುತ್ತಾ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇಂದಿನ ದಿನ. ಇಂತಹ ಪ್ರಸ್ತುತ ದಿನದಲ್ಲಿ ನೀವು ಬೆಳೆದ ಊರಿನಲ್ಲೇ ಇದ್ದು ನಾನು ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಿ ಆ ಮೂಲಕ ನನ್ನ ಒಂದು ಜನ್ಮವನ್ನ ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ನೀವು ಹೆಜ್ಜೆಯನ್ನ ಇಟ್ರಿ. ಇದಕ್ಕೆ ಒಂದು ಕಾರಣ ಬೇಕಲ್ವಾ? ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ನಮಗೆ ಕಷ್ಟ ಇರಬೇಕು. ನಿಮ್ಮ ಹಾದಿ ಹೇಗಿತ್ತು?
1: ಮೇಡಮ್, 1, ತಂದೆ ತಾಯಿನ ಬಿಟ್ಟು ಈ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಚಿಕ್ಕದ್ರಿಂದ ಇಲ್ಲಿವರೆಗೆ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದಾರೆ, ಇನ್ ಮುಂದೆ ಅವ್ರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು. ಅದು ಅಲ್ಲದೆ ಇನ್ನೊಂದು, ನಾನು ಕಾಲೇಜ್ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದವನು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ನನಗೆ ಈ ಸಮಾಜ ಸೇವೆ ಅಥವಾ ನಾನು ಇಲ್ಲೇ ಇದ್ದು ನಮ್ಮ ಜನರಿಗಾಗಿ ಕೆಲಸ ಮಾಡ್ಬೇಕನ್ನೋದಕ್ಕೆ ಪ್ರೇರಣೆ. ತುಂಬಾ ದೊಡ್ಡ ಪ್ರೇರಣೆ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ. ಕಾಲೇಜ್ ದಿನಗಳಲ್ಲೇ ನಾನು ಬಹಳಷ್ಟು ಶಿಬಿರಗಳಿಗೆ ಹೋಗಿ ಬರ್ತಾ ಇದ್ದೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯೇ ಮುಂದೆ ನಾನೀಗ ಆಶ್ರಮಗಳಿಗೆ ವಿಸಿಟ್ ಮಾಡ್ತೀನಿ, ಆಶ್ರಮದಲ್ಲಿದ್ದವರ ಕಷ್ಟ ಅದಿದು ಕೇಳ್ತೀನಿ, ಆಲಿಸ್ತೀನಿ. ಹೌದು, ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ.
0: ಒಂದು ಸಣ್ಣ ಅನುಭವವನ್ನ ವಿವರಿಸಬಹುದಾ ಸಂಕ್ಷಿಪ್ತವಾಗಿ? ಆಶ್ರಮ ಅಂದಾಗ್ಲೇನೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಮನಸ್ಸು.
1: ಹೌದು,
0: ಹಿರಿಯ ನಾಗರಿಕರು ಇರುವಂತಹ ಅಥವಾ ಪುಟ್ಟ ಮಕ್ಕಳು ಇರುವಂತ ಆಶ್ರಮಗಳು ಕೂಡ ಇದಾವೆ.
1: ಹೌದು,
0: ನೀವು ಹಿರಿಯ ನಾಗರಿಕರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾ?
1: ಏನು? ಹೌದು, ಮಡಿಕೇರಿಯಲ್ಲಿ ಶ್ರೀಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಅಂತ ಒಂದು ಆಶ್ರಮ ಇದೆ ಮೇಡಮ್, ಹಾಗೂ ತನಲ್ ಅಂತ ಇನ್ನೊಂದು ಇದೆ. ಸೊ 2 ಆಶ್ರಮಗಳಿಗೂ ತಿಂಗಳಿಗೆ 2 ಸರ್ತಿ ಅಥವಾ 3 ಸರ್ತಿ ವಿಸಿಟ್ ಮಾಡ್ತೇವೆ. ಈ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ತಮ್ಮ ಹೆತ್ತವ್ರನ್ನ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತವ್ರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಯಾವಾಗ ಹೊರಗಡೆ ಹಾಕ್ತಾರೆ ಅವ್ರಿಗೆ ಡಿಪ್ರೆಸ್ ಆಗ್ಬಿಡ್ತಾರೆ ಅವರು. ಸೊ ನಾನೇ ಹೇಗೆ ಬದುಕಲಿ ಮುಂದೆ ಹೇಗೆ ಅಂತ, ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ಅವರು ಕುಗ್ಗಿ ಹೋಗ್ತಾರೆ. ಕುಗ್ಗಿ ಹೋದಾಗ ಬೀದಿಗೆ ಬರ್ತಾರೆ. ಬೀದಿಯಲ್ಲಿ ಅವ್ರಿಗೆ ಎಲ್ಲೆಂದ್ರಲ್ಲಿ ಅವರು ಭಿಕ್ಷಾಟನೆ ಮಾಡಲೇಬೇಕಾಗುತ್ತೆ, ಅವರಿಗೆ ಭಿಕ್ಷಾಟನೆ ಅನ್ನೋದು ಅನಿವಾರ್ಯವಾಗಿರುತ್ತೆ. ಸೊ ಹಾಗಾಗಿ ಹೊರಗಡೆ ಬಂದಾಗ ಮಾನಸಿಕವಾಗಿ ನೊಂದಿರೋದ್ರಿಂದ ತಮ್ಮ ಮೇಲಿನ ಕಾಳಜಿ ತಾವು ಕಳ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಜನ ಅವ್ರನ್ನ ಈ ಪದಗಳನ್ನ ಬಳಕೆ ಮಾಡಬಾರ್ದು. ಹೌದು, ಹುಚ್ಚ ಅಂತ ಕನ್ವರ್ಟ್ ಮಾಡ್ತಾರೆ ಜನರು ಅವ್ರು ಮಾನಸಿಕವಾಗಿ. ಹೌದು, ಆ ಪದಗಳಿಂದ ಅವ್ರು ಕರೀತಾರೆ.
0: ಆದ್ರೆ ಅವರು ನಿಜವಾಗಿ ಹುಚ್ಚರಲ್ಲ.
1: ಅಲ್ಲ, ತಮ್ಮ ಮನೆಯ ವಾತಾವರಣದಿಂದ, ಮನೆಯಿಂದ ತಾವು ಹೊರಗೆ ಎಸೆಯಲ್ಪಟ್ಟ ಕಾರಣದಿಂದ ಅವರು ನೊಂದು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಅಂತವ್ರಿಗೆ ಬೇರೆ ಆಪ್ಷನ್ ಇಲ್ಲದಿದ್ದಾಗ ಈ ತರ ಸಮಾಜದಲ್ಲಿ ಯಾರಾದ್ರೂ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಗಳ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ.
0: ತಾನು ಬಾಳಿ ಬದುಕಿದ ಮನೆಯಿಂದ,
1: ಹೌದು,
0: ತಾನು ಹೆತ್ತ ಮಕ್ಕಳಿಂದ ಆಚೆ ಬಂದಾಗ, ಅಂದ್ರೆ ಬಲವಂತವಾಗಿ ಹೊರಗೆ ಹಾಕಿದಾಗ ಮಾನಸಿಕವಾಗಿ ಕುಗ್ಗಿ
1: ಹೋಗ್ತಾರೆ
0: ಹಿರಿಯರು.
1: ಹೌದು,
0: ವಯಸ್ಸು ಕೂಡ ಆಗಿರುತ್ತೆ, ಹಿರಿಯ ವಯಸ್ಕರು ಅಂತ ಹೇಳ್ಬೋದು, ಹಿರಿಯ ವಯಸ್ಸಿನವರು ಅವರು. ಅವರ ಮಾನಸಿಕ ವೇದನೆಯ ಜೊತೆಗೆ ಅವರ ಹಸಿವು ಕೂಡ ಕಾಟವನ್ನ ಕೊಡುತ್ತೆ.
1: ಹೌದು ಹೌದು, ಇದರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಅವರ ಪ್ರತಿಯೊಂದು ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಳಿಕ ಹೊರಗಡೆ
0: ಆಸ್ತಿ ಇರೋ ತನಕ ನೋಡ್ಕೊಳ್ತಾರೆ.
1: ಹೌದು ಹೌದು, ಬಳಿಕ ಇವ್ರನ್ನ ಮನೆಯಿಂದ ಹೊರಗಡೆ
0: ಆ ಸಂಗತಿ.

0: ಸಂಕಲ್ಪನ ಅವರು ವ್ಯಕ್ತಪಡಿಸಿದ್ದಾರೆ.
1: ಹೌದು ಹೌದು, ಖಂಡಿತ.
0: ಯುವಕನಾಗಿ ನಿಮ್ಗೆ ಏನ್ ಅನ್ನಿಸ್ತು ಅವಾಗ? ಯಾಕೆಂದ್ರೆ ನೀವು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿದ್ದೀರಿ, ಅವರ ಮೊಮ್ಮಕ್ಕಳ ವಯಸ್ಸು ನಿಮ್ಗೆ.
1: ಖಂಡಿತ ಖಂಡಿತ.
0: ನಿಮ್ಗೆ ಏನ್ ಅನ್ನಿಸ್ತು ಆ ಸಂದರ್ಭದಲ್ಲಿ?
1: ಇವಾಗ ಕೂಡ ನಾನು ಆಶ್ರಮಕ್ಕೆ ಹೋದಾಗ ಅಮ್ಮ ನಮಸ್ತೆ, ಎಲ್ರಿಗೂ ನಮಸ್ತೆ ಅಂತ ಒಂದು ವಿಶ್ ಮಾಡಿದಾಗ ಮಗನೇ ಅಂತ ಕರೀತಾರೆ ಮೇಡಮ್. ಆ ಫೀಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಪಟ್ಟಿರೋ ಕಷ್ಟನ ಅವ್ರು ಯಾರಿಗೂ ಹಂಚ್ಕೊಳಕಾಗಲ್ಲ. ಅಲ್ಲಿನ ವ್ಯವಸ್ಥಾಪಕರು ಅವ್ರ ಜೊತೆ
0: ಮಾತಾಡೋಟಕ್ಕೆ ಈ ರೀತಿ ಅಂತ ಹೇಳಬಹುದು.
1: ಹೌದು ಹೌದು.
0: ಆದ್ರೆ ಅವರ ಅಂತರಂಗದಲ್ಲಿ ಬೇರೆಯ ಒಂದು ನೋವಿನ ಕೊಠಡಿ ಇದೆ ಅಂತ ಹೇಳ್ಬೋದು.
1: ಖಂಡಿತ ಖಂಡಿತ, ಬಹಳಷ್ಟು ನೋವು ಇರುತ್ತೆ. ಅದನ್ನ ಅವ್ರಿಗೆ ಯಾರ ಜೊತೆನೂ ಹಂಚ್ಕೊಳಕಾಗದೇ ಇರುವಂತ ಪರಿಸ್ಥಿತಿ
0: ಒಂದ್ ಕಡೆ ಇಟ್ಟಿರ್ತಾರೆ ಅಂತ ಹೇಳ್ಬೋದು.
1: ಹೌದು. ಈ ರೀತಿ ಅವ್ರನ್ನ ಕ್ಲೋಸ್ ಆಗಿ ಮಾತಾಡಿಸ್ಲಿಕ್ಕೆ ಹೋದಾಗ ಅವ್ರು ಅದನ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ ಈ ತರ
0: ಹೆಚ್ಚಾದಾಗ.
1: ಹೌದು,
0: ಅವರು ವ್ಯಕ್ತಪಡಿಸ್ತಾರೆ.
1: ಖಂಡಿತ.
0: ಹಾಗಾಗಿ ನಿಮ್ಗೆ ಸಮಾಜ ಸೇವೆಯತ್ತ ಮತ್ತಷ್ಟು ಸೇವೆಯನ್ನ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ನೀಡ್ತು ಅಂತ ಹೇಳಬಹುದು. ಇಂದಿನ ಯುವ ಸಮೂಹ ಯಾವ ರೀತಿ ಯೋಚನೆ ಮಾಡುತ್ತೆ ಸಮಾಜದ ಬಗ್ಗೆ ಅಂತ ಗೊತ್ತಾ?
1: ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಅನ್ನೋದಕ್ಕಿಂತ ತಮ್ಮನ್ನ ತಾವು ಹೇಗೆ, ಇವಾಗ ಪ್ರೆಸೆಂಟ್ ಬಹಳಷ್ಟು ಸ್ಪರ್ಧಾತ್ಮಕ ಜಗತ್ತಾಗಿರೋದ್ರಿಂದ ಅವ್ರಿಗೆ ಅವರನ್ನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಮೇಡಮ್. ಅಂತ ಸಂದರ್ಭದಲ್ಲಿ ಈ ವಯಸ್ಸಾದವ್ರನ್ನ ಕೇರ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ತಮ್ಮನ್ನ ಯಾರು ನೋಡ್ಕೊಂಡಿದ್ದಾರೆ,
0: ಪ್ರತಿಯೊಬ್ಬರಿಗೂ ಎದುರಾಗುತ್ತೆ ಅಂತೀರಾ? ತಮ್ಮನ್ನ ತಾವು ನೋಡ್ಕೊಳ್ಳೋದು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳ್ತೀರಾ ಯುವಕರು?
1: ಅಂದ್ರೆ ಮೇಡಮ್, ಈಗ ಉದ್ಯೋಗ ಬಹಳಷ್ಟು ಕಡಿಮೆ ಆಗಿದೆ, ಎಲ್ಲ ಯಾಂತ್ರೀಕೃತ ವ್ಯವಸ್ಥೆಗಳಾಗಿರೋದ್ರಿಂದ ಉದ್ಯೋಗ ಬಹಳಷ್ಟು ಕಷ್ಟ ಯುವಕರಿಗೆ.
0: ಸಂಪಾದನೆ ಇಲ್ಲ.
1: ಹೌದು. ಪದವಿ ಮಾಡಿ ಅಥವಾ ಉನ್ನತ ವ್ಯಾಸಂಗ ಮಾಡಿ ಹೊರಗೆ ಹೋಗುವವರ ಸಂಖ್ಯೆ ಬಹಳಷ್ಟಿದೆ, ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಯಾವಾಗ ಸಿಗಲ್ಲ, ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂತದ್ದೇ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಯುವಕರಿಗೆ ಉದ್ಯೋಗವನ್ನ ಜಾಸ್ತಿ ಸೃಷ್ಟಿ ಮಾಡುವಲ್ಲಿ,
0: ಅಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಇವೆಲ್ಲ ಬೇರೆ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ಅಂತ ಹೇಳಬಹುದು. ಒಂದು ಸಂಕ್ಷಿಪ್ತವಾಗಿ ನೀವು ಒಂದು ಗಂಭೀರವಾದ ಸಂಗತಿಯನ್ನ ನೀವು ಆಕಾಶವಾಣಿಯ ಮುಖಾಂತರ ಇತರ ಸ್ನೇಹಿತರಿಗೆ, ಸಮಾಜಕ್ಕೆ ನೀವು ಹಂಚಿಕೊಂಡಿದ್ದೀರಿ. ಇನ್ನು ಬರವಣಿಗೆಯನ್ನ ಈಗಲೂ ಕೂಡ ನೀವು ಮುಂದುವರಿಸಿದ್ದೀರಾ?
1: ಹೌದು ಮೇಡಮ್.
0: ಮುಂದಿನ ಬರವಣಿಗೆಯ ಹಾದಿ ಏನು?
1: ಮುಂದಿನ ಬರವಣಿಗೆ ಅಂದ್ರೆ ಒಂದು ಕಾದಂಬರಿಯ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದರ ಇನ್ನು ಟೈಟಲ್ ಇನ್ನು ಫೈನಲ್ ಆಗಿಲ್ಲ, ಪೂರ್ಣ ಆಗಿಲ್ಲ.
0: ಹೌದು, ಶೀರ್ಷಿಕೆ.
1: ಹೌದು ಹೌದು, ಅದು ಯಾವುದು ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದರ ಕೆಲಸಗಳು ನಡೀತಾ ಇದೆ.
0: ಆರು ತಿಂಗಳು. ಕಥಾವಸ್ತು?
1: ಕಥಾವಸ್ತು ಒಂದು ಫ್ಯಾಮಿಲಿ ಮೇಡಮ್. ಈಗಿನ ಜನರೇಷನ್ದು ಆ ಫ್ಯಾಮಿಲಿ ಹೇಗೆ ತನ್ನ ಸಂಸಾರವನ್ನ ನಿಭಾಯಿಸುತ್ತೆ,
0: ಗುಟ್ಟು ಬಿಟ್ಟು ಕೊಡಬಹುದು ಆ ಚಂದನ್ನ,
1: ಹಾಗಂತ ಏನೂ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದುಕು ಕಷ್ಟ ಆಗುತ್ತೆ, ಹಿಂದೆ ಹೇಗಿದೆ, ಈ ಹಿಂದೆ ಹೇಗಿತ್ತು,
0: ಎಚ್ಚರಿಕೆ.
1: ಹೌದು, ಮುಂದೆ ಹೇಗೆ ಆಗಬಹುದು, ಅದಕ್ಕೆ ಇವಾಗಲೇ ಹೇಗೆ ನಾವು
0: ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದೀರಿ, ನಿಮಗೆ ಶುಭವಾಗ್ಲಿ.
1: ಥ್ಯಾಂಕ್ ಯು.
0: ಇನ್ನು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು?
1: ಮೇಡಮ್, ಪ್ರಶಸ್ತಿ ಬಂದಾಗ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ಅನ್ನೋ ಕನ್ಫ್ಯೂಷನ್ಸ್ ನನಗಿತ್ತು.
0: ಅವನೇ ಹುಟ್ಟಿತು.
1: ಖಂಡಿತ.
0: ಯಾರು ಹೇಳಿತ್ತು, ಯಾವಾಗ ಹೇಳಿದ್ರು?
1: ಕಾರ್ಯಕ್ರಮಕ್ಕೆ ಒಂದು 15 ದಿನಗಳ ಮುಂಚೆ ವಿಷಯ ಗೊತ್ತಾಯ್ತು, ಈ ರೀತಿ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ. ಪ್ರಶಸ್ತಿಗೆ ಆಯ್ಕೆ ಆಗಿದ್ದ ವಿಚಾರ ನನಗೆ ಗೊತ್ತಾದ ಮರುದಿನ ನನ್ನ ಸ್ನೇಹಿತರು ಯಾರೋ ಒಬ್ರು ನನ್ನ ಕುರಿತ ಒಂದು ಆರ್ಟಿಕಲ್ ಬರೆದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು. ವೈರಲ್ ಆದ ಕೂಡಲೇ ಎಲ್ಲಾ ಕಡೆಯಿಂದ ನನಗೆ ಪ್ರಶಂಸೆಗಳು ಬರ್ಲಿಕ್ಕೆ ಶುರು ಆಯ್ತು. ನಾನು ಅನ್ಕೊಂಡೆ, ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಜನ ನನ್ನ ಗುರುತಿಸ್ತಾ ಇದ್ದಾರೆ ಅನ್ನೋದು ಖುಷಿ ಅನ್ನಿಸ್ತು.
0: ಅಂದ್ರೆ ಜನರು ನಿಮ್ಮ ಭಾವನೆಗಳನ್ನ ಸ್ಪಂದಿಸಿ ಗೌರವಿಸಿದ್ದಾರೆ.
1: ಖಂಡಿತ.
0: ಆದ್ರೆ ನಿಮಗೆ ಇದೊಂದು ಸಣ್ಣ ಸಾಧನೆ ಅಂತ ಅನ್ನಿಸಿದೆ. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಚಿಂತನೆಗಳು ನಿಮ್ಮಲ್ಲಿ ಹುಟ್ಟಿದೆ, ಚಿಗುರು ಒಡೆದಿದೆ. ಚಿಗುರು ಒಡೆದಿರೋದ್ರಿಂದ ಅದು ಗಿಡವಾಗಿ ಮರವಾಗಿ ಮುಂದೆ ಅದು ಬೆಳೀಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ಸಂಪೂರ್ಣ ಖುಷಿಯನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳ್ಬೋದು.
1: ಸಮಾಜಕ್ಕಾಗಿ ಇನ್ನಷ್ಟು ಕೆಲಸ ಮಾಡೋದಿದೆ ಮೇಡಮ್. ಅದು ಸಮಾಜ ಸೇವೆ ಅಂತ ನಾನು ಹೇಳ್ಕೊಳ್ಳಲ್ಲ.
0: ಒಂದು ದಿನದ ಬದುಕಲ್ಲ, ನಡೀತಾ ಇರಬೇಕು ಅನ್ನೋದು ನಿಮ್ಮ ನಿಲುವು.
1: ಹೌದು. ಅಂದ್ರೆ ನಾನು ಅದನ್ನ ಸಮಾಜ ಸೇವೆ ಅಂತ ಹೇಳಲ್ಲ, ಅದು ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಸಾರ್ವಜನಿಕವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಸ್ಪಂದಿಸುವಂತದ್ದು ನಾಗರಿಕರ ಕರ್ತವ್ಯ.
0: ನೀವೇ ಬರೆದಂತಹ ಬರವಣಿಗೆಗಳಲ್ಲಿ
1: ಹೌದು
0: ಯಾವುದು ಹೆಚ್ಚು ನಿಮಗೆ ಆಕರ್ಷಣೆ ಆಯ್ತು, ಇದನ್ನ ನಾನ್ ಬರದ್ನ ಅಂತ?
1: ಆಕರ್ಷಣೆ ಅನ್ನೋದಕ್ಕಿಂತ ಕೆಲವೊಂದು ವರದಿಗಳು ಬರೆದಾಗ ಮೇಡಮ್, ಅದಕ್ಕೆ ರೆಸ್ಪಾನ್ಸ್ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸಗಳಾಗಿದೆ, ಅದು ನನಗೆ ಖುಷಿ ತರಿಸುತ್ತೆ.
0: ಯಾವ ಸುದ್ದಿ ಅಂತ ಹೇಳ್ಬೋದಾ?
1: ಈಗ ಮಡಿಕೇರಿಯಲ್ಲಿ ಚೌಕಿ ಸರ್ಕಲ್ ಇದೆ ಮೇಡಮ್. ಆ ಚೌಕಿ ಸರ್ಕಲ್ ಅಲ್ಲಿ ಸಂಚಾರಿ ಪೊಲೀಸರಿಗೆ ಒಂದು ನಿಲ್ಲಿಕ್ಕೆ ಅಂತ ಒಂದು ಪ್ಲೇಸ್ ಇರಲಿಲ್ಲ, ಹಾಗಾಗಿ ಅದನ್ನ ವರದಿ ಮಾಡಿದ್ದೆ. ಅದಾದ ಒಂದು 15 ದಿನಗಳಲ್ಲಿ ಸಂಚಾರಿ ಪೊಲೀಸರಿಗೆ ಅಂತ ಒಂದು ಪೋಸ್ಟ್ ಮಾಡಿದ್ರು. ಅದೊಂದು ಖುಷಿ,
0: ಶ್ರಮಕ್ಕೆ ತಕ್ಕ ಫಲ.
1: ಖಂಡಿತ ಮೇಡಮ್,
0: ಯುವ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಕಾಳಜಿ ಅದನ್ನ ಗೌರವಿಸಿದಾಗ ನಿಮಗೆ ನಿಜವಾಗಿಯೂ ಕೂಡ ಖುಷಿಯಾಗಿರುತ್ತೆ.
1: ಹೌದು ಹೌದು
0: ಅಲ್ವಾ? ಇಂತಹ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡಿ ಅಂತ ನಮ್ಮ ಶ್ರೋತೃ ಬಳಗ ಖಂಡಿತವಾಗ್ಲೂ ಶುಭವನ್ನ ವ್ಯಕ್ತಪಡಿಸುತ್ತೆ. ಹಿಂದಿನ ದಿನಗಳಲ್ಲಿ ಒಲವು ಅನ್ನೋದು ಒಂದು ರೂಪ ಇತ್ತು.
1: ಹೌದು.
0: ಇತ್ತೀಚೆಗೆ ಈಗ ಮತ್ತೊಂದು ಮಗದೊಂದು ರೂಪಗಳನ್ನು ಪಡ್ಕೊಳ್ತಾ ಇದೆ. ಈ ಒಂದು ಸೂಕ್ಷ್ಮ ಸಂಗತಿಯನ್ನ ಯುವ ಮನಸ್ಸು ಹೇಗೆ ಸ್ಪಂದಿಸುತ್ತೆ, ಹೇಗೆ ಅದನ್ನ ಪರಿಭಾಷಿಸುತ್ತೆ?
1: ಒಲವು ಅಂದಾಗ ಪ್ರಸ್ತುತ ಈ ಇಂದಿನ ಯುವಜನತೆ ಏನ್ ಮಾಡಿದ್ದಾರೆ, ಪ್ರೀತಿ ಪ್ರೇಮ ಅಂದ್ರೆ ತಾನು ತನ್ನ ಗರ್ಲ್ಫ್ರೆಂಡ್ ಇಷ್ಟಕ್ಕೆ ಸೀಮಿತಗೊಳಿಸಿದ್ದಾರೆ. ಹಳೆ ಕಾಲದಲ್ಲಿ ಅಮ್ಮ ಅಪ್ಪ ಬಂಧು ಬಳಗ ಇವೆಲ್ಲವನ್ನ ಸೇರಿಸಿಬಿಟ್ಟು ಒಲವಿನೊಳಗಡೆ ತರ್ತಾ ಇದ್ರು. ಸೊ ಹಾಗಾಗಿ ಒಲವು ಅನ್ನೋದು ಕೇವಲ ಒಂದು ತನ್ನ ಗರ್ಲ್ಫ್ರೆಂಡಿಗೆ ಮಾತ್ರ ಪ್ರೀತಿಯನ್ನ ಕೊಡೋದು ಆಗಿರಲ್ಲ, ಅದು ಪೂರ್ತಿ ತನ್ನ ಬಂಧು ಬಳಗ ಯಾರಿದ್ದಾರೆ, ಸ್ನೇಹಿತರು ಯಾರಿದ್ದಾರೆ, ತನ್ನ ಪರಿಚಿತರ ಯಾರಿದ್ದಾರೆ, ಎಲ್ಲರಿಗೂ ಪ್ರೀತಿಯನ್ನು ಹಂಚೋದಿದೆಯಲ್ಲ, ಅದು ಒಲವು.
0: ಮತ್ತೆ ಹೇಗೆ ಹಿಂದಿನ ಕಾಲಕ್ಕೆ ತೆಗೆದುಕೊಂಡು ಹೋಗೋದು, ಇಂದಿನ ಯುವ ಸಮೂಹಕ್ಕೆ ಅಂದಿನ ಒಲವನ್ನ ಪರಿಚಯ ಮಾಡೋದ್ರ ಬಗ್ಗೆ ನಿಮ್ಮ ಒಲವು ಹೇಗೆ?
1: ನಗರೀಕರಣ ಹೆಚ್ಚಾದ ಹಾಗೆ ಯುವ ಜನತೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಿಂದ ನಗರಕ್ಕೆ ಉದ್ಯೋಗವನ್ನು ಅರಸಿ ಹೋಗುವಂತವರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ನಗರದಲ್ಲಿ ಪ್ರಸ್ತುತ ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಬೆಂಗಳೂರಿನಂತ ದೊಡ್ಡ ನಗರಗಳಲ್ಲಿ ಒಂದಷ್ಟು ಜನ ಸ್ನೇಹಿತರು ಒಟ್ಟುಗೂಡಿ ಒಂದೇ ರೂಮ್ ಅಲ್ಲಿ ಇರುವಂತದ್ದು, ಅವರ ಉದ್ಯೋಗದ ಕಾರಣಕ್ಕಾಗಿ ಅವರಿಗೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿ ಸಿಟಿ, ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅಂತವರು ವಾಪಸ್ ಹಳ್ಳಿಗೆ ಬಂದು ಹಳ್ಳಿಯ ಬದುಕಿಗೆ ಅವ್ರನ್ನ ಅವರು ತೊಡಗಿಸಿಕೊಂಡಾಗ ಮತ್ತೆ ಆ ಒಲವು ಅನ್ನೋದು ಇಂದಿನ ಪರಿಸ್ಥಿತಿಯಿಂದ ಹಿಂದಿನ ಪರಿಸ್ಥಿತಿಗೆ ಹೋಗ್ಬೋದು ಅಂತ. ಮೇಡಮ್,
0: ನಿಮ್ಮ ಅಭಿಪ್ರಾಯದಲ್ಲಿ ಮರಳಿ ಹಳ್ಳಿಗೆ
1: ಹೌದು
0: ಹೇಳಬಹುದು.
1: ಹೌದು,
0: ಅದು ಕ್ರಮೇಣ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಯವನ್ನ ವ್ಯಕ್ತಪಡಿಸೋಣ. ಈಗ ಯುವಕರ ಸಮಸ್ಯೆಗಳಲ್ಲಿ ಈ ಒಂದು ಮುಂಜಾಗ್ರತೆ ಇಲ್ಲದೆ ಯೋಚನೆ ಮಾಡದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಸಮಾಜಕ್ಕೆ ಏನು ದುಷ್ಪರಿಣಾಮ ಬೀರುತ್ತೆ
1: ಅಂದ್ರೆ, ಮೇಡಮ್ ಯುವಕ ಜನತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಅವರ ಜೀವನವನ್ನ ಅವರು ನೋಡ್ಕೋಬೇಕು ಅನ್ನುವಾಗ ಅವರಿಗೆ ಉದ್ಯೋಗ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಅಲ್ಲಿ ಅವರ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಒಂದಷ್ಟು
0: ಅಂದ್ರೆ ಹಿರಿಯರ ಮಾರ್ಗದರ್ಶನವಿಲ್ಲದೆ
1: ಹೌದು
0: ಅವರು ನಡೆದುಕೊಳ್ತಾರೆ.
1: ಹೌದು ಹೌದು ಹೌದು.
0: ಇದರಿಂದ ದುಷ್ಪರಿಣಾಮಗಳು ಎದುರಾಗುವಂತದ್ದು ಏನಿರಬಹುದು, ನಿಮ್ಮ ಆಲೋಚನೆಯಲ್ಲಿ ಏನಿದೆ ಚಂದನ್?
1: ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಮೇಡಮ್ ಬದುಕಿಗೆ, ಅವರ ಜೀವನವನ್ನ ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ.
0: ಹಾಗಾದ್ರೆ ಬದುಕು ಅಂದ್ರೆ ಏನು ನಿಮ್ಮ ಪ್ರಕಾರ?
1: ಎಲ್ಲರ ಜೊತೆ ಒಟ್ಟಾಗಿ ಇದ್ದು ಒಗ್ಗಟ್ಟಿನಲ್ಲಿ, ಅಂದ್ರೆ ಈ ಹಿಂದೆ ಇದ್ದಾಗೆ ಕೂಡು ಕುಟುಂಬ ವ್ಯವಸ್ಥೆ, ಅದು ಬದುಕು.
0: ಈಗೆಲ್ಲ ಪ್ರತ್ಯೇಕ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪ್ರಚಾರಕ್ಕೆ ಬಂದಿದೆ.
1: ಯಾಂತ್ರೀಕೃತ ಜೀವನ ಇವಾಗ, ಕೂಡು ಕುಟುಂಬ ಇದ್ದಾಗ ಅಲ್ಲಿ ಒಂದು ಪ್ರೀತಿ ಮಮತೆ ಅದೊಂದು
0: ಮನಸ್ಸಿನಲ್ಲಿ ಮೂಡಬೇಕಲ್ವಾ ಪ್ರೀತಿ? ಈಗ ಸಾಹಿತಿಗಳು ಬರೀತಾರೆ,
1: ಹೌದು,
0: ಹೂವು ತಾನಾಗೆ ಅರಳಬೇಕು,
1: ಹೌದು,
0: ಬಲವಂತವಾಗಿ ಅರಳಿಸೋದಿಕ್ಕೆ ಸಾಧ್ಯ ಇಲ್ಲ.
1: ಹೌದು,
0: ಪ್ರೀತಿನೂ ಕೂಡ ಹಾಗೆ ಅಂತ ಹಿರಿಯರು ಹೇಳಿದ್ದಾರೆ. ಸಾಹಿತ್ಯದಲ್ಲಿ ನಾವು ಓದಿದ್ದೇವೆ, ಗೀತೆಗಳಲ್ಲಿ ಕೇಳಿದ್ದೇವೆ, ಆನಂದಿಸಿದ್ದೇವೆ. ಆದ್ರೆ ನೈಜ ಬದುಕಿನಲ್ಲಿ ಆ ಒಂದು ವಾಸ್ತವ ಬರುತ್ತಾ, ಬರಬಹುದಾ?
1: ಪ್ರಯತ್ನ ಪಡಬೇಕು ಹಿರಿಯರು.
0: ಅಂದ್ರೆ ಕಳೆದು ಹೋದ ಕಾಲದಲ್ಲಿ ಏನು ಮಾಡಕ್ಕಾಗಲ್ಲ ಅಲ್ವಾ, ನಮ್ಮ ಕೈಯಲ್ಲಿಲ್ಲ. ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಕಿರಿಯರಿಗೆ ಕಲಿಸಬೇಕು ಅನ್ನೋದು ನಿಮ್ಮ ವಾದ?
1: ಹೌದು ಮೇಡಮ್, ಹೌದು,
0: ಕಿವಿ ಮಾತು.
1: ಹೌದು
0: ಅಲ್ವಾ, ಕಳೆದೋಗಿದ್ದು ಏನು ಮಾಡಕ್ಕಾಗಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಲಾಗಿಲ್ಲ. ಗಾದೆಗಳು ಕೂಡ ನಮಗೆ ಸಹಾಯವನ್ನ ಮಾಡುತ್ತವೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಚಂದನ್, ನೀವು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಹೇಳ್ತಾ ಹೋದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲೋದಿಲ್ಲ. ನಿಮ್ಮ ಕನಸು ಏನು?
1: ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗುತ್ತೆ ಅದನ್ನ ಮಾಡಿಕೊಂಡು ಹೋಗುವಂತದ್ದು ಮೇಡಮ್.
0: ಪ್ರತಿಯೊಬ್ಬರು ಚಿಂತನೆ ಮಾಡ್ಬೇಕಿದನ್ನು.
1: ಹೌದು
0: ಅಲ್ವಾ.
1: ಹೌದು,
0: ಅದರಲ್ಲಿ ನಿಮ್ಮ ಅಗಾಧವಾದಂತಹ ಆಸೆ ಹೊಂದಿರುತ್ತೆ.
1: ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವಂತದ್ದು ಇದು ನನ್ನ ಬಹಳಷ್ಟು.
0: ನಿರಾಶ್ರಿತ ಮಟ್ಟಕ್ಕೆ ತಂತಹ ವ್ಯಕ್ತಿಗಳನ್ನ ಬದಲಾವಣೆ ಮಾಡುವ ಯತ್ನ ಯಾಕೆ ಇಲ್ಲ ನಿಮ್ಮಲ್ಲಿ?
1: ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಹಮ್ಮಿಕೊಳ್ಬೇಕು ಮೇಡಮ್. ಈಗ ನಾನೊಬ್ಬ ಹೋಗಿ ನಿಮ್ಮ ಮನೆಯವ್ರನ್ನ ಹೊರಗಡೆ ಹಾಕ್ಬಿಡಿ ಅವ್ರು ಹಿರಿಯರು ಅಂತ ಹೇಳಿದ್ರೆ ಕೇಳೋರು ಕಡಿಮೆ. ಸರ್ಕಾರದ ಮಟ್ಟದಲ್ಲಿ ಈಗ ಹೊರಗಡೆ ಆಗ್ತಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತದ್ದಾಗ್ಲಿ, ಎಕ್ಸಾಂಪಲ್ ನನ್ನೇ ತಗೊಳ್ತೀನಿ, ಇತರರನ್ನ ತಗೊಳ್ಳೋ ಬದಲು ನನ್ನ ತಂದೆಯನ್ನ ನಾನು ಹೊರಗಡೆ ಹಾಕಿದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಶಿಕ್ಷೆ ಆಗ್ಬೇಕು.
0: ಈಗಾಗ್ಲೇ ಇದೆ ಕಾನೂನಿನಲ್ಲಿ ಆ ರೀತಿಯ ಶಿಕ್ಷೆಯ ಅವಕಾಶ ಇದೆ.
1: ಹೌದು,
0: ಆದರೂ ಕೂಡ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಲ್ಲಿ ಆ ರೀತಿಯ ಒಂದು ಬೆಳಕನ್ನ ಯಾಕೆ ಚೆಲ್ಲಬಾರದು ಅಂತ ನಿಮ್ಗನ್ಸಿದೆಯಾ? ಯುವ ಸಮೂಹ
1: ತುಂಬಾ ಸರ್ತಿ ಅನ್ಸುತ್ತೆ ಮೇಡಮ್,
0: ಕೊಡಗಿನಲ್ಲಿ ಅಂತಹ ಯುವಕರು ಇದ್ದೇ ಇದ್ದೀರಿ,
1: ಬಹಳಷ್ಟು ಇದ್ದಾರೆ. ಹೌದು,
0: ಎಲ್ಲರನ್ನೂ ಕೂಡಿಸಿ ಚಂದದ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಬಾರದು, ಹಾಗನ್ಸಿಲ್ವಾ ನಿಮಗೆ?
1: ಈ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಮೇಡಮ್. ನಾವು ಮಾತ್ರ ಅಲ್ಲ, ಒಂದಷ್ಟು ಸಂಘಟನೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ನಮ್ಮ ಇಲ್ಲಿನ ಸ್ಥಳೀಯ ನ್ಯಾಯಾಧೀಶರು ಅಂತ ಆಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಗೆ ಸಾರ್ವಜನಿಕರನ್ನ ಆಹ್ವಾನಿಸಿ ಅವ್ರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡಿಬೇಕು.
0: ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು ಯುವ ಶಕ್ತಿ ಅಂತ ಅಂದ್ರೇನೆ ಗಟ್ಟಿಯಾದಂತಹ ಒಂದು ಶಕ್ತಿ.
1: ಹೌದು,
0: ಆ ಒಂದು ಶಕ್ತಿಯನ್ನ ಬಳಸಿ ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವರು ತಮ್ಮ ವಾಕ್ಯಗಳಲ್ಲಿ ನಿರಂತರವಾಗಿ ಯುವ ಶಕ್ತಿಯನ್ನ ಕೊಂಡಾಡಿದ್ದಾರೆ, ಶ್ಲಾಘಿಸಿದ್ದಾರೆ. ಇಂದಿಗೂ ಕೂಡ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಸ್ವಾಮಿ ವಿವೇಕಾನಂದರ ಯುವ ಶಕ್ತಿಯ ಕುರಿತಾಗಿ ಒಂದು ಸಣ್ಣ ವಾಕ್ಯವೂ ಕೂಡ ಬಳಕೆಯಲ್ಲಿ ಇರುತ್ತೆ ಅಂತ.
1: ಹೌದು, ಖಂಡಿತ.
0: ಇಷ್ಟೆಲ್ಲ ಸಮಾಜ ಸೇವೆಯ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ, ಮತ್ತೆ ನೀವು ಸಮಾಜ ಮುಖಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಅನ್ನೋದು ನನಗೆ ಬೇಡ, ನಾನು ಹೊಂದಿರುವ ಶಕ್ತಿಯಲ್ಲಿ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಅಂತ ಕೂಡ ಹೇಳಬಹುದು.
1: ಖಂಡಿತ,
0: ನಮ್ಮಲ್ಲಿನ ಕೌಶಲ್ಯವನ್ನ ಬಳಸಿಕೊಂಡು ನಾವು ಸದೃಢ ಸಮಾಜವನ್ನ ಕಟ್ಟೋದಿಕ್ಕೆ ಅಂತ ನಾನು ನಿಂತಿದ್ದೀನಿ ಅಂತ ನೀವು ಹೇಳಿದ್ರಿ ಅಲ್ವಾ? ಗುರುತಿಸುವುದು ಕೂಡ ಸಮಾಜದ ಜವಾಬ್ದಾರಿ ಆಗ್ಬೇಕು ಅನ್ನೋದು ನಿಮ್ಮ ನಿಲುವು.
1: ಹೌದು, ಯಾವಾಗ ಅವ್ರನ್ನ ಗುರುತಿಸ್ತಾರೆ ಅವ್ರು ಇನ್ನಷ್ಟು ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾರೆ, ಹಾಗೂ ಅದು ಅವರ ಕೆಲಸಗಳು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗುತ್ತೆ, ಅವರು ಕೂಡ ಮತ್ತೆ ಅದನ್ನ ಶುರು ಮಾಡುವಂತ.
0: ಒಳ್ಳೇದು ಚಂದನ್, ಇಷ್ಟು ಹೊತ್ತು ನಮ್ಮ ಯುವವಾಣಿ ಸಾಹಿತ್ಯ ಲಹರಿಯಲ್ಲಿ ಬಂದು ವಾಸ್ತವ ಸಂಗತಿಗಳ ಬಗ್ಗೆ ನಿಮ್ಮ ನಿಲುವು ಏನು, ನಿಮ್ಮ ಕನಸು ಏನು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಭವಿಷ್ಯದ ಕನಸು ಏನು ಎಲ್ಲವನ್ನ ಹೇಳ್ಕೊಂಡಿದ್ದೀರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ಸ್ನೇಹಿತರೆ, ಇದುವರೆಗೆ ಮಡಿಕೇರಿ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
0: ಯುವವಾಣಿ ಪ್ರಸಾರವಾಯಿತು.
2: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
4: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ಕೇಳಿ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನವನ್ನು

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಯು ಶ್ರೀನಿವಾಸ್ ಅವರ ಮ್ಯಾಂಡೋಲಿನ್ ವಾದನವನ್ನು ಕೇಳಿದ್ರಿ.

ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃ ಬಾಂಧವರೇ, ಈಗ ತಾನೇ ತಿಳಿದಿರುವಂತಹ ವಿಷಯ, ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರ ನಿಧನ ಅಗಾಧ ನೋವನ್ನುಂಟು ಮಾಡುತ್ತದೆ. ಅವರ ಒಂದು ನೆನಪಿಗಾಗಿ ಅವರ ಒಂದು ಗೀತೆಗಳನ್ನು ಕೇಳಿ ಬರೋಣ. ಅವರು ಎಂದೂ ನಮ್ಮ ಮನಸ್ಸಿನಲ್ಲಿ ಸದಾ ಇರುತ್ತಾರೆ ಅಂತ ಹೇಳ್ತಾ ಗೀತೆಗಳ ಮೂಲಕ ಅವರ ಒಂದು ನೆನಪಿನ ಒಂದು ಹಾಡುಗಳನ್ನು ಕೇಳೋಣ. ಎಸ್ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು

ಶ್ರೀ ಉದಯಶಂಕರವರ ಸಾಹಿತ್ಯದಲ್ಲಿ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ನಾನಿನ ಬಿಡಲಾರಿ ಚಿತ್ರದ ಗೀತೆಯನ್ನು ಹಾಡಿದ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಹಾಡಿದ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಇಳಿಯರಾಜ್ ಅವರ ಸಂಗೀತ ನಿರ್ದೇಶನವಿದೆ.

ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯದಲ್ಲಿ ವಿಜಯಾನಂದ್ ಅವರ ರಾಗ ಸಂಯೋಜನೆಯಲ್ಲಿ ಕೇಳಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗಾಳಿ ಮಾತು ಚಿತ್ರದ ಗೀತೆಯನ್ನು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿಯ ಅಮ್ಮನವರ ಒಂದು ಗೀತೆಗಳನ್ನು ಕೇಳಿಬಂದಿವಿ. ಇಂದು ಅವರ ಒಂದು ನಿಧನದ ನಿಮಿತ್ತ ಅವರಿಗೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: Prime Minister Narendra Modi has concluded his historic two-day visit to New Zealand and departed for India. The visit, the first by an Indian Prime Minister to New Zealand in over 4 decades, gave a major boost to bilateral ties. During the visit, Mr. Modi held talks with his New Zealand counterpart, Christopher Luxon. The two leaders witnessed the exchange of 5 memoranda of understanding in areas including defence, tourism, sports, disaster management and dairy and animal husbandry. A major highlight of the visit was the community event at Auckland's Spark Arena, attended by over 10,000 members of the Indian diaspora. Prime Minister Modi thanked Prime Minister Luxon for his warm hospitality and said the visit had opened a new chapter in India-New Zealand relations. Referring to the 40-year gap since the last visit by an Indian Prime Minister, he said the next visit would not take so long. Defence Minister Rajnath Singh today said that India is building a strong, self-reliant and future-ready defence force by strengthening both conventional defence capabilities and advanced technologies. Mr. Rajnath Singh said this while addressing the commissioning ceremony of the INS Mahendragiri, the 6th Project 17A Indigenous Stealth Frigate, into the Eastern Fleet at Vishakhapatnam. He said the commissioning marks another milestone in strengthening India's maritime power and indigenous defence capability. 15 Indian tourists were killed after a boat capsized near Vietnam's Phu Quoc Island today. The Embassy of India in Vietnam confirmed that the deceased include 13 men and 2 women. According to the embassy, 10 of the deceased were from Tamil Nadu, 3 from Andhra Pradesh and 2 from Kerala. The boat was carrying 36 people, including 32 Indian tourists, 3 crew members and 1 attendant. President Draupadi Murmu, Vice President C.P. Radhakrishnan and Prime Minister Narendra Modi have expressed condolence at the tragic accident. The West Bengal government has formed the 9-member committee to examine the draft bill of a uniform civil code for the state. A notification has already been published in this regard. Justice retired Ranjana Prakash Desai will be the chairperson. Former Meghalaya Governor Tathagat Roy is one of the members of the committee. Union Railways and IT Minister Ashwini Vaishnav today announced plans to develop Hyderabad as a major high-speed rail hub, with proposed bullet train corridors linking the city to Pune, Chennai and Bengaluru. Speaking at an industry event in Hyderabad, he said the high-speed rail network will significantly reduce travel time and strengthen connectivity among South India's major economic centres. Legendary playback singer S. Janaki, fondly known as the Nightingale of the South, passed away at the age of 88 today in Mysuru, Karnataka, after battling age-related health issues. Spanning over 6 decades, her career saw her singing in nearly 48,000 songs in multiple languages, including Kannada, Tamil, Telugu, Malayalam and Hindi. She is conferred with 33 state film awards. She was chosen for Padma Bhushan in 2013. Food Safety and Standards Authority of India, FSSAI, has issued 9 notices to Swiggy Instamart following multiple consumer complaints alleging violations under the Food Safety and Standards Act 2006. In a social media post, FSSAI said that the food business operator has been directed to submit a detailed explanation and compliance report, failing which appropriate legal action will be initiated. In the FIFA World Cup, Norway will take on England, while defending champions Argentina will clash with Switzerland in the quarterfinals to determine the remaining semi-finalists. The 3rd quarterfinal match between Norway and England will be played at Miami Stadium, with kickoff scheduled at 2:30 a.m. Indian Standard Time. Later, Argentina will face Switzerland at Kansas City Stadium at 6:30 a.m. Indian Standard Time. The Indian women's compound team of Jyoti Surekha Vennam, Preetika Pradeep and Chikita Taniparthi clinched the silver medal at the Archery World Cup Stage 4 in Madrid, Spain today. Meanwhile, in women individual compound event, teenage archer Preetika Pradeep produced a stunning turnaround to beat world number 11 Hazal Barun of Turkey, clinching her maiden World Cup bronze. And that is the end of this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ, 6:30 ಚಿಂತನ, 6:35 ದೇಶಭಕ್ತಿ ಗೀತೆ, 6:40 ರೈತರಿಗೆ ಸಲಹೆ, 6:45 ಜಾನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, 7:45 ಚಿತ್ರಗೀತೆಗಳು, 8:30 ನವೋದಯದ ನಡೆ ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ವಿಷಯ ಗಂಟಲಿನ ಗಡ್ಡೆ ಮತ್ತು ಅಯೋಡಿನ್ ಕೊರತೆಯ ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ರೋಗಶಾಸ್ತ್ರ ವಿಭಾಗದ ಡಾಕ್ಟರ್ ಹರಿಕೃಷ್ಣ ಬಿ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ. 9:30 ಚಿತ್ರಗೀತೆಗಳು. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಯುವವಾಣಿ ಕಾರ್ಯಕ್ರಮ, 6:15 ಸಂಧ್ಯಾ ಕಿರಣ ಕಾರ್ಯಕ್ರಮ, ಹಿರಿಯ ನಾಗರಿಕ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ, 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಕೇಳಿ, ಜೈವಿಕ ಇಂಧನದ ಬಳಕೆ ಮತ್ತು ಮಹತ್ವ ಕುರಿತು ತಜ್ಞರಾದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಹಳ್ಳಿ ಹೊಸೂರು ಗ್ರಾಮದ ಮಲ್ಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:45 ಕನ್ನಡ ಭಾಷಣ. 8:35 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮನೆರಾಳ ಗ್ರಾಮದ ಸಂಗಪ್ಪ ಪವಾಡಪ್ಪ ಮತ್ತು ಪೂಜಾರಿ ಹಾಗೂ ಸಂಗಡಿಗರಿಂದ ರಂಗಗೀತೆಗಳು. 9:15 ಭಾವಗೀತೆಗಳು. 9:30 ಕೀರ್ತನೆ. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:12. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು ಮತ್ತು ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮತೆಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.

ಮಂಕುತಿಮ್ಮ ಪದ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ನಿಜವಾಗ್ಲೂ ನೀವು ಮತ್ತೆ ಮತ್ತೆ ಅದನ್ನು ಓದಬೇಕು ಅಂತ ಅನಿಸುತ್ತೆ. ನಾವು ಆಲೋಚನೆ ಮಾಡುತ್ತಾ ಹೋದರೆ ಈ ದೇವರಿಗೆ ಕೆಲಸವಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಹೇಳಿದರು ಏನು ಪದಪುಂಜ ಹೇಗೆ ಉಪಯೋಗಿಸಿದ್ದಾರೆ ನೋಡಿ, ವ್ಯರ್ಥವೆಂದೆನಿಪುದಲ್ಲ ಸೃಷ್ಟಿಯಲ್ಲಿ ಬಹುಭಾಗ, ಅರ್ಥವೇಂ ಕ್ರಿಮಿಕೀಟ ಕೋಟಿ ರಚನೆಯಲ್ಲಿ. ಈ ದೇವರಿಗೆ ಏನು ಕೆಲಸ ಇಲ್ಲ, ಬೇಕು ಬೇಕಿಲ್ವಾದ ಎಲ್ಲಾನು ಸೃಷ್ಟಿಸಿಬಿಟ್ಟಿದ್ದಾನೆ ಅಂತ ತೋರಿಸುತ್ತೆ. ಬಹುಶಃ ಬೇಕಾದದಕ್ಕಿಂತ ಬೇಡವಾದ್ದೇ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಈ ಕ್ರಿಮಿಕೀಟ ಕೋಟಿ ಕೋಟಿ ರಾಶಿಯಲ್ಲಿ ಯಾಕೆ ಬೇಕಾಗಿತ್ತು, ಯಾಕೆ ರಚಿಸ್ದ ಇದನ್ನ ಅಂತ, ಇವುಗಳಿಂದ ಉಪಯೋಗ ಇಲ್ಲ ಎನ್ನುವ ಅನುಮಾನ ನಮ್ಮನ್ನು ಕಾಡುತ್ತೆ. ಆದರೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಮಾನವ ಕುಲಕ್ಕೆ ಈ ಕ್ರಿಮಿಕೀಟಗಳು ಅವಶ್ಯ ಎನ್ನುವ ಅಂಶ ಆಗಾಗ್ಗೆ ಪತ್ರಿಕೆಯಲ್ಲಿ ಬರುವ ವರದಿಗಳಿಂದ ನಮಗೆಲ್ಲರಿಗೂ ತಿಳಿದಿದೆ. ಹಾಗಿದ್ದಲ್ಲಿ ಈ ಸೃಷ್ಟಿಕರ್ತ ಆಲೋಚಿಸದೆ ಇದ್ದು